ಶುಭ ಮುಂಜಾನೆ. ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇಂದು 1948 ಶಕವರ್ಷ, ಜ್ಯೇಷ್ಠ ಮಾಸದ 27 ದಿನ, ಅಂದರೆ 2026 ಇಸವಿ ಜೂನ್ ತಿಂಗಳ 17 ತಾರೀಕು ಬುಧವಾರ. ಈಗ ಸಮಯ 5:58:35. ಎಲ್ಲ ಕೆಳಗರಿಗೂ ಶುಭೋದಯ. ಈ ಮುಂಜಾನೆ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ.

ಹಾಯ್ ಹಲೋ, ಗುಡ್ ಮಾರ್ನಿಂಗ್. ಶುಭ ಮುಂಜಾನೆ. ಟ್ಯೂನ್ ಮಾಡಿ ಕೇಳ್ತಾ ಇದ್ದಾರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸಮಯ ಆಗಿದೆ 6:23. ಬುಧವಾರದ ಈ ಮುಂಜಾನೆ ನಿಮ್ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಈ ದಿನವನ್ನ ಒಂದು ಸುಭಾಷಿತದೊಂದಿಗೆ ಪ್ರಾರಂಭ ಮಾಡೋಣ. ತಿರುವಳ್ಳುವರ್ ಹೇಳ್ತಾರೆ, ಯಾರನ್ನೇ ಆದರೂ ಪರೀಕ್ಷಿಸದೆ ನಂಬಬಾರ್ದು, ನಂಬಿದ ಮೇಲೆ ಪರೀಕ್ಷೆ ಮಾಡಬಾರ್ದು ಅಂತ. ಇಂದಿನ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪಟ್ಟಿಯನ್ನು ನೋಡ್ತಾ ಹೋದಾದರೆ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ. 6:10 ನಾದಾರ್ಜನೆ ಕಾರ್ಯಕ್ರಮ, 6:50 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವಿರುತ್ತದೆ, 6:55 ಸಂಸ್ಕೃತದಲ್ಲಿ ವಾರ್ತೆಗಳು, 7:05 ಪ್ರದೇಶ ಸಮಾಚಾರ, 7:15 ಭಾವಸ್ಪಂದನ ಕಾರ್ಯಕ್ರಮ, 7:35 ಕನ್ನಡದಲ್ಲಿ ವಾರ್ತೆಗಳು, 7:45 ಭಾವಸ್ಪಂದನ ಕಾರ್ಯಕ್ರಮ ಮುಂದುವರಿಯುತ್ತದೆ, 8:00 ಹಿಂದಿ ಹಾಗೂ 8:15 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದಿಂದ. 8:30 ಹಲೋ ಕರ್ನಾಟಕ ಕಾರ್ಯಕ್ರಮ, 9:00 ಸಖತ್ ಸಾಂಗು, 10:00 ಸಿನಿ ಚಿಟ್ಟೆ ಕಾರ್ಯಕ್ರಮ. ಹನ್ನೊಂದು 11:00 ಆಪ್ಕಿ ಪಸಂದ್ ಕಾರ್ಯಕ್ರಮ ಕೇಳಲಿದ್ದೀರಿ, 12:00 ಪ್ರದೇಶ ಸಮಾಚಾರ, 12:05 ನವಿಲುಗರಿ ಕಾರ್ಯಕ್ರಮ, 1:00 ಕರೆಯಲಿ ಕೈರುಚಿ, 1:10 ಕನ್ನಡದಲ್ಲಿ ವಾರ್ತೆಗಳು, 1:20 ಕಗ್ಗದ ಸಿರಿ ಕಾರ್ಯಕ್ರಮ. ಒಂದು 1:30 ಲಂಚ್ ಬಾಕ್ಸ್, 2:00 ವಾರ್ತೆಗಳು, 2:15 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ, 2:30 ಪ್ರದೇಶ ಸಮಾಚಾರ. ಮೂರು 3:00 ಪ್ರಾಯೋಜಿತ ಕಾರ್ಯಕ್ರಮ ಉಮಾಂಗ್ ಕೇಳಲಿದ್ದೀರಿ, 3:30 ನ್ಯಾಯವಾಣಿ ಕಾರ್ಯಕ್ರಮ, 3:35 ಹೊಂಬಿಸಲು, 4:00 ಸ್ಫೂರ್ತಿಧಾರೆ ಕಾರ್ಯಕ್ರಮ, 5:00 ನಾನ್ಸ್ಟಾಪ್ ಸಂಜೆ, 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ, 6:20 ಸಂಸ್ಕೃತದಲ್ಲಿ ವಾರ್ತೆಗಳು, 6:30 ಮನಸ್ಸುಗಳ ಮಾತು ಮಧುರ, 6:30 ಇವತ್ತಿನ ಮ್ಯಾಚ್ ಕಮೆಂಟ್ರಿ ಕೇಳಲಿದ್ದೀರಿ, 6:40 ಪ್ರದೇಶ ಸಮಾಚಾರ, 6:50 ಸನ್ಸೆಟ್ ಸುರಭಿ, 7:35 ಕನ್ನಡದಲ್ಲಿ ವಾರ್ತೆಗಳು, 7:45 ಒಲವಿನ ಆಲಾಪ, 8:45 ಸಮಾಚಾರ ಸಂಧ್ಯಾ, 9:15 ಪ್ರಚಲಿತ ವಿದ್ಯಮಾನ, 10:00 ಕನಸಿನ ಲೋಕ ಕೇಳಲಿದ್ದೀರಿ, ಹಾಗೂ 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಸಮಯ ಇನ್ನೇನು 6:05 ಆಗಲಿದೆ. ಇನ್ನು ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಕೇಳ್ತಾ ಇದ್ದಾರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಯಿತು 11:06:12. ಇದು ಭಕ್ತಿಯಲ್ಲಿ ಮೆಂದೇಳುವಂತಹ ಸಮಯ. ನಾದಾರ್ಚನೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಾದಾರ್ಚನೆಯಲ್ಲಿ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ, ನಾವು ಹೋಗ್ತಿರುವಂತಹ ದೇವಸ್ಥಾನ ಇಡುಗುಂಜಿ ಶ್ರೀ ವಿನಾಯಕ ದೇವಸ್ಥಾನ. ಬುಧವಾರದ ಈ ಬೆಳಗ್ಗೆ ನಾವು ಇಡಗುಂಜಿ ದೇವಸ್ಥಾನದ ಬಗ್ಗೆ, ಶ್ರೀ ವಿನಾಯಕ ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಸಾಗೋಣ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮದಲ್ಲಿ.

ಡಾಕ್ಟರ್ ರಾಜ್ಕುಮಾರ್ ಹಾಗೆ ವಿದ್ಯಾಭೂಷಣ ಅವರ ಧ್ವನಿಲಿದಂತಹ ಭಕ್ತಿ ಗೀತೆಯನ್ನ ಕೇಳಿದ್ರಿ. ಇವತ್ತಿನ ಅನಾದರ್ಚನೆ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಕರಾವಳಿ ತೀರದ ಒಂದು ಪುಣ್ಯಕ್ಷೇತ್ರ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಶ್ರೀ ಇಡುಗುಂಜಿ ಮಹಾಗಣಪತಿ ದೇವಸ್ಥಾನದ ಬಗ್ಗೆ. ನೀವೇನಾದರೂ ಇಡುಗುಂಜಿ ದೇವಸ್ಥಾನ ನೋಡಿದರೆ ಇಡುಗುಂಜಿ ಅಂದ ತಕ್ಷಣ ನಿಮ್ಮ ಕಣ್ಣ ಮುಂದೆ ಬರೋದು ಆ ಕಪ್ಪು ಶಿಲೆಯ ದ್ವಿಬಾಹು ಗಣಪತಿಯ ಭವ್ಯ ಮೂರ್ತಿ. ಸಾಮಾನ್ಯವಾಗಿ ನಾವು ಗಣೇಶ ಅಂದ ತಕ್ಷಣ ಕೂತ ಭಂಗಿಯ ಮೂರ್ತಿಗಳನ್ನು ನೋಡಿರ್ತೀವಿ, ಆದರೆ ಇಲ್ಲಿ ಇರುವಂತಹ ಗಣೇಶ ವಿಶೇಷ ಅಂತ ಹೇಳಬಹುದು. ಬಲಗೈಯಲ್ಲಿ ಮೋದಕ, ಎಡಗೈಯಲ್ಲಿ ಕಮಲದ ಮೊಗ್ಗು ಹಿಡಿದು ನಿಂತಿರುವಂತಹ ಗಣೇಶ ಇಲ್ಲಿ ವಿಶೇಷ ಅಂತಲೇ ಹೇಳಬಹುದು. ಈ ಕ್ಷೇತ್ರಕ್ಕೆ ಬರೋಬ್ಬರಿ 1,500 ವರ್ಷದ ಇತಿಹಾಸ ಇದೆ ಅಂತ ಹೇಳಿ ನಂಬಲಾಗುತ್ತೆ.

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
3: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ.

0: ಸಿನಿಮಾ, ನಾಟಕ,
1: ಆಹಾರ, ಆರೋಗ್ಯ,
0: ಭಾಷೆ, ಸಂಸ್ಕೃತಿ,
1: ಪುರಾಣ, ಇತಿಹಾಸ,
0: ದೇಶ ಪ್ರೇಮ, ಸಹಬಾಳ್ವೆ,
2: ವಿಶ್ವ
0: ಮನೆ ಮನಗಳ ಸಂಗಾತಿ, ತಲೆಮಾರುಗಳ ಕೊಂಡಿ, ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90ರ ಹರಿಯ
1: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
0: ನಿಮ್ಮ ಒಲವು ನಿರಂತರವಿರಲಿ, ಈ ಪಯಣ ಮುಗಿಯದಿರಲಿ.
2: ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆ ಗರಿದ ಗೀತ, ತಮ್ಮೆಲ್ಲರಲ್ಲಿ ಹಬ್ಬುತ್ತಿದೆ ಕೋಗಿಲ ಸಂಗೀತ.
0: ಬಹುಜನ ಹಿತಾಯ, ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ ನಿಮ್ಮೊಂದಿಗೆ ಆಕಾಶವಾಣಿ.

ನಾದಾರ್ಚನೆ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾದಾರ್ಚನೆಯಲ್ಲಿ ಇವತ್ತು ನಾವು ಮಾತಾಡ್ತಾ ಇದ್ವಿ ಇಡಗುಂಜಿ ಶ್ರೀ ವಿನಾಯಕ ದೇವಸ್ಥಾನದ ಬಗ್ಗೆ, ಗಣಪತಿ ದೇವಸ್ಥಾನದ ಬಗ್ಗೆ. ನಾನಾಗಲೇ ಹೇಳಿದೆ, ಈ ದೇವಸ್ಥಾನಕ್ಕೆ 1500 ವರ್ಷಕ್ಕಿಂತಲೂ ಕೂಡ ಹಿಂದಿನ ಇತಿಹಾಸ ಇದೆ ಅಂತ ಹೇಳಿ ನಂಬಲಾಗತ್ತೆ. ಪುರಾಣಗಳ ಪ್ರಕಾರ ದ್ವಾಪರಯುಗದ ಕೊನೆಯಲ್ಲಿ ಕಲಿಯುಗದ ಆಗಮನ ಆಗ್ತಾ ಇದ್ದಾಗ ಭೂಮಿಯ ಮೇಲಿನ ವಿಘ್ನಗಳನ್ನು ಹಾಗೂ ಕಷ್ಟಗಳನ್ನು ನಿವಾರಣೆ ಮಾಡೋಕ್ಕೋಸ್ಕರ ಋಷಿಮುನಿಗಳು ಒಂದು ಮಹಾಯಜ್ಞವನ್ನು ಮಾಡೋಕ್ಕೆ ನಿರ್ಧಾರ ಮಾಡ್ತಾರಂತೆ. ಆಗ ದೇವರ್ಷಿ ನಾರದರು ಮುನಿಗಳಿಗೆ ಯಜ್ಞ ಮಾಡೋಕ್ಕೆ ತೋರಿಸ್ಕೊಟ್ಟಂತಹ ಅತ್ಯಂತ ಪವಿತ್ರವಾದ ಜಾಗ ಈ ಇಡಗುಂಜಿ ಅಂತ ನಂಬಲಾಗತ್ತೆ.

ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಲಿದಂತಹ ಭಕ್ತಿ ಗೀತೆಗಳನ್ನು ಕೇಳಿದ್ವಿ. ನಾದಾರ್ಚನೆಯಲ್ಲಿ ನಾವಿವತ್ತು ಮಾತಾಡ್ತಾ ಇದ್ವಿ ಶ್ರೀಕ್ಷೇತ್ರ ಇಡಗುಂಜಿ ಮಹಾಗಣಪತಿ ದೇವಸ್ಥಾನದ ಬಗ್ಗೆ.

ನಾಗಲೇ ಹೇಳ್ತಾ ಇದ್ದೆ ಇಡಗುಂಜಿ ದೇವಸ್ಥಾನದ ಇತಿಹಾಸದ ಬಗ್ಗೆ. ವಾಲಕಿಲ್ಯ ಮಹರ್ಷಿಗಳು ತಮ್ಮ ಶಿಷ್ಯರೊಂದಿಗೆ ನಾರದರು ತೋರಿಸಿದಂತಹ ಈ ಒಂದು ಜಾಗಕ್ಕೆ ಬರ್ತಾರೆ ಯಜ್ಞ ಮಾಡೋದಕ್ಕೋಸ್ಕರ. ಸುತ್ತಲೂ ನದಿಗಳು, ದಟ್ಟವಾದಂತಹ ಕಾಡು, ಪ್ರಕೃತಿಯ ಶಾಂತತೆ. ಈ ಜಾಗಕ್ಕೆ ಪುರಾಣದಲ್ಲಿ ಕುಂಜವನ ಅಂತ ಹೆಸರಿತ್ತು ಅಂತ ಹೇಳಲಾಗುತ್ತೆ. ಇದೇ ಕುಂಜವನ ಕಾಲಕ್ರಮೇಣ ಇಡಗುಂಜಿ ಆಯಿತು ಅಂತ ಕೂಡ ನಂಬಲಾಗುತ್ತೆ.

0: ಸಮಯ ಆಗ್ತಾಯಿದೆ 6:49:04. ನಾದಾರ್ಚನೆ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿ ಹೋಯಿತು. ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಹಾಡುಗಳು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಾದಾರ್ಚನೆಯಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ಜೆ ಅಕ್ಷಯ. ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂ ಡಿಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ತಿಟ್ಟೆ ಕೃಷ್ಣಯ್ಯಂಗಾರ್ ಅವರು ತ್ಯಾಗರಾಜರ ನೇರ ಶಿಷ್ಯ ಪರಂಪರೆಗೆ ಸೇರಿದವರು. ತಿಟ್ಟೆ ಕೃಷ್ಣಯ್ಯಂಗಾರ್ 1902 ಜನಿಸಿದವರು. ಮೈಸೂರು ಶೈಲಿಯ ಸಂಗೀತ ಪರಂಪರೆಯನ್ನು ಬೆಳೆಸಿದರು. ವಿದುಷಿ ಪದ್ಮಮೂರ್ತಿ, ಎಂಜೆ ಶ್ರೀನಿವಾಸ ಅಯ್ಯಂಗಾರ್ ಇಂತಹ ಶಿಷ್ಯರನ್ನ ಬೆಳೆಸಿದರು. ನವೀನ ರಚನೆಗಳು ಸಂಯೋಜನೆಗಳನ್ನ ಮಾಡಿದರು ತಿಟ್ಟೆ ಕೃಷ್ಣಯ್ಯಂಗಾರ್. ತಿಟ್ಟೆ ಕೃಷ್ಣಯ್ಯಂಗಾರ್ ಅವರನ್ನ ಮಾತನಾಡಿಸಿದ್ದಾರೆ ಆರ್ ಸೀತಾರಾಮ್ ಅವರು. ಮೈಸೂರಿನ ವಾದ್ಯಗೋಷ್ಠಿ, ಒಡೆಯರವರ ಸಂಗೀತ ಪ್ರೀತಿ ಇವುಗಳ ಬಗ್ಗೆ ಮಾತಾಡಿದ್ದಾರೆ. ಈ ಸಂದರ್ಶನದ ಆರಂಭವೇ ಎಂಥ ಚೆಂದ ಇದೆ ಕೇಳಿ.
4: ನಮಸ್ಕಾರ ಕೃಷ್ಣಯ್ಯಂಗಾರರಿಗೆ.
5: ನಮಸ್ಕಾರ ಸೀತಾರಾಮರವರಿಗೆ.
4: ತಾವು ಜ್ಞಾನ ವಯೋವೃದ್ಧರು,

0: ಇಲ್ಲಿಗೆ ಆಕಾಶವಾಣಿ ಸಂದರ್ಶನಕ್ಕಾಗಿ ಬಂದಿರೋದು ಬಹಳ ಸಂತೋಷ. ತಮಗೆ ಈಗ ವಯಸ್ಸೆಷ್ಟು ಅಂತ ನಾನು ಕೇಳಬಹುದೆ?
1: ನನಗೆ 75 ವಯಸ್ಸಾಗ ಇವಾಗ.
0: ಕ್ಷಮಿಸ್ಬೇಕು, ಹಿರಿಯರನ್ನ ವಯಸ್ಸೆಷ್ಟು ಅಂತ ಕೇಳಬಾರ್ದು. ಆದ್ರೂ ತಮ್ಮ ಶಾರೀರ ಮತ್ತು ಶರೀರ ತಾವು ಕಾಪಾಡ್ಕೊಂಡಿರೋ ಲಕ್ಷಣ ನೋಡಿದ್ರೆ ನಮ್ಮ ಶ್ರೋತೃಗಳಿಗೆಲ್ಲಾನು ಇದ್ರ ಕೂಡ ರಹಸ್ಯನ ಬಯಲು ಮಾಡಬೇಕು ಅಂತ ನನಗೆ ಇಚ್ಛೆ ಬಂತು. ಅದಕ್ಕೆ ಕೇಳ್ತಾ
1: ವಿಶೇಷವಿಲ್ಲ. ಏನಂದ್ರೆ ನಮ್ಮ ದೊಡ್ಡವರು ನಮ್ಮ ತೀರ್ಥರುಗಳು ಹಾಕಿಕೊಟ್ಟ ಒಂದು ಮೇಲ್ಪಂಕ್ತಿನ ಅನುಸರಿಸ್ತಾ ಇದ್ದೀನಿ. ಆದ್ದರಿಂದ ಅವ್ರು ಹೇಳಿರೋ ಬುದ್ಧಿವಾದಗಳನ್ನು ನಾನು ಇವಾಗ ನಡೆಸ್ಕೊಡ್ತಾ ಇರೋದ್ರಿಂದ ನನಗೆ ಈ ವಯಸ್ಸಿನಲ್ಲಿ ಸ್ವಲ್ಪ ಹಾಡೋದಕ್ಕೂ ನನ್ನ ಚಟುವಟಿಕೆಗಳಿಗೂ ಸ್ವಲ್ಪ ಬಹಳ ಸಹಾಯವಾಗಿದೆ. ನಮ್ಮ ತಾತನವರು ತಿರುಗಾರ ಹತ್ರ ಇರುವ ತಿಟ್ಟೆ ಅಂತ ಊರಿಂದ ಮೊದಲು ಇವರ ಮುಮ್ಮಡಿ ಕೃಷ್ಣಾಜುಡಿ ದಿವಸದಲ್ಲಿ ಮೈಸೂರು ಸಂಸ್ಥಾನಕ್ಕೆ ಬಂದರು. ಆದರೆ ಅವರ ವೈದಿಕ ವೃತ್ತಿಯಲ್ಲಿದ್ದರು. ಆದರೂ ಕೂಡ ಪಾರಮಾರ್ಥಿಕವಾಗಿ ಸಂಗೀತವನ್ನು ತ್ಯಾಗರಾಜನವರ ನೇರ ಶಿಷ್ಯರಾದಂಥ ತಿಳಿಸ್ತಾನ ರಾಮಲಿಂಗಾರಲ್ಲಿ ಅಭ್ಯಾಸ ಮಾಡಿದ್ದರು. ಅದನ್ನು ವೈದಿಕ ವೃತ್ತಿಯಲ್ಲಿ ಇದ್ದಿದ್ದರಿಂದ ಅವರು ಕಚೇರಿ ಮಾಡೋ ಒಂದು ಪ್ರಮೇಯ ಬರಲಿಲ್ಲ. ಮುಮ್ಮಡಿ ಕೃಷ್ಣಾಜುಡಿ ದಿವಸದಲ್ಲಿ ಮೈಸೂರಿಗೆ ಬಂದ ತಕ್ಷಣ ವೈದಿಕ ವೃತ್ತಿಯಲ್ಲೇ ಅರಮನೆಯಲ್ಲಿ ಆಸ್ಥಾನದಲ್ಲಿದ್ದರು. ಆವಾಗ ನಮ್ಮ ತಂದೆಯವರು ಸಂಗೀತ ಅಭ್ಯಾಸದಲ್ಲಿ ಸ್ವಲ್ಪ ಲವಲವಿಕೆ ಆಗಿದ್ದು ಅಭ್ಯಾಸ ಮಾಡಬೇಕು ಅಂತ ಆಸೆ ಇದ್ದರು. ಮೊದಲು ನಮ್ಮ ತಾತನ ಹೊರತಾರೆ ನಮ್ಮ ತಂದೆಯವರು ಅಭ್ಯಾಸ ಮಾಡಿ ನಂತರ ಕೆಲವು ದಿವಸ ಆದಮೇಲೆ ಶ್ರೀ ನಾಲ್ವಡಿ ಕೃಷ್ಣಾಜುಡಿಯರಿಗೆ ಹಾಡಿ ಆವಾಗ ಆಸ್ಥಾನ ವಿದ್ವಾಂಸರಾಗಿ ಅಲ್ಲಿ ಆಸ್ಥಾನ ವಿದ್ವಾಂಸರಾಗಿದ್ದು ನಮ್ಮ ತಂದೆ. ನಾಲ್ವಡಿ ಕೃಷ್ಣಾಜುಡಿಗೆ ಸಂಗೀತದಲ್ಲಿ ಒಳ್ಳೆ ಪಾಂಡಿತ್ಯ, ಪಾಶ್ಚಾತ್ಯ ಸಂಗೀತದ ಇದ್ದಿದ್ದರಿಂದ ಪಾಶ್ಚಾತ್ಯ ಸಂಗೀತದಲ್ಲಿ ಅವರ ಕ್ರಮಾನ ನಮ್ಮ ಸಂಗೀತದಲ್ಲಿ ಯಾಕೆ ತರಬಾರ್ದು ಅಂದ್ಬಿಟ್ಟು ಆಸ್ಥಾನ ವಿದ್ವಾಂಸರು ದೊಡ್ಡ ದೊಡ್ಡವ್ರನ್ನೆಲ್ಲ ಸೇರಿಸಿ ಒಂದು ವಿದ್ವಾಂಸರ ವಾದ್ಯಗೋಷ್ಠಿ ಅಂತ ಒಂದು ಮಾಡಿದ್ರು. ಅದರಲ್ಲಿ ವೀಣೆ ಶೇಷಣ್ಣವರು, ಸುಬ್ಬಣ್ಣವರು, ಕೃಷ್ಣಪ್ಪನವರು, ವೆಂಕಟಗಿರಿನವರು ಮತ್ತು ನಾವುಗಳೆಲ್ಲ ಚಿಕ್ಕ ಚಿಕ್ಕವರೆಲ್ಲ ಇನ್ನೂ ಬೇಕಾದಷ್ಟು ವಿದ್ವಾಂಸರುಗಳೆಲ್ಲ ಸೇರಿ ಒಬ್ಬೊಬ್ಬರು ಒಂದೊಂದು ವಾದ್ಯ ಬಾರಿಸ್ಬೇಕು ಅಂತ ಮಹಾರಾಜರು ನಿರೂಪಣೆ ಮಾಡಿದರು. ಅದರಲ್ಲಿ ವೀಣೆ ಶೇಷಣ್ಣವರು, ಸುಬ್ಬಣ್ಣವರು ವೀಣೆ ಬಾರಿಸೋರು, ಕೃಷ್ಣಪ್ಪನವರು ಪಿಟೀಲ್ ಬಾರಿಸ್ತಿದ್ದರು, ಚಿಕ್ಕರಾಮರಾಯರು ಜಲತರಂಗ್ ಬಾರಿಸ್ತಿದ್ರು, ನಾನು ನನಗೆ ದಳಜಿತ್ ಅಂತ ಒಂದು ವಾದ್ಯ ಕೊಟ್ಟಿದ್ದರು, ದಳಕವಾಡ ಶ್ರೀನಿವಾಸ ಸಿಂಗಾರರು ಪಿಟೀಲ್ ಬಾರಿಸೋರು,
0: ಕೊಳಲಿಗೆ ಯಾರು ಇದ್ರು,
1: ಕೊಳಲಿಗೆ ವೆಂಕಟೇಶ್ ಸಿಂಗಾರರು ಅಂತ ನಮ್ಮ ದೊರಸ್ವಾಮಿಗಾರ ತಂದೆಯವರು ಕೊಳಲು ಬಾರಿಸ್ತಿದ್ರು, ಮೃದಂಗಕ್ಕೆ ಮುತ್ತುಸ್ವಾಮಿ ತೇವರು, ತಬಲಾ ರಂಗನಾಥ್ ಒಬ್ಬರಿದ್ರು, ಖಂಡೆ ದಾಸಪ್ಪ ಅಂತ ಅವರಿದ್ರು, ಅವರೆಲ್ಲ ಇದರಲ್ಲಿ ಭಾಗವಹಿಸಿ ಬಾರಿಸ್ತಾ ಇದ್ರು. ನನಗೆ 19 ವಯಸ್ಸಲ್ಲಿ ಆಸ್ಥಾನ ವಿದ್ವಾಂಸ ಅಂದ್ರೆ ಪಟ್ಟ ಕೊಟ್ಟರು ನಾಲ್ವಡಿ ಕೃಷ್ಣಾಜುಡಿಯರು ಚಿಕ್ಕ ವಯಸ್ಸಲ್ಲಿ. ಆದ್ದರಿಂದ ನಾನು ಚಿಕ್ಕವನಾಗಿ ಅಲ್ಲಿ ವಿದ್ವಾಂಸನಾಗಿ ಭಾಗವಹಿಸೋಕೆ ಅವಕಾಶ ಆಯಿತು. ನಮ್ಮ ಸಂಗೀತ ರೂಢಿ ಆವಾಗ ಗುರುಕುಲ ಆಶ್ರಮದಲ್ಲಿ ಪಡೆಯೋ ಹಾಗೆ ನಾವು ಬರ್ಕೋತಿದ್ವು. ಬೆಳಗಿನ ಜಾವ ಹೇಳಬೇಕು 5 ಗಂಟೆಗೆ, ಅದನ್ನು ಸಾಧಕ ಮಾಡಬೇಕು, ಅನಂತರ ವರ್ಣಗಳೆಲ್ಲ 3 ಕಾಲದಲ್ಲಿ ಹಾಡಬೇಕು, ಆಕಾರ ಉಕಾರ ಎಲ್ಲ ರಾಗಗಳಲ್ಲೂ ಮೇಲ್ಕರ್ತ ರಾಗಗಳಲ್ಲಿ ಹಾಡಬೇಕು, ನಂತರ ಮಧ್ಯಾಹ್ನದ ಹೊತ್ತು ನೆರವುಲ್ಲು ಸ್ವರ ಈ ಕ್ರಮಗಳೆಲ್ಲ ಕಠಿಣವಾದ ಒಂದು ಪರಿಶ್ರಮ ನಮಗೆ ಇತ್ತವಾಗ. ನನಗೆ ಮೊದಲು ಪ್ರೋತ್ಸಾಹ ಕೊಟ್ಟಿದ್ದು ಜಯಚಾಮರಾಜನಗುಡಿಯವರ ಅಜ್ಜಿ ಆಗಿದ್ದರಿಂದ ವಾಣಿ ವಿಲಾಸ ಚನ್ನಿದಾನವರು ಚಿಕ್ಕ ವಯಸ್ಸಿನಲ್ಲಿ 8 ವಯಸ್ಸಿನಲ್ಲಿ ನನ್ನ ಕರೆಸ್ಕೊಂಡು ಹಾಡಿಸಿ ನನ್ನ ಮುಂದಕ್ಕೆ ತರೋಕ್ಕೆ ಅವ್ರು ಏನೇನು ಬೇಕೋ ಎಲ್ಲ ಮಾಡಿ ಅದರಲ್ಲದೇ ನನ್ನ ಮುಂಜಿ ಮದುವೆ ಎಲ್ಲ ಅವರೇ ನಡೆಸ್ಕೊಟ್ರು. ಆ ನಂತರ ನಾಲ್ವಡಿ ಕೃಷ್ಣಾಜುಡಿಯರು ಅಲ್ಲಿಂದ ಮುಂದಕ್ಕೆ ಪ್ರವರ್ಧನ ಬರೋಕ್ಕೆ ನನಗೊಬ್ಬನಿಗೆ ಅಲ್ಲ, ಮೈಸೂರಲ್ಲಿರೋ ಕಲಾವಿದರು ಸಂಗೀತ ವಿದ್ವಾಂಸರೆಲ್ಲ ಮುಂದಕ್ಕೆ ಬರಬೇಕು ಅಂತ ಬೇಕಾದಷ್ಟು ಅವರು ಪ್ರೋತ್ಸಾಹ ಕೊಟ್ಟು ಅದಕ್ಕೆ ಬೇಕಾದ ಸಲಕರಣೆಗಳನ್ನ ಮಾಡಿಕೊಟ್ರು.
2: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಸಂಗೀತ ಕಲಾವಿದ ತಿಟ್ಟೆ ಶ್ರೀನಿವಾಸ ಅಯ್ಯಂಗಾರ್ ಅವರ ಧ್ವನಿ ಆಲಿಸಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
3: ಸರ್ವೋದಯವಾಗಲಿ ಸರ್ವರಲಿ.
4: ಸಮಯ ಆಗಿದೆ 6:54:21. ನೀವು ಕೇಳ್ತಾ ಇದ್ದಾರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಇನ್ನೇನು 6:55 6:55 ಕೇಸರಿಯಾಗಿ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹೀ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ.
2: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM Rainbow 101.3 MHz, musically yours.

ಕೇಳ್ತಾ ಇದ್ರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 7:25. ಏಳು ಗಂಟೆ ಐದು ನಿಮಿಷಕ್ಕೆ ಸರಿಯಾಗಿ ಕೇಳಿ ಪ್ರದೇಶ ಸಮಾಚಾರ. ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಉದ್ಯಮ ಸ್ನೇಹಿ ಆಡಳಿತದ ಹಿನ್ನೆಲೆ ದೇಶದ ರಫ್ತು ವಲಯದಲ್ಲಿ ಕರ್ನಾಟಕ ಮುಂಚೂಣಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಪ್ರಗತಿಗೆ ಕೇಂದ್ರದ ಕೊಡುಗೆ ಅಪಾರ, ಕೇಂದ್ರ ಸಚಿವ ಭೂಪತಿ ರಾಜು ಶ್ರೀನಿವಾಸ್ ವರ್ಮಾ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕೆ ಕರ್ನಾಟಕಕ್ಕೆ ರಾಷ್ಟೀಯ ಪ್ರಶಸ್ತಿ. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆ ರಾಜ್ಯದ ವಿವಿಧೆಡೆ ಯೋಗದ ಮಹತ್ವ ಸಾರಲು ವೈವಿಧ್ಯಮಯ ಕಾರ್ಯಕ್ರಮ. ಈಗ ವಾರ್ತೆಗಳ ವಿವರ. ತಮ್ಮ ಸರ್ಕಾರದ ಸುಸ್ಥಿರ ಆರ್ಥಿಕ ಅಭಿವೃದ್ಧಿ, ದೂರದೃಷ್ಟಿಯ ಕೈಗಾರಿಕಾ ನೀತಿ

0: ಉದ್ಯಮ ಸ್ನೇಹಿ ಆಡಳಿತದ ಹಿನ್ನೆಲೆ ಭಾರತದ ರಫ್ತು ವಲಯದಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಸಾಫ್ಟ್ವೇರ್ ಮತ್ತು ಸೇವಾ ವಲಯದ ರಫ್ತಿನಲ್ಲಿ ಕರ್ನಾಟಕ ಪ್ರಥಮ ಸ್ಥಾನದಲ್ಲಿದ್ದು ವಾಣಿಜ್ಯ ಉತ್ಪನ್ನಗಳ ರಫ್ತಿನಲ್ಲಿ ದೇಶದಲ್ಲೇ ನಾಲ್ಕನೆಯ ಸ್ಥಾನವನ್ನು ಕಾಯ್ದುಕೊಂಡಿದೆ. ಕರ್ನಾಟಕದ ಉತ್ಪನ್ನಗಳು, ಸೇವೆಗಳು ಮತ್ತು ಹೊಸ ಆವಿಷ್ಕಾರಗಳು ಜಾಗತಿಕ ಮಟ್ಟಕ್ಕೆ ತಲುಪಿದ್ದು, ಈ ಮೂಲಕ ರಾಜ್ಯದಲ್ಲಿ ಹೊಸ ಹೂಡಿಕೆಗಳು, ಉದ್ಯಮಗಳ ಸ್ಥಾಪನೆ ಮತ್ತು ಉದ್ಯೋಗ ಸೃಷ್ಟಿಗೆ ಮುಕ್ತ ಅವಕಾಶ ದೊರಕಿದಂತಾಗಿದೆ ಎಂದಿದ್ದಾರೆ. ರಾಜ್ಯ ಸರ್ಕಾರ ರೈತರ ಕಲ್ಯಾಣಕ್ಕೆ ಸದಾ ಕಟಿಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, 600 ಕೋಟಿ ರೂಪಾಯಿ ಆವರ್ತ ನಿಧಿ ಬಿಡುಗಡೆ ಮಾಡಲಾಗಿದೆ. ಇದರಿಂದ ಕೃಷಿ ಉತ್ಪನ್ನಗಳ ಖರೀದಿಗೆ ಒಟ್ಟು 1,356 ಕೋಟಿ ರೂಪಾಯಿ ಅನುದಾನ ಒದಗಿಸಿದಂತಾಗಿದೆ ಎಂದು ತಿಳಿಸಿದ್ದಾರೆ. ಸಕಾಲದಲ್ಲಿ ಅನುದಾನ ಬಿಡುಗಡೆ ಮಾಡಿರುವ ಹಿನ್ನೆಲೆಯಲ್ಲಿ ರಾಗಿ, ಜೋಳ, ಭತ್ತ ಖರೀದಿಗೆ ಅನುಕೂಲವಾಗಲಿದ್ದು, ಇದು ನಾಡಿನ ರೈತರನ್ನು ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ರಾಜ್ಯ ಸರ್ಕಾರ ಕೃಷಿಕರ ಬದುಕನ್ನು ಹಸನಾಗಿಸಲು ಹಾಗೂ ಸಮೃದ್ದ ಕೃಷಿ ಭವಿಷ್ಯ ರೂಪಿಸಲು ಬದ್ದವಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರದ ಜನಪರ ಪ್ರಗತಿಗೆ ಕರ್ನಾಟಕ ಒಂದು ಉತ್ತಮ ನಿದರ್ಶನವಾಗಿದ್ದು, ಪ್ರಸ್ತುತ 8 ವಂದೇ ಭಾರತ್ ರೈಲುಗಳು ಬೆಂಗಳೂರು ಕೇಂದ್ರದಿಂದ ರಾಜ್ಯದ ವಿವಿಧೆಡೆ ಸಂಚರಿಸುತ್ತಿವೆ. ಬೆಳಗಾವಿ ವಿಮಾನ ನಿಲ್ದಾಣವನ್ನು ಆಧುನಿಕ ಸೌಕರ್ಯಗಳೊಂದಿಗೆ ಅಭಿವೃದ್ದಿ ಸಾಧಿಸಲಾಗಿದ್ದು, 250 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನೂತನ ಟರ್ಮಿನಲ್ ಕಟ್ಟಡವನ್ನು ನಿರ್ಮಿಸಲಾಗಿದೆ. ವರ್ಷಕ್ಕೆ 36 ಲಕ್ಷ ಪ್ರಯಾಣಿಕರು ಪ್ರಯಾಣಿಸಲಿದ್ದಾರೆ. ಇದರಿಂದ ಈ ಭಾಗದ ಆರ್ಥಿಕ ಪ್ರಗತಿಗೆ ಬೃಹತ್ ಪ್ರಮಾಣದ ಉತ್ತೇಜನ ದೊರಕಲಿದೆ ಎಂದು ಕೇಂದ್ರದ ಉಕ್ಕು ಮತ್ತು ಭಾರಿ ಕೈಗಾರಿಕೆಗಳ ಖಾತೆ ರಾಜ್ಯ ಸಚಿವ ಭೂಪತಿ ರಾಜು ಶ್ರೀನಿವಾಸ್ ವರ್ಮಾ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಆಯೋಜಿಸಲಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿ ಸಾಧಿಸಿದ ಪ್ರಗತಿಯನ್ನು ಪರಿಚಯಿಸುವ ವಿಕಸಿತ ಭಾರತ ಸಂಕಲ್ಪ ಸಮಾವೇಶ ಉದ್ಘಾಟಿಸಿ ಅವರು ಮಾತನಾಡಿದರು. 12 ವರ್ಷಗಳವರೆಗೆ ಆಡಳಿತ ನಡೆಸಿದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ದೇಶದ ಸಮಗ್ರ ಪ್ರಗತಿಯೊಂದಿಗೆ ಜಾಗತಿಕ ಮಟ್ಟದಲ್ಲಿ ಕೊಂಡೊಯ್ಯುವ ಸ್ಪಷ್ಟವಾದ ಗುರಿ ಮತ್ತು ಯೋಜನೆಗಳೊಂದಿಗೆ ಕಾರ್ಯಸಾಧನೆ ಮಾಡುತ್ತಾ ಬಂದಿದೆ. ಕೇಂದ್ರದ ಪ್ರತಿಯೊಂದು ಜನಪರ ಯೋಜನೆಯು ಪ್ರತಿಯೊಬ್ಬ ನಾಗರಿಕನಿಗೆ, ಪ್ರತಿಯೊಂದು ಮನೆಗೆ ಮತ್ತು ಪ್ರದೇಶಕ್ಕೆ ತಲುಪಿಸುವ ಕಾರ್ಯದಲ್ಲಿ ತೊಡಗಿದೆ ಎಂದರು. ಅನುಷ್ಠಾನದ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ರಾಷ್ಟೀಯ ಮಟ್ಟದ ಪ್ರಶಸ್ತಿಯನ್ನು ಕರ್ನಾಟಕ ತನ್ನದಾಗಿಸಿಕೊಂಡಿದೆ. ಗೋವಾದಲ್ಲಿ ನಡೆದ 2026ನೇ ಸಾಲಿನ ವಿಶ್ವ ಪವನ ದಿನಾಚರಣೆಯಲ್ಲಿ ಕರ್ನಾಟಕಕ್ಕೆ ಪ್ರತಿಷ್ಠಿತ ಹೈಯೆಸ್ಟ್ ವಿಂಡ್ ಕೆಪಾಸಿಟಿ ಪೈಪ್ಲೈನ್ ಪ್ರಶಸ್ತಿ ಸಂದಿದೆ. ಕೇಂದ್ರದ ನವ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅವರಿಂದ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕ ಕೆಪಿ ರುದ್ರಪ್ಪಯ್ಯ ಈ ಪ್ರಶಸ್ತಿ ಸ್ವೀಕರಿಸಿದರು. 9 ಗಿಗಾವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಗಳು ಅನುಷ್ಠಾನದ ಹಂತದಲ್ಲಿವೆ. ರಾಷ್ಟೀಯ ಪ್ರವೇಶ ಮತ್ತು ಅರ್ಹತಾ ಪರೀಕ್ಷೆ ನೀಟ್ ಯುಜಿ ಮರುಪರೀಕ್ಷೆ ಇದೇ ತಿಂಗಳ 21ರಂದು ನಡೆಯಲಿರುವ ಹಿನ್ನೆಲೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಅಕ್ರಮಗಳನ್ನು ತಡೆಯಲು ಕೇಂದ್ರ ಸರ್ಕಾರ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಇದರ ಭಾಗವಾಗಿ ಭಾರತದಲ್ಲಿ ಜನಪ್ರಿಯ ಮೆಸೇಜಿಂಗ್ ಆಪ್ ಟೆಲಿಗ್ರಾಮ್ ಮೇಲೆ ತಾತ್ಕಾಲಿಕ ನಿರ್ಬಂಧ ಹೇರಿದ್ದು, ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ವಂಚನೆಗಳನ್ನು ತಡೆಯುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜೂನ್ 22ರವರೆಗೆ ಭಾರತದಲ್ಲಿ ಟೆಲಿಗ್ರಾಮ್ ಬಳಕೆಯನ್ನು ಸೀಮಿತಗೊಳಿಸಿದೆ. ಅಷ್ಟೇ ಅಲ್ಲದೆ ಜೂನ್ 30ರವರೆಗೆ ಭಾರತದಲ್ಲಿ ಟೆಲಿಗ್ರಾಮ್ ಮೆಸೇಜ್ ಎಡಿಟ್ ಫೀಚರ್ ಅನ್ನು ಕೂಡ ನಿಷ್ಕ್ರಿಯಗೊಳಿಸಲಾಗಿದೆ. ಈಗಾಗಲೇ ಅಧಿಕಾರಿಗಳು ಹಲವು ಟೆಲಿಗ್ರಾಮ್ ಚಾನೆಲ್ಗಳನ್ನು ತೆಗೆದುಹಾಕಿದ್ದಾರೆ. ನೀಟ್ ಪೇಪರ್ ಲೀಕ್ ಎಂಬ ಹೆಸರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಹಲವಾರು ಚಾನೆಲ್ಗಳನ್ನು ಬಂದ್ ಮಾಡಲಾಗಿದೆ. ಪ್ರಯಾಣಿಕರ ಅನುಕೂಲಕ್ಕಾಗಿ ಜೂನ್ 20 ಹಾಗೂ 21ರಂದು ಚಿಕ್ಕಮಗಳೂರು ಹುಬ್ಬಳ್ಳಿ ನಡುವೆ ವಿಶೇಷ ರೈಲು ಸಂಚರಿಸಲಿದೆ ಎಂದು ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ತಿಳಿಸಿದ್ದಾರೆ. ಚಿಕ್ಕಮಗಳೂರು ನಗರದಲ್ಲಿ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ ಅವರು, ನೈರುತ್ಯ ರೈಲ್ವೆಯ ಈ ಸೇವೆ ಒದಗಿಸಿದೆ. ಜೂನ್ 20-21ರಂದು ಬೆಳಗ್ಗೆ 5 ಗಂಟೆಗೆ ಹುಬ್ಬಳ್ಳಿಯಿಂದ ಹೊರಡುವ ರೈಲು ಕುಂದಗೋಳ ಹಾವೇರಿ ದಾವಣಗೆರೆ ಮಾರ್ಗವಾಗಿ ಬೆಳಗ್ಗೆ 11:15ಕ್ಕೆ ಚಿಕ್ಕಮಗಳೂರು ತಲುಪುತ್ತದೆ. ಸಂಜೆ 5:30ಕ್ಕೆ ಚಿಕ್ಕಮಗಳೂರಿನಿಂದ ಹೊರಟು ರಾತ್ರಿ 11:20ಕ್ಕೆ ಹುಬ್ಬಳ್ಳಿ ತಲುಪಲಿದೆ. ಪ್ರಯಾಣಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆರೋಗ್ಯಕರ ಮುಪ್ಪಿಗೆ ಯೋಗ ಧ್ಯೇಯದೊಂದಿಗೆ ಈ ತಿಂಗಳ 21ನೇ ತಾರೀಕು ಅಂತಾರಾಷ್ಟೀಯ ಯೋಗ ದಿನದ ಹಿನ್ನೆಲೆ ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವ ಹೊಂದಿದ ದೇಶದ 12 ತಾಣಗಳನ್ನು ಗುರುತಿಸಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ವಿಶ್ವ ಪರಂಪರೆಯ ತಾಣ ಹಂಪಿ ಸಹ ಯೋಗ ಪ್ರದರ್ಶನಕ್ಕೆ ಆಯ್ಕೆಯಾಗಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ, ಪತಂಜಲಿ ಯೋಗ ಸಮಿತಿ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಜೂನ್ 21ರಂದು ಹೊಸಪೇಟೆಯ ಕಾಲೇಜು ರಸ್ತೆಯಲ್ಲಿರುವ ಜಿಲ್ಲಾ ಕ್ರೀಡಾಂಗಣದಲ್ಲಿ 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಪತಂಜಲಿ ಯೋಗ ಸಮಿತಿಯ ಬಾಲಚಂದ್ರ ಶರ್ಮಾ ಮತ್ತು ಅನೇಕ ನುರಿತ ಯೋಗಪಟುಗಳೊಂದಿಗೆ ಆಚರಿಸಲಾಗುವುದು. ಇದಕ್ಕೆ ಪೂರ್ವಭಾವಿಯಾಗಿ ಸಾರ್ವಜನಿಕರಿಗೆ ಯೋಗದ ಮಹತ್ವ ತಿಳಿಸುವ ನಿಟ್ಟನಲ್ಲಿ ನಾಡಿದ್ದು 19ರಂದು ಬೆಳಗ್ಗೆ 6 ಗಂಟೆಗೆ ಬೈಕ್ ಯೋಗ ಜಾಥಾ ಆಯೋಜಿಸಲಾಗಿದೆ ಎಂದು ಆಯುಷ್ ವೈದ್ಯಾಧಿಕಾರಿ ಡಾ ಗುರು ಬಸವರಾಜ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
4: ವಿಜಯನಗರ ಜಿಲ್ಲೆಯಲ್ಲಿ ಆಯುಷ್ ಇಲಾಖೆಯ ಆಯುಷ್ಮಾನ್ ಆರೋಗ್ಯ ಮಂದಿರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಯೋಗ ಶಿಕ್ಷಕರ ಸಹಾಯದೊಂದಿಗೆ ಜಿಲ್ಲೆಯಲ್ಲಿರುವ ವಿವಿಧ ವಸತಿ ಶಾಲೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಮತ್ತು ಸಾರ್ವಜನಿಕರಿಗೆ ಜೂನ್ 1ನೇ ವಾರದಿಂದ ಕಾಮನ್ ಪ್ರೋಟೋಕಾಲ್ ಪ್ರಕಾರ ಯೋಗಾಭ್ಯಾಸವನ್ನು ಮಾಡುವ ಬಗ್ಗೆ ನಿತ್ಯ ತರಬೇತಿಯನ್ನ ನೀಡುತ್ತಿದ್ದೇವೆ. 21 ಜೂನ್ ಹೊಸಪೇಟೆಯ ಜಿಲ್ಲಾ ಕ್ರೀಡಾಂಗಣದ ಮೈದಾನದಲ್ಲಿ ಹಮ್ಮಿಕೊಂಡಿರುವ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಸುಮಾರು 2,000 ಜನರು ಭಾಗವಹಿಸುವ ನಿರೀಕ್ಷೆ ಇದ್ದು, ಇದಕ್ಕೆ ಬೇಕಾದಂತಹ ವೇದಿಕೆ, ಲಘು ಉಪಹಾರ, ಕುಡಿಯುವ ನೀರು ಮತ್ತು ಭಾಗವಹಿಸಿದವರಿಗೆ ವಿತರಿಸಲು ಯೋಗಾಸನಗಳ ಕಿರು ಪುಸ್ತಕ ಹಾಗೂ ಔಷಧೀಯ ಸಸ್ಯಗಳ ವಿತರಣೆಯ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ.
0: ಯೋಗದ ಮಹತ್ವ ಸಾರಲು ಜೂನ್ 20ರಂದು ಬೆಳಗ್ಗೆ 7 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ಬೃಹತ್ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಲಾಗುವುದು. ಜೂನ್ 21ರಂದು ನಡೆಯಲಿರುವ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಮನ್ವಯತೆಯಿಂದ ಯಶಸ್ವಿಗೊಳಿಸಬೇಕು ಎಂದು ಚಿತ್ರದುರ್ಗ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವಯಸ್ಸಾಗುವ ಪ್ರಕ್ರಿಯೆಯನ್ನು ಆರೋಗ್ಯಕರವಾಗಿ ಎದುರಿಸಲು ಮತ್ತು ವೃದ್ಧಾಪ್ಯದ ಲಕ್ಷಣಗಳನ್ನು ಮುಂದೂಡಲು ಯೋಗಾಭ್ಯಾಸವೇ ಏಕೈಕ ಮಾರ್ಗವಾಗಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ್ ಕಂಬ್ಳಿಕಟ್ಟಿ ಶಿವಮೊಗ್ಗದಲ್ಲಿ ಹೇಳಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಸಿದ್ದತೆಗಳ ಕುರಿತು ಆಯೋಜಿಸಲಾಗಿದ್ದ ಪೂರ್ವ ಸಿದ್ದತಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ದೊಡ್ಡ ಉದ್ಯಮಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಉದ್ಯೋಗಿಗಳು ಪಡೆಯುವಂತಹ ಚಿಕಿತ್ಸಾ ಸೌಲಭ್ಯಗಳನ್ನು ಪೌರ ಕಾರ್ಮಿಕರಿಗೂ ಒದಗಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳಿ ಅಶೋಕ್ ಸಾಲಪ್ಪ ತಿಳಿಸಿದ್ದಾರೆ. ಹಾಸನದಲ್ಲಿ ಆಯೋಜಿಸಲಾದ ನೇರ ಪಾವತಿ ಪೌರ ಕಾರ್ಮಿಕ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಉಡುಪಿ ಜಿಲ್ಲೆಯಲ್ಲಿ ಕೈಗಾರಿಕಾ ಘಟಕಗಳಲ್ಲಿ ವೃತ್ತಿಯನ್ನು ಕೈಗೊಳ್ಳಲು ಅವಶ್ಯವಿರುವ ವೃತ್ತಿಪರ ಕೌಶಲ್ಯ ತರಬೇತಿಗಳನ್ನು ಕೈಗಾರಿಕಾ ತರಬೇತಿ ಸಂಸ್ಥೆಗಳು ಯುವ ಜನರಿಗೆ ನೀಡಬೇಕು, ಸ್ಥಳೀಯವಾಗಿ ಉದ್ಯೋಗ ಲಭ್ಯವಾಗುವಂತೆ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಸ್ವರೂಪ್ ಟೀಕೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದ್ಯಮ ಸ್ನೇಹಿ ಆಡಳಿತದ ಹಿನ್ನೆಲೆ ದೇಶದ ರಫ್ತು ವಲಯದಲ್ಲಿ ಕರ್ನಾಟಕ ಮುಂಚೂಣಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಪ್ರಗತಿಗೆ ಕೇಂದ್ರದ ಕೊಡುಗೆ ಅಪಾರ, ಕೇಂದ್ರ ಸಚಿವ ಭೂಪತಿ ರಾಜು ಶ್ರೀನಿವಾಸ್ ವರ್ಮ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕೆ ಕರ್ನಾಟಕಕ್ಕೆ ರಾಷ್ಟೀಯ ಪ್ರಶಸ್ತಿ. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆ ರಾಜ್ಯದ ವಿವಿಧೆಡೆ ಯೋಗದ ಮಹತ್ವ ಸಾರಲು ವೈವಿಧ್ಯಮಯ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

ಟ್ಯೂನ್ ಮಾಡಿ ಕೇಳ್ತಾ ಇದ್ದಾರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಯಿತು 7:16:25. ಇದು ಸುಮಧುರವಾದಂತಹ ಭಾವಗೀತೆಗಳನ್ನು ಕೇಳುವಂತಹ ಕಾರ್ಯಕ್ರಮ ಭಾವಸ್ಪಂದನ. ಭಾವಸ್ಪಂದನದಲ್ಲಿ ಭಾವಗೀತೆಗಳ ಈ ಪ್ರಯಾಣದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ಜೆ ಅಕ್ಷಯ. ಭಾವಸ್ಪಂದನದಲ್ಲಿ ಮೊದಲಿಗೆ ಕೇಳಿ ಬಿ ಎಂ ಶ್ರೀಕಂಠಯ್ಯ ಅವರ ರಚನೆಯ ಈ ಭಾವಗೀತೆ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ. ನಂತರ ನಿಮಗಾಗಿ ಮೂಡಿ ಬರ್ತಾ ಇದೆ ಭಾವಗೀತೆ ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ, ಕುವೆಂಪು ಅವರ ರಚನೆಯ ಭಾವಗೀತೆ.

0: ಎಂದಿಗೂ ಇಂದಿಗೂ ಎಂದೆಂದಿಗೂ
1: ಮಾಹಿತಿಗೆ ಮಿತಿ ಇಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
1: ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು
0: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಾಪ್ತ ಆಕಾಶವಾಣಿಗೆ 90 ವಸಂತ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಅಂತೂ ನೀನು ಇಂಜಿನಿಯರಿಂಗ್ ಮುಗಿಸ್ದೆ ಮುಂದೆ ಏನು?
2: ನಿಮ್ ರಿಟೈರ್ಮೆಂಟ್ ಲೆಟರ್ ನ ಟೈಪ್ ಮಾಡ್ತೀನಪ್ಪ.
1: ಏನೋ ಮಾತಾಡ್ತಿದ್ಯಾ?
2: ನನಗೆ ಪ್ಲೇಸ್ಮೆಂಟ್ ಆಯ್ತು. ಐ ಹ್ಯಾವ್ ಅ ಜಾಬ್ ನೌ.
3: ಉತ್ತಮ ಪ್ಲೇಸ್ಮೆಂಟ್ ರೆಕಾರ್ಡ್ ಇರುವ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, 8 ಬಿಇ ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ ಬಿಎಸ್ಸಿ ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ jssateb.ac.in
4: ಅಥವಾ ಕಾಲ್ 9916253458.
5: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
6: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
5: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
6: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು

ಜಿ ಎಸ್ ಶಿವರುದ್ರಪ್ಪ ಅವರ ರಚನೆಯ ಭಾವಗೀತೆಯನ್ನು ಕೇಳಿದ್ರಿ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ. 7:35 ನಿಮಿಷವಾಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಮಾನವೀಯತೆಗೆ ಭಾರತದ ಮೊದಲ ಆದ್ಯತೆ, ಪ್ರಧಾನಿ ನರೇಂದ್ರ ಮೋದಿ. G7 ಶೃಂಗಸಭೆ, ವಿಶ್ವನಾಯಕರೊಂದಿಗೆ ಪ್ರಧಾನಿ ದ್ವಿಪಕ್ಷೀಯ ಮಾತುಕತೆ. ಯಮುನಾ ನದಿ ಪುನರುಜ್ಜೀವನ, ಕಿಶೌ ಅಣೆಕಟ್ಟು ಯೋಜನೆಗೆ 6 ರಾಜ್ಯಗಳು ಒಪ್ಪಿಗೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಐಗುಂಪಿನ ಪಂದ್ಯದಲ್ಲಿ ಸೆನೆಗಲ್ ವಿರುದ್ಧ ಫ್ರಾನ್ಸ್ಗೆ ಜಯ. ವಾರ್ತೆಗಳ ವಿವರ. ಫ್ರಾನ್ಸ್ನ ಎವಿಯನ್ನಲ್ಲಿ ನಿನ್ನೆ ನಡೆದ G7 ಶೃಂಗಸಭೆಯಲ್ಲಿ ನೂತನ ಪಾಲುದಾರಿಕೆಗಳನ್ನು ರೂಪಿಸುವುದು ಮತ್ತು ಅಂತಾರಾಷ್ಟ್ರೀಯ ಒಗ್ಗಟ್ಟಿನ ಪುನರ್ ನಿರ್ಮಾಣ ಎಂಬ ವಿಷಯದ ಕುರಿತು ಔಟ್ರೀಚ್ ಅಧಿವೇಶನವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದರು. ಪರಸ್ಪರ ಸಂಪರ್ಕ ಹೊಂದಿರುವ ಜಗತ್ತಿನಲ್ಲಿ ಅಂತಾರಾಷ್ಟ್ರೀಯ ಪಾಲುದಾರಿಕೆಗಳನ್ನು ನಿರ್ಮಿಸುವಲ್ಲಿ ವಿಶ್ವಾಸದ ಮಹತ್ವವನ್ನು ಪ್ರಧಾನಿಯವರು ಒತ್ತಿ ಹೇಳಿದರು. ಭಾರತ ಯಾವಾಗಲೂ ಮಾನವೀಯತೆಗೆ ಮೊದಲ ಆದ್ಯತೆ ಎಂಬ ವಿಧಾನವನ್ನು ಅನುಸರಿಸಿದೆ. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ, ವಿಪತ್ತು ಸ್ಥಿತಿ ಸ್ಥಾಪಕ ಮೂಲಸೌಕರ್ಯಕ್ಕಾಗಿ ಒಕ್ಕೂಟ, ಜಾಗತಿಕ ಜೈವಿಕ ಇಂಧನ ಒಕ್ಕೂಟ, ಮಿಷನ್ ಲೈಫ್ ಮತ್ತು ಏಕ್ ಪೇಡಾ ಮಾಕೆ ನಾಮ್ ಅಭಿಯಾನದಂತಹ ಭಾರತ ನೇತೃತ್ವದ ಉಪಕ್ರಮಗಳಲ್ಲಿ ಇದು ಪ್ರತಿಫಲಿಸುತ್ತದೆ ಎಂದು ಅವರು ಹೇಳಿದರು. ಅಂತಾರಾಷ್ಟ್ರೀಯ ಪಾಲುದಾರಿಕೆಯ ಭಾರತದ ದೃಷ್ಟಿಕೋನವು ವಸುಧೈವ ಕುಟುಂಬಕಂ ಎಂಬ

0: ಜಾತೀತ ತತ್ವಶಾಸ್ತ್ರದಲ್ಲಿ ಬೇರೂರಿದೆ. ಈ ಅಂತರ್ಗತ ವಿಧಾನವು ವಿಶ್ವದ ವಿವಿಧ ವಿಭಾಗಗಳಲ್ಲಿ ನೈಸರ್ಗಿಕ ವಿಕೋಪಗಳು ಸಂಭವಿಸಿದಾಗ, ಅದು ಶ್ರೀಲಂಕಾದಲ್ಲಿ ಚಂಡಮಾರುತ, ಆಫ್ಘಾನಿಸ್ತಾನದಲ್ಲಿ ಭೂಕಂಪ, ಮೊಜಾಂಬಿಕ್ನಲ್ಲಿ ಪ್ರವಾಹ ಅಥವಾ ಜಮೈಕಾದಲ್ಲಿ ಚಂಡಮಾರುತದಂತಹ ಸಂದರ್ಭದಲ್ಲಿ ಭಾರತವನ್ನು ಮೊದಲ ಪ್ರತಿಕ್ರಿಯೆ ನೀಡುವ ರಾಷ್ಟ್ರವನ್ನಾಗಿ ಮಾಡಿದೆ ಎಂದರು. ಭಾರತದ ಸರ್ವಜನ ಹಿತಯೇ ಸರ್ವಜನ ಸುಖಯೇ ಎಂಬ ಮಂತ್ರವು ಆರ್ಥಿಕ ಸೇರ್ಪಡೆ, ಆರೋಗ್ಯ ಭದ್ರತೆ, ಡಿಜಿಟಲ್ ಗುರುತು, ತಂತ್ರಜ್ಞಾನ ಆಧಾರಿತ ಜನರ ಸಬಲೀಕರಣ ಮತ್ತು ಮಹಿಳೆಯರ ನೇತೃತ್ವದ ಅಭಿವೃದ್ಧಿಯನ್ನು ಬೆಳೆಸುವಲ್ಲಿ ಗಮನಾರ್ಹ ಫಲಿತಾಂಶಗಳಿಗೆ ಕಾರಣವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಫ್ರಾನ್ಸ್ನ ಏವಿಯನ್ನಲ್ಲಿ ನಡೆದ G7 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆನಡಾ, ಬ್ರಿಟನ್ ಮತ್ತು UAE ನಾಯಕರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿದರು. ಅಲ್ಲದೆ ಹಲವಾರು ಇತರ ದೇಶಗಳ ನಾಯಕರನ್ನು ಭೇಟಿಯಾಗಿ ಸಂವಾದ ನಡೆಸಿದರು. ಭಾರತ ಕೆನಡಾ ನಡುವೆ ಭವಿಷ್ಯದ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ನಿರ್ಮಿಸುವ ತಮ್ಮ ಬದ್ಧತೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಪುನರುಚ್ಚರಿಸಿದರು. LNG, LPG ಮತ್ತು ಕಲ್ಲಿದ್ದಲಿಗೆ ಸಂಬಂಧಿಸಿದ ವಾಣಿಜ್ಯ ವ್ಯವಸ್ಥೆ ಸೇರಿದಂತೆ ಆರ್ಥಿಕ ಸಹಕಾರದಲ್ಲಿನ ಪ್ರಗತಿಯನ್ನು ಇಬ್ಬರು ನಾಯಕರು ಪರಿಶೀಲಿಸಿದರು. ವಿಜ್ಞಾನ ಮತ್ತು ತಂತ್ರಜ್ಞಾನ, ರಕ್ಷಣೆ, ಹಣಕಾಸು ಮತ್ತು ವಲಸೆಯಲ್ಲಿ ಪರಸ್ಪರ ಬೆಳೆಯುತ್ತಿರುವ ಸಹಕಾರವನ್ನು ಉಭಯ ನಾಯಕರು ಸ್ವಾಗತಿಸಿದರು. ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರೊಂದಿಗಿನ ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಷನ್ 2035 ಅಡಿಯಲ್ಲಿ ಭಾರತ ಬ್ರಿಟನ್ ಸಂಬಂಧಗಳಲ್ಲಿನ ಪ್ರಗತಿಯನ್ನು ಪರಿಶೀಲಿಸಿದರು. ವ್ಯಾಪಾರ, ರಕ್ಷಣೆ, ತಂತ್ರಜ್ಞಾನ, ಶಿಕ್ಷಣ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರವನ್ನು ಉಭಯ ನಾಯಕರು ಸ್ವಾಗತಿಸಿದರು. ಬೆಂಗಳೂರಿನ ಲಿವರ್ಪೂಲ್ ವಿಶ್ವವಿದ್ಯಾಲಯ ಮತ್ತು ಮುಂಬೈನ ಯಾರ್ಕ್ ಹಾಗೂ ಬ್ರಿಸ್ಟಲ್ ವಿಶ್ವವಿದ್ಯಾಲಯಗಳು ಸೇರಿದಂತೆ ಭಾರತದಲ್ಲಿ ಬ್ರಿಟನ್ ವಿಶ್ವವಿದ್ಯಾಲಯಗಳ ಕ್ಯಾಂಪಸ್ಗಳನ್ನು ಸ್ಥಾಪಿಸುವಲ್ಲಿನ ಇತ್ತೀಚಿನ ಪ್ರಗತಿಯನ್ನು ಪರಿಶೀಲಿಸಿದರು. G7 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು UAE ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರನ್ನು ಭೇಟಿಯಾದರು. ಸಭೆಯಲ್ಲಿ ಪ್ರಧಾನಿ ಮೋದಿ ಅವರು ಪಶ್ಚಿಮ ಏಷ್ಯಾ ಪ್ರದೇಶದಲ್ಲಿ ಶಾಶ್ವತ ಶಾಂತಿ, ಭದ್ರತೆ ಮತ್ತು ಸ್ಥಿರತೆಯನ್ನು ಮುನ್ನಡೆಸುವಲ್ಲಿ ಸಂವಾದ, ರಾಜತಾಂತ್ರಿಕತೆ ಮತ್ತು ಅಂತಾರಾಷ್ಟ್ರೀಯ ಕಾನೂನು ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಗೆ ಗೌರವ ನೀಡುವ ಅಗತ್ಯವನ್ನು ಒತ್ತಿ ಹೇಳಿದರು. ಹಾರ್ಮೋ ಜಲಸಂಧಿಯ ಮೂಲಕ ಮುಕ್ತ, ಸುರಕ್ಷಿತ ಮತ್ತು ಅಡೆತಡೆ ಇಲ್ಲದ ಸಂಚಾರ, ವ್ಯಾಪಾರ ಮತ್ತು ವಾಣಿಜ್ಯವನ್ನು ಮುಂದುವರಿಸಲು ಉಭಯ ನಾಯಕರು ಕರೆ ನೀಡಿದರು. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೀನ್ಯಾ ಅಧ್ಯಕ್ಷ ವಿಲಿಯಂ ರುಟೋ, ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತ್ತಾಹ್, ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರನ್ನು ಭೇಟಿಯಾಗಿ ಪರಸ್ಪರ ಸಹಕಾರ ಹಾಗೂ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ಫ್ರಾನ್ಸ್ನಲ್ಲಿ ನಡೆಯುತ್ತಿರುವ G7 ಶೃಂಗಸಭೆಯ ಸಂದರ್ಭದಲ್ಲಿ ಇಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಆರ್ಥಿಕ ಬೆಳವಣಿಗೆ, ಜಾಗತಿಕ ಸರಬರಾಜು ಸರಪಳಿ, ಕೃತಕ ಬುದ್ಧಿಮತ್ತೆ, ಹೂಡಿಕೆ, ಸಹಭಾಗಿತ್ವ ಹಾಗೂ ವಿವಿಧ ಜಾಗತಿಕ ಭದ್ರತಾ ಸವಾಲುಗಳ ಕುರಿತು ಉಭಯ ನಾಯಕರು ಚರ್ಚಿಸುವ ಸಾಧ್ಯತೆ ಇದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ನಿನ್ನೆ ನವದೆಹಲಿಯಲ್ಲಿ ನಡೆದ ನಿರ್ಣಾಯಕ ಸಭೆಯ ಅಧ್ಯಕ್ಷತೆ ವಹಿಸಲಾಗಿದ್ದು, ಯಮುನಾ ನದಿಯ ಪುನರುಜ್ಜೀವನಕ್ಕಾಗಿ ದೀರ್ಘಕಾಲದಿಂದ ಬಾಕಿ ಇರುವ ಕಿಶೌ ಬಹುಪಯೋಗಿ ಅಣೆಕಟ್ಟು ಯೋಜನೆಯ ಕುರಿತು 6 ರಾಜ್ಯಗಳ ನಡುವೆ ಒಮ್ಮತ ಮೂಡಿಬಂದಿದೆ. ಈ ಯೋಜನೆಯ ಅನುಷ್ಠಾನಕ್ಕಾಗಿ ಹಿಮಾಚಲ ಪ್ರದೇಶ, ಉತ್ತರಾಖಂಡ, ದೆಹಲಿ, ಉತ್ತರ ಪ್ರದೇಶ, ಹರಿಯಾಣ ಮತ್ತು ರಾಜಸ್ಥಾನಗಳು ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಲು ಒಪ್ಪಿಕೊಂಡಿವೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ಕಿಶವ್ ಯೋಜನೆಯನ್ನು ಕೇಂದ್ರ ಸಚಿವ ಸಂಪುಟದ ಮುಂದೆ ಅನುಮೋದನೆಗಾಗಿ ಇಡಲಾಗುವುದು. ಒಪ್ಪಂದಿತ ಹಣಕಾಸಿನ ಮಾದರಿಯಡಿಯಲ್ಲಿ ಕೇಂದ್ರ ಸರ್ಕಾರವು ಯೋಜನೆಯ ನೀರಿನ ಘಟಕಕ್ಕೆ 90% ಸಹಾಯ ನೀಡುತ್ತದೆ. ಉಳಿದ 10% ಹಣವನ್ನು 6 ರಾಜ್ಯಗಳು ಹಂಚಿಕೊಳ್ಳುತ್ತವೆ. ವಿದ್ಯುತ್ ಘಟಕದ ವೆಚ್ಚವನ್ನು ಹಂಚಿಕೊಳ್ಳುವ ಬದಲು ಹಿಮಾಚಲ ಪ್ರದೇಶಕ್ಕೆ ಹಂಚಿಕೆಯಾದ ನೀರನ್ನು ದೆಹಲಿ ಮತ್ತು ರಾಜಸ್ಥಾನಕ್ಕೆ ಸರಬರಾಜು ಮಾಡಲು ಸಹ ನಿರ್ಧರಿಸಲಾಯಿತು. ಈ ನಿರ್ಧಾರ ಶುದ್ಧ ಮತ್ತು ಶುದ್ಧ ಯಮುನಾ ನದಿಯತ್ತ ಮಹತ್ವದ ಹೆಜ್ಜೆಯಾಗಿದೆ. ಇದು ನದಿಯಲ್ಲಿ ಶುದ್ಧ ನೀರಿನ ಹರಿವನ್ನು ಹೆಚ್ಚಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ. ಫ್ರಾನ್ಸ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ 2026 ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಸೆನೆಗಲ್ ತಂಡವನ್ನು 3-1 ಗೋಲುಗಳಿಂದ ಸೋಲಿಸಿತು. ಇದಕ್ಕೂ ಮೊದಲು ಲಾಸ್ ಏಂಜಲಿಸ್ನ ಸೋಫಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಇರಾನ್ ಮತ್ತು ನ್ಯೂಜಿಲೆಂಡ್ 2-2 ಗೋಲುಗಳ ಡ್ರಾ ಸಾಧಿಸಿತು. ಮತ್ತೊಂದು ಪಂದ್ಯದಲ್ಲಿ ಉರುಗ್ವೆ ಮತ್ತು ಸೌದಿ ಅರೇಬಿಯಾ ಮಿಯಾಮಿಯಲ್ಲಿ ನಡೆದ ತಮ್ಮ ಮೊದಲ ಪಂದ್ಯದಲ್ಲಿ 1-1 ಗೋಲುಗಳ ಡ್ರಾ ಸಾಧಿಸಿತು. ಸಿಯಾಟಲ್ ಕ್ರೀಡಾಂಗಣದಲ್ಲಿ ನಡೆದ ತಮ್ಮ ಜಿ ಗುಂಪಿನ ಆರಂಭಿಕ ಪಂದ್ಯದಲ್ಲಿ ಬೆಲ್ಜಿಯಂ ಮತ್ತು ಈಜಿಪ್ಟ್ ಕೂಡ 1-1 ಡ್ರಾದೊಂದಿಗೆ ಅಂಕಗಳನ್ನು ಹಂಚಿಕೊಂಡವು. ಭಾರತ ಪುರುಷರ ಕ್ರಿಕೆಟ್ ತಂಡ ಇಂದು ಲಕ್ನೋದ ಅಟಲ್ ಬಿಹಾರಿ ವಾಜಪೇಯಿ ಏಕಾನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ 3 ಪಂದ್ಯಗಳ ಸರಣಿಯ 2ನೇ ಏಕದಿನ ಪಂದ್ಯದಲ್ಲಿ ಅಫ್ಘಾನಿಸ್ತಾನವನ್ನು ಎದುರಿಸಲಿದೆ. ಪಂದ್ಯವು ಮಧ್ಯಾಹ್ನ 1:30 ಆರಂಭವಾಗಲಿದೆ. ಶುಭ್ಮನ್ ಗಿಲ್ ನೇತೃತ್ವದ ಭಾರತ ತಂಡ ಪ್ರಸ್ತುತ ಸರಣಿಯಲ್ಲಿ 1-0 ಮುನ್ನಡೆಯಲಿದೆ ಮತ್ತು ಇಂದಿನ ಪಂದ್ಯದಲ್ಲಿ ಸರಣಿಯನ್ನು ವಶಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ. ಲೀಡ್ಸ್ನ ಹೆಡಿಂಗ್ಲಿಯಲ್ಲಿ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನ 2ನೇ ಎ ಗುಂಪಿನ ಪಂದ್ಯದಲ್ಲಿ ಭಾರತದ ಮಹಿಳಾ ಕ್ರಿಕೆಟ್ ತಂಡ ಇಂದು ನೆದರ್ಲೆಂಡ್ಸ್ ವಿರುದ್ಧ ಸೆಣಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ 7:00 ಆರಂಭವಾಗಲಿದೆ. ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತ ತಂಡ ಭಾನುವಾರ ಬರ್ಮಿಂಗ್ಹ್ಯಾಂನಲ್ಲಿ ನಡೆದ ತಮ್ಮ ಮೊದಲ ಪಂದ್ಯದಲ್ಲಿ ಪಾಕಿಸ್ತಾನವನ್ನು 64 ರನ್ಗಳಿಂದ ಸೋಲಿಸಿದ ನಂತರ ಗೆಲುವಿನ ಓಟವನ್ನು ಮುಂದುವರಿಸಲು ಎದುರು ನೋಡುತ್ತಿದೆ. ಆಕ್ಲೆಂಡ್ನ ನಾರ್ತ್ ಹಾರ್ಬರ್ ರಾಷ್ಟ್ರೀಯ ಹಾಕಿ ಕೇಂದ್ರದಲ್ಲಿ ನಿನ್ನೆ ನಡೆದ 2026 FIH ಹಾಕಿ ಮಹಿಳಾ ನೇಷನ್ಸ್ ಕಪ್ನ 2ನೇ ಫೂಲ್ ಎ ಪಂದ್ಯದಲ್ಲಿ ಭಾರತ ತಂಡ ಜಪಾನ್ ತಂಡವನ್ನು 2-1 ಗೋಲುಗಳಿಂದ ಸೋಲಿಸಿತು. ಈ ಗೆಲುವಿನೊಂದಿಗೆ ಭಾರತ ತಂಡ ಪೂಲ್ ಪಂದ್ಯಗಳನ್ನು ಗೆದ್ದು ಸೆಮಿಫೈನಲ್ಗೆ ಸ್ಥಾನ ಪಡೆದುಕೊಂಡಿತು. ಭಾರತ ನಾಳೆ ಬೆಳಗ್ಗೆ 4:15 ನಡೆಯುವ ಪಂದ್ಯಾವಳಿಯ ಕೊನೆಯ ಪೂಲ್ ಎ ಪಂದ್ಯದಲ್ಲಿ ಉರುಗ್ವೆಯನ್ನು ಎದುರಿಸಲಿದೆ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯ ಇಂದು ಮುಂಬೈನ ವರ್ಲಿ ಸೈಕಲ್ ಟ್ರ್ಯಾಕ್ನಲ್ಲಿ ವಿಶೇಷ ಫಿಟ್ ಇಂಡಿಯಾ ಸೈಕ್ಲೋಥಾನ್ಗೆ ನೇತೃತ್ವ ವಹಿಸಲಿದ್ದಾರೆ. ಫಿಟ್ ಇಂಡಿಯಾ ಸೈಕ್ಲೋಥಾನ್ ಸಮುದಾಯದ ಭಾಗವಹಿಸುವಿಕೆ, ಸೈಕ್ಲಿಂಗ್, ಯೋಗ ಹಾಗೂ ಇತರ ದೈಹಿಕ ಚಟುವಟಿಕೆಗಳ ಮೂಲಕ ಆರೋಗ್ಯಕರ ಜೀವನ ಶೈಲಿಯನ್ನು ಉತ್ತೇಜಿಸುತ್ತಿರುವ ಫಿಟ್ ಇಂಡಿಯಾ ಚಳುವಳಿಯ ಭಾಗವಾಗಿದೆ ಎಂದು ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಇದೇ 21 ಆಚರಿಸಲಾಗುವ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಜಾಗತಿಕ ಕಾರ್ಯಕ್ರಮಗಳಿಗೆ ಇದು ಮುನ್ನುಡಿಯಾಗಿಯೂ ಕಾರ್ಯನಿರ್ವಹಿಸಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಮಧ್ಯಪ್ರಾಚ್ಯ ಭಾರತ ಆಳ ಸಮುದ್ರ ಪೈಪ್ಲೈನ್ ಯೋಜನೆಗೆ ಸಂಬಂಧಿಸಿದಂತೆ ಯಾವುದೇ ಪ್ರಸ್ತಾವನೆ ಪ್ರಸ್ತುತ ಸಚಿವಾಲಯದ ಪರಿಗಣನೆಯಲ್ಲಿ ಇಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಸಚಿವಾಲಯ ಗುಜರಾತನ್ನು ಒಮನ್ ಹಾಗೂ ಇತರ ಗಲ್ಫ್ ರಾಷ್ಟ್ರಗಳೊಂದಿಗೆ ಸಂಪರ್ಕಿಸುವ ಮಧ್ಯಪ್ರಾಚ್ಯ ಭಾರತ ಆಳ ಸಮುದ್ರ ಪೈಪ್ಲೈನ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಸಕ್ರಿಯವಾಗಿ ಮುಂದುವರಿಸುತ್ತಿದೆ ಎಂಬ ಅರ್ಥದ ಹಲವು ಮಾಧ್ಯಮ ವರದಿಗಳು ಪ್ರಕಟವಾಗಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ಹೇಳಿದೆ. ಆದರೆ ಈ ಯೋಜನೆಗೆ ಸಂಬಂಧಿಸಿದ ಸಚಿವಾಲಯದ ಯಾವುದೇ ಹಂತದಲ್ಲಿಯೂ ಒಮನ್ ಅಥವಾ ಇತರ ಯಾವುದೇ ಗಲ್ಫ್ ರಾಷ್ಟ್ರಗಳೊಂದಿಗೆ ಸಕ್ರಿಯ ಚರ್ಚೆಗಳು ಅಥವಾ ಮಾತುಕತೆಗಳು ನಡೆಯುತ್ತಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾನವೀಯತೆಗೆ ಭಾರತದ ಮೊದಲ ಆದ್ಯತೆ, ಪ್ರಧಾನಿ ನರೇಂದ್ರ ಮೋದಿ. G7 ಶೃಂಗಸಭೆ, ವಿಶ್ವ ನಾಯಕರೊಂದಿಗೆ ಪ್ರಧಾನಿ ದ್ವಿಪಕ್ಷೀಯ ಮಾತುಕತೆ. ಯಮುನಾ ನದಿ ಪುನರುಜ್ಜೀವನ, ಕಿಶೋ ಅಣೆಕಟ್ಟು ಯೋಜನೆಗೆ 6 ರಾಜ್ಯಗಳು ಒಪ್ಪಿಗೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಐ ಗುಂಪಿನ ಪಂದ್ಯದಲ್ಲಿ ಸೆನೆಗಲ್ ವಿರುದ್ಧ ಫ್ರಾನ್ಸ್ಗೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12:00.

ಹೇಳ್ತಾ ಇದ್ರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸಮಯ ಆಯಿತು 7:46. ಭಾವಸ್ಪಂದನ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀನಿ. ಭಾವಸ್ಪಂದನದಲ್ಲಿ ಮತ್ತೆ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಭಾವಸ್ಪಂದನದಲ್ಲಿ ಈಗ ಕೇಳಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆಯ ಈ ಭಾವಗೀತೆ. ಸುಲೋಚನಾ

ಅವರ ಧ್ವನಿಯಲ್ಲಿ. ನಂತರ ನೀವು ಆಲಿಸಲಿದ್ದೀರಿ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಜೀಸ್, ಶಿವರುದ್ರಪ್ಪ ಅವರ ರಚನೆಯ ಭಾವಗೀತೆ. ಕೇಳ್ತಾನೆ ಇರೀ ನಿಮ್ಮದೇ ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಸ್.

ಭಾವಸ್ಪಂದನದಲ್ಲಿ ಸುಮಧುರವಾದಂತಹ ಭಾವಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ನಂತರ ಮುಡಿ ಬರ್ತಾ ಇದೆ. ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಕೆ ಎಸ್ ನರಸಿಂಹಸ್ವಾಮಿ ಅವರ ರಚನೆಯ ಈ ಭಾವಗೀತೆ ನಿಮಗಾಗಿ.

ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ,

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಬಂತು

ಹಾಯ್ ಹಲೋ ನಮಸ್ಕಾರ, ಟ್ಯೂನ್ ಮಾಡಿ ಕೇಳ್ತಾ ಇದ್ದಾರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಯಿತು 8:58:58. ಇದು ಹಲೋ ಕರ್ನಾಟಕದ ಸಮಯ. ಹಲೋ ಕರ್ನಾಟಕದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಹಲೋ ಕರ್ನಾಟಕದಲ್ಲಿ ಮಾಹಿತಿ ಜೊತೆ ಸಾಕದಾಗಿರುವಂತಹ ಹಾಡುಗಳನ್ನ ಕೇಳುವಂತಹ ಸಮಯ. ಎಸ್, ಇವತ್ತು ನಾವು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀವಿ ಹಲೋ ಕರ್ನಾಟಕದಲ್ಲಿ ಅಂತ ನೀವು ಕೂಡ ಕ್ಯೂರಿಯಸ್ ಆಗಿ ವೇಟ್ ಮಾಡ್ತಾ ಇರ್ತೀರಾ. ಎಸ್, ಇವತ್ತು ನಾವು ಮಾತಾಡ್ತಾ ಇದೀವಿ ಫಿಫಾ ವರ್ಲ್ಡ್ ಕಪ್ ಬಗ್ಗೆ, ಅದರ ಇತಿಹಾಸದ ಬಗ್ಗೆ. ಹೌದು ರೀ, ಇವಾಗ ಫಿಫಾ ವರ್ಲ್ಡ್ ಕಪ್ ಫೀವರ್ ಎಲ್ಲ ಕಡೆ ಹರಡ್ತಾ ಇದೆ, ಎಲ್ಲರೂ ಕೂಡ ಫುಟ್ಬಾಲ್ ಜ್ವರ ಏರ್ಬಿಟ್ಟಿದೆ. ಫಿಫಾ ವರ್ಲ್ಡ್ ಕಪ್ ಯಾವಾಗ ಸ್ಟಾರ್ಟ್ ಆಯಿತು, ಹೆಂಗೆ ಸ್ಟಾರ್ಟ್ ಆಯಿತು, ಇದೇನಾದರೂ ನಿಮಗೆ ಗೊತ್ತಿದ್ರೆ ನಮಗೂ ಮೆಸೇಜ್ ಮಾಡಿ. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತಲ್ಲ, 9480901013 ಬೇಗ ಬೇಗ ನಿಮ್ಮ ಸಂದೇಶಗಳು ನಮ್ಮನ್ನು ಬಂದು ತಲುಪಲಿ. ಎಸ್, ಮಾತುಕತೆಗಿಂತ ಮುಂಚೆ ಸಾಕಾಗಿರುವಂತಹ ಎರಡು ಹಾಡನ್ನ ಕೇಳಿ ನಂತರ ಮಾತುಕತೆ ಶುರು ಮಾಡೋಣ. ಏನಂತೀರಾ? ಕೇಳ್ತಾ ಇರಿ, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನವಿಲ್ಲು, ಮ್ಯೂಸಿಕಲಿ ಯಾರ್ಸ್.

0: ಹಲೋ, ಕರ್ನಾಟಕದಲ್ಲಿ ಸಖತ್ತಾಗಿರುವಂತಹ ಹಾಡನ್ನ ಕೇಳ್ತಾ ಮಾತುಕತೆ ನಡೀತಾ ಇತ್ತು. ಎಸ್, ನೀವು ಕೇಳಿದಂತಹ ಹಾಡಾಗಿತ್ತು ಸಂಜು ವ್ಯಾಟ್ಸ್ ಗೀತಾ ಚಿತ್ರದ ಗಗನವೇ ಭಾಗಿ ಅಂತ ಹಾಡಿದ್ದು ಶ್ರೇಯಾ ಘೋಷಾಲ್ ಅವರು. ಕವಿರಾಜ್ ಅವರ ಸಾಹಿತ್ಯಕ್ಕೆ ಜಸ್ಸಿ ಗಿಫ್ಟ್ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ವಂಶಿ ಚಿತ್ರದ ಹಾಡು. ವಂಶಿ ಚಿತ್ರಕ್ಕಾಗಿ ಸೋಹಮ್ ಚಕ್ರವರ್ತಿ ಅವರ ಧ್ವನಿಲಿದಂತಹ ಹಾಡು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಆರ್ ಪಿ ಪಟ್ನಾಯಕ್ ಅವರ ಸಂಗೀತ ನಿರ್ದೇಶನವಿತ್ತು. ನಾವಾಗ್ಲೇ ಮಾತಾಡ್ತಾ ಇದ್ವಿ ಫುಟ್ಬಾಲ್ ಬಗ್ಗೆ. ಇವತ್ತಿನ ಹಲೋ ಕರ್ನಾಟಕದಲ್ಲಿ ಫಿಫಾ ವರ್ಲ್ಡ್ ಕಪ್ ನಡೀತಾ ಇದೆ. ಆಬ್ವಿಯಸ್ಲಿ ಫಿಫಾ ವರ್ಲ್ಡ್ ಕಪ್ನ ಇತಿಹಾಸದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಫುಟ್ಬಾಲ್ ಸದ್ಯದಲ್ಲಿ ಒಂದು ಫೇಮಸ್ ಆಗಿರುವಂತಹ ಕ್ರೀಡೆ, ಅಂದರೆ ಅತಿ ಹೆಚ್ಚು ವೀಕ್ಷಣೆ ಪಡೆಯುತ್ತಿರುವಂತಹ ಒಂದು ಕ್ರೀಡೆಗಳಲ್ಲಿ ಒಂದು ಅಂತ ಹೇಳಬಹುದು. ಇನ್ನು ಫಿಫಾ ವರ್ಲ್ಡ್ ಕಪ್ ಬಗ್ಗೆ ಮಾತಾಡ್ತಾ ಹೋಗೋದಾದರೆ ಒಂದು ಸಂದೇಶ ಕೂಡ ಬಂದಿದೆ. ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್ BTM ಲೇಔಟಿಂದ ಸಂದೇಶವನ್ನು ಕಳಿಸಿ ಫಿಫಾ ವರ್ಲ್ಡ್ ಕಪ್ ಬಗ್ಗೆ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಧನ್ಯವಾದಗಳು ನಿಮ್ಮ ಮಾಹಿತಿಗಾಗಿ. ಅದು ಫಿಫಾ ವರ್ಲ್ಡ್ ಕಪ್ ಶುರುವಾಗಿದ್ದು ಯಾವಾಗ ಅಂತ ನೋಡೋದಾದರೆ 1930ರಲ್ಲಿ ಉರುಗ್ವೆಯಲ್ಲಿ ನಡೆಯುತ್ತೆ ಮೊದಲ ಪಂದ್ಯಾವಳಿ. ಆಗಿಂದ ಫಿಫಾ ವರ್ಲ್ಡ್ ಕಪ್ ಪ್ರತಿ 4 ವರ್ಷಕ್ಕೊಂದ್ಸಲ ನಡೀತಾ ಬರ್ತಾ ಇದೆ. ನೀವು ಕೂಡ ಫುಟ್ಬಾಲ್ ಫ್ಯಾನ್ ಆಗಿದ್ರೆ ನಿಮ್ಗೆ ಯಾವ ತಂಡ ಟೀಮ್ ತುಂಬಾ ಇಷ್ಟ ಆಗುತ್ತೆ, ಯಾವ ಪ್ಲೇಯರ್ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾರೆ ಅನ್ನೋದನ್ನು ನಮಗೆ ಇವತ್ತು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಬೇಗ ಬೇಗ ನಿಮ್ಮ ಸಂದೇಶಗಳು ಬಂದು ತಲುಪಲಿ.
1: Did you know, over the past 12 years, under the visionary leadership of Prime Minister Shri Narendra Modi, India's defense sector has witnessed a remarkable transformation. From boosting indigenous manufacturing to strengthening defense exports, India is shaping the future of defense with confidence.
2: You are right. In the defense sector, the Ministry of Defense has been creating the right environment for Indian companies to design, develop and build world-class technologies right here at home.
1: Exactly. And one name that's leading this transformation is HAL, Hindustan Aeronautics Limited. From indigenous fighter aircraft and combat helicopters to trainers, transport aircraft and advanced aerospace system, HAL is helping build the future of India's defense.
2: HAL is bringing together private industry and thousands of MSMEs to create a powerful defense manufacturing ecosystem.
1: So, every innovation is taking India one step closer to an Atmanirbhar Bharat, powered by Indian talent, Indian technology and Indian determination.
3: 12 saal vishwas ke, vikas ke, jan kalyan ke.

ಕೇಳ್ತಾ ಇದ್ರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸಾಕದಾಗಿರುವಂತಹ ಎರಡು ಹಾಡನ್ನ ಕೇಳಿದ್ರಿ. ನೀವು ಕೇಳಿದಂತಹ ಮೊದಲ ಹಾಡು ಯಜಮಾನ ಚಿತ್ರದ ಗೀತೆ ಆಗಿದ್ದು, ಒಂದು ಮುಂಜಾನೆ ಅಂತ ಹಾಡಿದ್ದು ಸೋನು ನಿಗಮ್ ಹಾಗೆ ಶ್ರೇಯಾ ಘೋಷಾಲ್ ಕವಿರಾಜ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ಅಕಿರಾ ಚಿತ್ರದ ಗೀತೆ, ಪುನೀತ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿದ್ದಂತಹ ಗೀತೆ, ಧನಂಜಯ್ ಅವರ ಸಾಹಿತ್ಯಕ್ಕೆ ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನು ಹಲವಾರು ಸಂದೇಶಗಳು ಕೂಡ ನಮ್ಮನ್ನು ಬಂದು ತಲುಪಿದೆ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ವಿಜಯನಗರ ಜಿಲ್ಲೆ ಹಗರಿ ಬೊಮ್ಮನಹಳ್ಳಿ ತಾಲೂಕಿನಿಂದ ಎಬಿ ರಾಜು ಅವರ ಸಂದೇಶ ನಮ್ಮನ್ನು ಬಂದು ತಲುಪಿದೆ. ನಾಗರತ್ನ ರಾಜಾಜಿನಗರದಿಂದ ಬ್ರೆಜಿಲ್ ನನ್ನ ಫೇವರೇಟ್ ತಂಡ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಜಯಣ್ಣ ಶಶಿವಾಳ ಅರಸೀಕೆರೆ ತಾಲೂಕಿನಿಂದ ಫೇವರೇಟ್ ಆಟಗಾರ ರೊನಾಲ್ಡೋ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಳ್ಳಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಎಸ್, ನಾವು ಮಾತಾಡ್ತಾ ಇದ್ವಿ ಇವತ್ತಿನ ಹಲೋ ಕರ್ನಾಟಕದಲ್ಲಿ ಫಿಫಾ ವರ್ಲ್ಡ್ ಕಪ್ ಇತಿಹಾಸದ ಬಗ್ಗೆ. ಸೊ ನಾನು ಆಗಲೇ ಹೇಳಿದೆ, 1930 ಪ್ರಾರಂಭ ಆಯಿತು ಫಿಫಾ ವರ್ಲ್ಡ್ ಕಪ್ ಅಂತ. ಮೊದಲ ಚೊಚ್ಚಲ ಸರಣಿಯನ್ನು ಟೂರ್ನಿಯನ್ನು ಗೆದ್ದಿದ್ದು ಉರುಗ್ವೆ ತಂಡ. ಹಾಗೆ ಫಿಫಾ ಇತಿಹಾಸದಲ್ಲಿ ಅತಿ ಹೆಚ್ಚು ಯಶಸ್ವಿ ತಂಡ ಅನಿಸಿಕೊಂಡಿದ್ದು ಅದು ಬ್ರೆಜಿಲ್ ತಂಡ. ಯಾಕೆಂದರೆ 5 ಬಾರಿ ಚಾಂಪಿಯನ್ ಆಗಿರುವಂತಹ ತಂಡ ಬ್ರೆಜಿಲ್. ಸೊ ಆಬ್ವಿಯಸ್ಲಿ ಸಕ್ಸಸ್ಫುಲ್ ತಂಡ ಅನಿಸ್ಕೊಂಡಿದೆ ಬ್ರೆಜಿಲ್. ದುರದೃಷ್ಟವಶಾತ್ ಇಂಡಿಯಾ, ಭಾರತ ಈ ಟೂರ್ನಿಯಲ್ಲಿ ಆಡ್ತಾ ಇಲ್ಲ. ಆದರೆ ಬೇರೆ ಎಲ್ಲ ದೇಶಗಳು, ಯಾವೆಲ್ಲ ದೇಶಗಳು ಭಾಗವಹಿಸಿದೆ ಆ ಎಲ್ಲ ದೇಶಗಳಿಗೂ ಕೂಡ ಒಂದ್ಸಲ ಶುಭಾಶಯಗಳು, ಹಾಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ಹಲೋ ಕರ್ನಾಟಕದಲ್ಲಿ ನಿಮ್ಮ ಜೊತೆ ಆಗಿದ್ದೆ ನಾನು, ನಿಮ್ಮ ರೇಡಿಯೋ ಗೆಳೆಯ RJ ಅಕ್ಷಯ. 9 ಗಂಟೆಗೆ ಸರಿಯಾಗಿ ಸಾಕತ್ ಸಾಂಗು ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೇಳ್ತಾನೆ ಇರಿ. ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಸ್.

0: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
1: ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯವೋ ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ ಅಗತ್ಯವಿದೆ. ಎರಡು ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ, ಮಗುವಿನ ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು, ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBSVLR@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜಾತಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
1: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
3: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
1: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
5: ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ. ಟ್ಯೂನ್ ಮಾಡಿದ್ರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಸಮಯ ಆಗಿದೆ 9:35. ನಿಮ್ಮ ಟೆನ್ಷನ್ ಎಲ್ಲ ಸೈಡಲ್ಲಿ ಇಟ್ಬಿಟ್ಟು ನಿಮ್ಮ ದೇಶದ ಗೀತೆಗಳನ್ನ ಕೇಳ್ತಾ ಎಂಜಾಯ್ ಮಾಡುವಂತಹ ಸಮಯ ಇದು ಸಖತ್ ಸಾಂಗು ಕಾರ್ಯಕ್ರಮ. ಸಖತ್ ಸಾಂಗುನಲ್ಲಿ ನಿಮ್ ಜೊತೆ ಆಗ್ತಾ ಇರೋದು ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ಜೆ ಅಕ್ಷಯ. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮದೇ ಇಷ್ಟದ ಹಾಡುಗಳನ್ನು ಕೇಳ್ತಾ 1 ಗಂಟೆ ಕಳೆಯುವಂತಹ ಸಮಯ. ಎಸ್, ನೀವು ಕೂಡ ರಿಕ್ವೆಸ್ಟ್ ಮಾಡಬಹುದು ಸಖತ್ ಸಾಂಗು ಕಾರ್ಯಕ್ರಮಕ್ಕೆ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ನಮ್ಮ ವಾಟ್ಸಪ್ ಸಂಖ್ಯೆ 9480901013 9480101013ಗೆ ನಿಮಗೆ ಈಗ ಯಾವ ಹಾಡನ್ನು ಕೇಳಬೇಕು ಅನ್ನಿಸ್ತಾ ಇದೆ ಅಂಥೇಳಿ ಬೇಗ ಬೇಗ ನಮಗೆ ಬರೆದು ಕಳಿಸಿ. ಹಾಗೆ ಇವತ್ತು June 17 ವಿಶ್ವ ಮೊಸಳೆ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಎಸ್, ಮೊಸಳೆಗೂ ಕೂಡ ಒಂದು ದಿನ ಇದೆ. ನಿಮ್ಗೆ ಗೊತ್ತಿತ್ತಾ? ಗೊತ್ತಿದ್ರೆ ನಮಗೆ ಕೂಡ ಮೆಸೇಜ್ ಕಳಿಸಿ, ಮೊಸಳೆ ದಿನದ ಬಗ್ಗೆ ನಿಮಗೇನು ಗೊತ್ತಿತ್ತು ಅಂತ. ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇದೆ 2 ಬ್ಯಾಕ್ ಟು ಬ್ಯಾಕ್ ಹಿಟ್ ಹಾಡುಗಳು. ಕೇಳಿ, ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್. ಇದು ನಿಮ್ಮ ನೆಚ್ಚಿನ ರೇಡಿಯೋ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್ಸ್.

0: ಗೊತ್ತಾ ನಿನ್ಗೆ, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತದ ರಕ್ಷಣಾ ಕ್ಷೇತ್ರವು ಅಪೂರ್ವ ಪರಿವರ್ತನೆಯನ್ನು ಕಂಡಿದೆ. ಭಾರತವು ರಕ್ಷಣಾ ವಲಯದಲ್ಲಿ ಭವಿಷ್ಯವನ್ನು ಬಲಿಷ್ಠವಾಗಿ ರೂಪಿಸುತ್ತಿದೆ.
1: ಹೌದು, ರಕ್ಷಣಾ ಸಚಿವಾಲಯವು ಭಾರತೀಯ ಕಂಪನಿಗಳಿಗೆ ನಮ್ಮ ದೇಶದಲ್ಲೇ ವಿಶ್ವಮಟ್ಟದ ತಂತ್ರಜ್ಞಾನದ ವಿನ್ಯಾಸ, ಅಭಿವೃದ್ಧಿ ಮತ್ತು ನಿರ್ಮಾಣಕ್ಕೆ ಸೂಕ್ತವಾದ ವಾತಾವರಣವನ್ನ ಸೃಷ್ಟಿಸುತ್ತಿದೆ.
0: ಖಂಡಿತ, ಈ ಪರಿವರ್ತನೆಯನ್ನು ಮುನ್ನಡೆಸುತ್ತಿರುವ ಪ್ರಮುಖ ಹೆಸರುಗಳಲ್ಲಿ ಒಂದಾಗಿದೆ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸ್ವದೇಶಿ ಯುದ್ಧ ವಿಮಾನಗಳು ಮತ್ತು ಯುದ್ಧ ಹೆಲಿಕಾಪ್ಟರ್ಗಳಿಂದ ಹಿಡಿದು ತರಬೇತಿ ವಿಮಾನಗಳು, ಸಾರಿಗೆ ವಿಮಾನಗಳು ಮತ್ತು ಉನ್ನತ ಏರೋಸ್ಪೇಸ್ ವ್ಯವಸ್ಥೆಗಳವರೆಗೆ HAL ಭಾರತದ ರಕ್ಷಣಾ ವಲಯದ ಭವಿಷ್ಯವನ್ನು ಬಲಿಷ್ಠವಾಗಿ ನಿರ್ಮಿಸಲು ಸಹಾಯ ಮಾಡುತ್ತಿದೆ.
1: HAL ಖಾಸಗಿ ಉದ್ಯಮಗಳು ಮತ್ತು ಸಾವಿರಾರು MSMEಗಳನ್ನು ಒಟ್ಟುಗೂಡಿಸಿ ದೇಶದಲ್ಲಿ ಶಕ್ತಿಶಾಲಿ ಏರೋಸ್ಪೇಸ್ ಇಕೋಸಿಸ್ಟಮ್ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ.
0: ಭಾರತೀಯ ಪ್ರತಿಭೆ, ಭಾರತೀಯ ತಂತ್ರಜ್ಞಾನ ಮತ್ತು ದೃಢ ಸಂಕಲ್ಪದ ಬಲದೊಂದಿಗೆ ಪ್ರತಿಯೊಂದು ಹೊಸ ನವೀನತೆಯು ಭಾರತವನ್ನು ಆತ್ಮನಿರ್ಭರ ಭಾರತದೆಡೆಗೆ ಕೊಂಡೊಯ್ಯುತ್ತಿದೆ.
2: 12 ಸಾಲ ವಿಶ್ವಾಸಕ್ಕೆ, ವಿಕಾಸಕ್ಕೆ, ಜನ ಕಲ್ಯಾಣಕ್ಕೆ.

ಸಕರ್ ಸಾಂಗು ಕಾರ್ಯಕ್ರಮ ಕೇಳ್ತಾ ಇದ್ರ. ಸಕರ್ ಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮ ದೇಶದ ಗೀತೆಗಳನ್ನ ಕೇಳ್ತಾ ಸಾಗ್ತಾ ಇದ್ವಿ. ಎಸ್, ನೀವು ಕೇಳಿದಂತಹ ಎರಡು ಹಾಡುಗಳಾಗಿತ್ತು. ರಥ ಸಪ್ತಮಿ ಚಿತ್ರದ ಮೊದಲ ಹಾಡು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಜಾನಕಿ ಅವರ ಧ್ವನಿಯಲ್ಲಿದ್ದಂತಹ ಗೀತೆ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು

ಹೇಳಿದ್ರಿ. ಚಲಿಸುವ ಮೋಡಗಳು ಚಿತ್ರದ ಗೀತೆ, ರಾಜ್ಕುಮಾರ್ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿದ್ದಂತಹ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು. ಇಮನ್, ಇನ್ನು ನಮ್ಮ ಸಂದೇಶಗಳ ಕಡೆ ಬರೋದಾರೆ, ಸಿಕ್ಕಾವಡೆ ಮೆಸೇಜ್ಗಳು ಈಗ ಆಲ್ರೆಡಿ ನಮಗೆ ಬಂದು ತಲುಪಿದೆ. ಪ್ರಸಾದ್ ಕೆಸರಮಡು ತುಮಕೂರಿನಿಂದ ಸಂದೇಶವನ್ನು ಕಳಿಸಿ ನಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಹಾಗೆ ನಂತರದ ಸಂದೇಶ ಬಂದಿರೋದು ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರದ ಪದ್ಮಾ ಶ್ರೀಧರ್ ಪನ್ನಗಾಟಿ ಅನಂತಕುಮಾರ್ ಅವರ ಸಂದೇಶ ನಮ್ಮನ್ನು ಬಂದು ತಲುಪಿದೆ. ರೂಪಾ ಪಾಂಡುರಂಗರಾವ್ ಶ್ರವಂತ ಚಿತ್ರದುರ್ಗದಿಂದ, ಭಾರತಿ ಜಯಲಕ್ಷ್ಮಿ ಶಿಲ್ಪ ರಾಜಾಜಿನಗರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದರೆ, ರಾಯಚೂರಿನಿಂದ ಲಾವಣ್ಯ ನರಸಿಂಹ ರೆಡ್ಡಿ ಅವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಈ ನಂತರದ ಸಂದೇಶ ಕಡಗಂಚಿಯಿಂದ ಧರ್ಮಣ್ಣ ಎಚ್ ಧನ್ನಿ ಅವರ ಸಂದೇಶ ಬಂದು ತಲುಪಿದೆ. ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ ಮೆಸೇಜ್ ಮಾಡಿದ್ದಾರೆ. ನಂತರ ಬೋಪಾ ವೆಂಕಟೇಶ್, ಲಕ್ಷ್ಮೀ ಗಗನ್, ಸುಷ್ಮಿತಾ, ಸುಪ್ರಿಯಾ, ಪವನ್, ರಾಹುಲ್ ಲಿಖಿತಾ ಇವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ನಾಗರತ್ನ ರಾಜಾಜಿನಗರದಿಂದ ಮೆಸೇಜ್ ಮಾಡಿ ನಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಶ್ರೀಶೈಲ ತೇಲಿ, ಆದಿತ್ಯ, ಶಿವಲೀಲಾ ತೇಲಿ ಮನೆಯವರು ಕೂಡ ಸಂದೇಶವನ್ನು ಮಾಡಿದ್ದಾರೆ. ನಂತರದ ಮೆಸೇಜ್ ಬಂದಿರೋದು ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ. ಸೊ ನಿಮ್ಮೆಲ್ಲರ ಸಂದೇಶಗಳಿಗಾಗಿ ಮೊದಲಕ್ಕೆ ಧನ್ಯವಾದಗಳನ್ನು ಹೇಳ್ತಾ, ಎಸ್, ನಿಮ್ಮದೇ ಇಷ್ಟದ ಗೀತೆಗಳು ಪ್ರಸಾರ ಆಗುತ್ತೆ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ. ನೀವು ಕೂಡ ರಿಕ್ವೆಸ್ಟ್ ಮಾಡಬಹುದು ನಮ್ಮ ಸಖತ್ ಸಾಂಗು ಕಾರ್ಯಕ್ರಮಕ್ಕೆ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ನಮ್ಮ ವಾಟ್ಸಪ್ ಸಂಖ್ಯೆ 9480901013948 ನಿಮಗೆ ಈ ಟೈಮಲ್ಲಿ ಯಾವ ಹಾಡನ್ನು ಕೇಳಬೇಕು ಅನ್ನಿಸ್ತಾ ಇದೆ ಅಂತ ಬೇಗ ಬೇಗ ನಿಮ್ಮ ಮುದ್ದಾದ ಹೆಸರಿನ ಜೊತೆಗೆ ಬರೆದು ಕಳಿಸಿ. ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇದೆ ನಿಮ್ಮ ದೇಶದ ಎರಡು ಗೀತೆಗಳು ಬ್ಯಾಕ್ ಟು ಬ್ಯಾಕ್. ಕೇಳಿ, ಎಂಜಾಯ್ ಮಾಡಿ, ಸ್ಟೇ ಟ್ಯೂನ್. ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್ಸ್.

0: ಸ್ಟಾರ್ಟೇನು ಗಡಗಡ ನೀರು ಕುಡಿದು ಸಿಡಿ ಸಿಡಿ ಎಂದು ಸಿಡಿದು ದುರ್ಬಲ ಎಂದು ನಡೆದು ಮನೆಗೆ ತಿರುಗಿಯಾ
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
4: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
5: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
6: ಒಳ್ಳೆ ಟೀಚರ್ಸ್ ಇರಬೇಕು,
5: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
4: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
7: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.ac.in ಅಥವಾ ಕಾಲ್ 9916253458.

ವೆಲ್ಕಮ್ ಬ್ಯಾಕ್ ಟು ಸಖತ್ ಸಾಂಗು. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮ ದೇಶದ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಎಸ್, ನೀವು ಕೇಳಿದಂತಹ ಎರಡು ಹಾಡಾಗಿತ್ತು. ಮೊದಲನೇ ಗೀತೆ ಗೀತಾ ಚಿತ್ರದ ಹಾಡು, ಜೊತೆಯಲ್ಲಿ ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿದ್ದಂತಹ ಗೀತೆ, ಶಿವದಿ ಶಂಕರ್ ಅವರ ಸಾಹಿತ್ಯಕ್ಕೆ ಇಳೆಯರಾಜ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ

ಮಂಗಳ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಾವಿತ್ರಿ ಶಂಕರ್ ಗಜೇಂದ್ರಗಡದಿಂದ ಮೆಸೇಜ್ ಅನ್ನ ಮಾಡಿದ್ರೆ, ನಂತರದ ಮೆಸೇಜ್ ಮಾಡಿರೋದು ಸೌಭಾಗ್ಯ ರಾಜನಕುಂಟೆಯಿಂದ. ಸೊ ನಂತರ ಸಂದೇಶ ಮಾಡಿರುವುದು ರಚನಾ ಸೃಜನಾ ರಘುಪ್ರಸಾದ್ ಶೋಭಾ ಹೊಸಪೇಟೆ ವಿಜಯನಗರ ಜಿಲ್ಲೆಯಿಂದ. ಸಂತೋಷ್ ಧೂಪದಾಳ ಬೆಳಗಾವಿಯಿಂದ ನಿಮ್ಮ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಮಂಡಿಕಲ್ ಕೃಪಾ ಉಮೇಶ್ ಅವರ ಸಂದೇಶ. ನಂತರ ಚಿದಾನಂದ್ ಟಿವಿ ಸರ್ಕಲ್ ಹೊಸದುರ್ಗ, ನಿಮ್ಮ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರದಿಂದ ಸಂದೇಶವನ್ನು ಕಳಿಸಿ ನಮ್ಮ ಶ್ರದಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ ಮಧುಮತಿ ಕರಮಡಿ ಅವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಇನ್ನು ಮಾದನ ಹೆಪ್ಪರಿಗೆಯಿಂದ ಶಿವಲಿಂಗಪ್ಪ ಬದ್ರಿ ಅವರು ಸಂದೇಶವನ್ನು ಕಳಿಸಿ ಇವತ್ತು ವಿಶ್ವ ಮೊಸಳೆ ದಿನ ಅಂತೇಳಿ ತುಂಬ ದೊಡ್ಡದಾದಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಧನ್ಯವಾದಗಳು ನಿಮ್ಮ ಮಾಹಿತಿಗಾಗಿ. ನೀವು ಕೂಡ ಸಂದೇಶವನ್ನು ಕಳಿಸಬಹುದು ಸಕಲ್ ಸಾಂಗು ಕಾರ್ಯಕ್ರಮಕ್ಕೆ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9408901013 9408901013 ನಿಮಗೆ ಯಾವ ಹಾಡು ಕೇಳಬೇಕು ಅನ್ನಿಸ್ತಾ ಇದೆ, ಬೇಗ ಬೇಗ ನಿಮ್ಮ ಮುದ್ದಾದ ಹೆಸರಿನ ಜೊತೆ ಕೇಳಿಸಿ. ಸದ್ಯಕ್ಕೆ ಮುಡಿ ಬರ್ತಾ ಇದೆ ನಿಮ್ಮ ದೇಶದ ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಸಕಲ್ ಸಾಂಗು ಕಾರ್ಯಕ್ರಮದಲ್ಲಿ. ಸ್ಟೇ ಟ್ಯೂನ್, ಇದು ನಿಮ್ಮ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಸ್.

ಸಖತ್ ಸಂಘು ಕಾರ್ಯಕ್ರಮದಲ್ಲಿ ಎರಡು ಮೆಲೋಡಿಯಸ್ ಟ್ರ್ಯಾಕ್ ಅನ್ನ ಕೇಳಿದ್ರಿ. ನೀವು ಕೇಳಿದಂತಹ ಮೊದಲ ಹಾಡು ಮೈನಾ ಚಿತ್ರದ ಟೈಟಲ್ ಟ್ರ್ಯಾಕ್ ಆಗಿದ್ದು. ಮೈನಾ ಮೈನಾ ಅಂತ ಹಾಡಿದ್ದು ಸೋನು ನಿಗಮ್ ಅವರು. ಕವಿರಾಜ್ ಅವರ ಸಾಹಿತ್ಯಕ್ಕೆ ಜೆಸಿ ಗಿಫ್ಟ್ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ಮುಂಗಾರು ಮಳೆ ಚಿತ್ರದ ಟೈಟಲ್ ಟ್ರ್ಯಾಕ್ ಆಗಿದ್ದು ಸೋನು ನಿಗಮ್ ಅವರ ಧ್ವನಿಯಲ್ಲಿ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಮನಮೂರ್ತಿ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನು ಸಂದೇಶಗಳ ಕಡೆ ಬರೋದಾದರೆ ಸಿಕ್ಕಾಪಡೆ ಸಂದೇಶಗಳು ನಮ್ಮನ್ನು ಆಲ್ರೆಡಿ ಬಂದು ತಲುಪಿದೆ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡ್ತಾ ಹೋದಾದರೆ ಶಾಯಮಾ ಕಲಬುರ್ಗಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪವಿತ್ರ ವಿನಯ್ ಶ್ರೀನಗರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸಿ ನಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯದಿಂದ ಮೆಸೇಜನ್ನು ಮಾಡಿದ್ದಾರೆ. ನಂತರದ ಮೆಸೇಜ್ ಬಂದಿರೋದು ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ. ಶ್ರೀಕೃಷ್ಣ ಶ್ರೇಯಸ್ ಗಜೇಂದ್ರ ಗಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂತರ ಸಂದೇಶ ಬಂದಿರೋದು ಶ್ರೀಧರ್ ಅಸನಬಾಳು ಶೃಂಗೇರಿಯಿಂದ. ಕೇರಳದ ತ್ರಿಸೂರ್ ಜಿಲ್ಲೆಯಿಂದ ಸಾಯಿಪ್ರಿಯಾ ಸುನೀತಾ ಚಿನ್ನು ಮತ್ತು ಮೆನ್ನು ಅವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಸತೀಶ್ ಎನ್ಎಚ್ ನಗರಕೆರೆ ಮಂಡ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂತರ ನಾಗೇಂದ್ರ ತಾವರೆಕೆರೆ ಕುಣಿಗಲ್ನಿಂದ. ಇನ್ನು ನಂತರದ ಸಂದೇಶ ಬಂದಿರುವುದು ಕಿರಣ್ ಅದ್ವೇಕ್ ಅನ್ವಿತಾ ನಯನ್ ಋತ್ವಿಕ್ ಮಹಾಲಿಂಗಪುರದಿಂದ ಮೆಸೇಜನ್ನು ಮಾಡಿದ್ದಾರೆ. ಮಾದನ ಹೆಪ್ಪರಗೆಯಿಂದ ಭಾಗ್ಯ ಜ್ಯೋತಿ ಭದ್ರೆ ಹಾಗೂ ಕುಟುಂಬದವರು ಸಂದೇಶವನ್ನು ಮಾಡಿದ್ದಾರೆ. ನನಗೊಂದು ಹಾಡು ಬೇಕಲ್ಲ ಅಂತ ಸಂದೇಶವನ್ನು ಮಾಡಿರೋದು ಅನಂತಮೂರ್ತಿ ಶೃಂಗೇರಿ ಅವರು. ಖಂಡಿತವಾಗಿ ಪ್ರಸಾರ ಆಗತ್ತೆ ನಿಮ್ಮೆಲ್ಲರ ಇಷ್ಟದ ಗೀತೆಗಳು ಸಕಜಾಂಗು ಕಾರ್ಯಕ್ರಮದಲ್ಲಿ ಕೇಳ್ತಾನೆ ಇರಿ. ಇದು ನಿಮ್ಮದೇ ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಮ್ಯೂಸಿಕಲಿ ಯಾರ್ಸ್.

0: ಸುಮ್ಮನೆ ತಮಾಷೆಗೆ.
1: ಊಹಿಸ್ಕೋ, ಜಸ್ಟ್ ಥಿಂಕ್, ಕಲ್ಪಿಸ್ಕೋ. ತಾರೆ ತುಂಬಾನೇ ದೂರ, ನೀನೇ ಆ ತಾರೆ ಆದ್ರೆ. ಹೂವು ತುಂಬಾನೇ ಮುರಿದು, ನೀನೇ ಆ ಹೂ ಆದ್ರೆ. ಎಟುಕುವ ತಾರೆ ನಲುಗದ ಹೂ ನೀನಾಗ್ತೀಯ. ಓಕೆ, ರಿಯಾಲಿಟಿ ಇನ್ ಇಮ್ಯಾಜಿನೇಷನ್,
2: ರೈಟ್?
3: ರೈಟ್.
2: ಜೂಟ್
3: ಜೂಟ್.

ಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮ ದೇಶದ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ನೀವು ಕೇಳಿದಂತಹ ಹಾಡಾಗಿದ್ದು ಜೂಟ್ ಚಿತ್ರದ ಗೀತೆ ನೀನು ಅವಳಾಗಬಹುದು ಅಂತ ಹಾಡಿದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಹಾಗೆ ಚಿತ್ರ ಅವರ ಧ್ವನಿಯಲ್ಲಿದ್ದಂತಹ ಗೀತೆ ಹಂಸಲೇಖ ಅವರದೇ, ಸಾಹಿತ್ಯಕ್ಕೆ ಹಂಸಲೇಖ ಅವರದ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ಸೀತಾರಾಮ ಕಲ್ಯಾಣ ಚಿತ್ರದ

ನಿನ್ನ ರಾಜ ನಾನು ಅರ್ಮಾನ್ ಮಲಿಕ್ ಹಾಗೂ ಇತರರ ಧ್ವನಿಲಿದಂತಹ ಗೀತೆ. ವಿ ಸಾಯಿ ಸುಕನ್ಯಾ ಅವರ ಸಾಹಿತ್ಯಕ್ಕೆ ಅನೂಪ್ ರುಬೆನ್ಸ್ ಅವರ ಸಂಗೀತ ನಿರ್ದೇಶನವಿತ್ತು. ಸೊ ಈ ಒಂದು ಗೀತೆಯೊಂದಿಗೆ ಈ ಹೊತ್ತಿನ ಸಖತ್ ಸಾಂಗು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇನ್ನು ಹಲವು ಸಂದೇಶಗಳು ಈಗಾಗಲೇ ನಮ್ಮನ್ನು ಬಂದು ತಲುಪಿದೆ, ಆದರೆ ಸಮಯದ ಅಭಾವ ಇರೋದ್ರಿಂದ ಎಲ್ಲ ಸಂದೇಶಗಳನ್ನು ಓದೋಕ್ಕಾಗಿಲ್ಲ, ಎಲ್ಲ ಹಾಡುಗಳನ್ನು ಪ್ರಸಾರ ಮಾಡೋಕ್ಕಾಗಿಲ್ಲ. ಬೇಜಾರು ಮಾಡ್ಕೊಳ್ಬೇಡಿ, ಮತ್ತೆ ನಾಳೆ 9 ಗಂಟೆಗೆ ಮತ್ತೆ ಪ್ರಸಾರ ಆಗುತ್ತೆ ಸಖತ್ ಸಾಂಗು ಕಾರ್ಯಕ್ರಮ. ಕೆಲವೊಂದು ಆಯ್ದ ಗೀತೆಗಳನ್ನು ಮಾತ್ರ ಪ್ರಸಾರ ಮಾಡಿದ್ದೀವಿ. ನಿಮ್ಮ ಎಲ್ಲ ಸಂದೇಶಗಳಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಸಖತ್ ಸಾಂಗು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆ ಆಗಿದ್ದೆ ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. 10 ಗಂಟೆಗೆ ಸರಿಯಾಗಿ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾನೆ ಇರಿ. ಇದು ನಿಮ್ಮದು ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನವಿಲ್ಲು, ಮ್ಯೂಸಿಕಲಿ ಯಾರ್ಸ್.

0: ಆಕಾಶವಾಣಿಯ 90 ವರ್ಷದ ಪಯಣ,
1: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
2: ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ.
0: ಮಾಹಿತಿಗೆ ಸುದ್ದಿಗಳ ಹೂರಣ,
1: ಮನರಂಜನೆಗೆ ಸಂಗೀತದ ಗಾನ,
3: ವಿಧ ವಿಧದ ನಾದ ಅವಳು ನುಡಿಸುತ್ತಿಹಳು.
0: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
4: ಜೊತೆಯಲ್ಲಿ ನೀವಾರು ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
1: ಪ್ರಸಾರ ಪ್ರಪಂಚದಲ್ಲಿ ಇರಲಿ,
0: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು

ಟ್ಯೂನ್ ಮಾಡಿದ್ರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಕ್ಲಾಕ್ ಅಲ್ಲಿ ಸಮಯ 5:03:20. ಇದು ಸಿನಿಮಾ ಮಾಹಿತಿ ಕಟ್ಟೆ ಸಿನಿ ಚಿಟ್ಟೆ ಕಾರ್ಯಕ್ರಮ. ಇವತ್ತಿನ ಸಿನಿಮಾ ಮಾಹಿತಿ ಕಟ್ಟೆ ಸಿನಿ ಚಿಟ್ಟೆಯಲ್ಲಿ ನಾವು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ನೀವು ಕೂಡ ಕ್ಯೂರಿಯಸ್ ಆಗಿ ವೇಟ್ ಮಾಡ್ತಾ ಇದ್ದೀರಾ. ಎಸ್, ಮೊದಲನೇದಾಗಿ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗಳಿಯ ಆರ್ಜೆ ಅಕ್ಷಯ. ನಾವಿವತ್ತು ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರೋದು 70-80 ದಶಕದಲ್ಲಿ ಎವರ್ ಗ್ರೀನ್ ಜೋಡಿಯಾಗಿ ಗುರುತಿಸಿಕೊಂಡಿದ್ದಂತಹ ಅನಂತ್ನಾಗ್ ಹಾಗೆ ಲಕ್ಷ್ಮಿ ಜೋಡಿಯ ಚಿತ್ರಗಳ ಬಗ್ಗೆ ನಾವಿವತ್ತು ಮಾತಾಡ್ತಾ ಸಾಕ್ತಾ ಇದ್ದೀವಿ ನಮ್ಮ ಇವತ್ತಿನ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ. ಹೌದು, 1970-80 ದಶಕದಲ್ಲಿ ಅನಂತ್ನಾಗ್ ಹಾಗೆ ಲಕ್ಷ್ಮಿ ಜೋಡಿ ಅಂತ ಹೇಳಿದ್ರೆ ಒಂಥರ ಎವರ್ಗ್ರೀನ್ ಬ್ಲಾಕ್ ಬಸ್ಟರ್ ಜೋಡಿ ಆಗಿತ್ತು. ನಟಿಸಿದ್ದ ಚಿತ್ರಗಳೆಲ್ಲ ಬ್ಲಾಕ್ ಬಸ್ಟರ್ ಆಗಿದ್ದಂತಹ ಸಮಯ ಅದು. ಥಿಯೇಟರ್ ಮುಂದೆ ಹೌಸ್ ಫುಲ್ ಬೋರ್ಡ್ ಹಾಕಿಸ್ಕೊಳ್ತಿದ್ದಂತಹ ಜೋಡಿ ಅನಂತ್ನಾಗ್ ಹಾಗೆ ಲಕ್ಷ್ಮಿ ಅವರ ಜೋಡಿ. ಸೊ ಅವರ ಕಾಂಬಿನೇಷನ್ ಅಲ್ಲಿ ಮೂಡಿ ಬಂದಂತಹ ಚಿತ್ರಗಳ ಬಗ್ಗೆ ಇವತ್ತಿನ ಮಾತುಕತೆ ನಡೆಯುತ್ತೆ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ. ನೀವು ಕೂಡ ಸಂದೇಶವನ್ನ ಕಳಿಸಬಹುದು, ಅನಂತ್ನಾಗ್ ಹಾಗೂ ಲಕ್ಷ್ಮಿ ಅವರ ಕಾಂಬಿನೇಷನ್ ಅಲ್ಲಿ ಬಂದಂತಹ ಯಾವ ಚಿತ್ರ ನಿಮಗೆ ಸಿಕ್ಕಾಪಡೆ ಇಷ್ಟ ಆಗುತ್ತೆ ಅನ್ನೋದನ್ನ ನಮಗೆ ಬರೆದು ಕಳಿಸಿ. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಗೊತ್ತಲ್ಲ, 9480901013948 ನಿಮ್ಮ ಸಂದೇಶಗಳು ತಲುಪಲಿ. ನಾವು ಪ್ರಾರಂಭ ಮಾಡೋದಾದ್ರೆ 1979 ತೆರೆ ಕಂಡಂತಹ ಚಿತ್ರ ನಾನಿನ್ನ ಬಿಡಲಾರೆ. ಎಸ್, ನಾನಿನ್ನ ಬಿಡಲಾರೆ ಅಂದ ತಕ್ಷಣ ಎಲ್ರಿಗೂ ಕೂಡ ಆ ಮೈಂಡಿಗೆ ಬರೋದು ಆ ಭೂತ್ ಒಂದು ಹಾರರ್ ಸೀನ್ ಆಗಿರ್ಬೋದು. ನಾನಿನ್ನ ಬಿಡಲಾರೆ ಚಿತ್ರದ ಹಾರರ್ ಸೀನ್ ಎಲ್ರಿಗೂ ಕೂಡ ನೆನಪಿರುತ್ತೆ. ಸೊ ಅಂತಹ ಒಂದು ಅದ್ಭುತವಾದಂತಹ ಚಿತ್ರ ನಾನಿನ್ನ ಬಿಡಲಾರೆ. ಕನ್ನಡ ಚಲನಚಿತ್ರ ರಂಗದಲ್ಲಿ ಒಂದು ರೀತಿ ಮೈಲಿಗಲ್ಲು ಅಂತ ಹೇಳಿದ್ರೆ ಪ್ರಾಯಶಃ ತಪ್ಪಾಗಲ್ಲ ಅಂತ ಹೇಳ್ಬೋದು. ವಿಜಯ್ ಅವರ ನಿರ್ದೇಶನದ ಚಿತ್ರ, ಸಿ ಜಯರಾಮ್ ಅವರ ನಿರ್ಮಾಣದಲ್ಲಿ ಮೂಡಿಬಿದ್ದಂತಹ ಚಿತ್ರ ನಾನಿನ್ನ ಬಿಡಲಾರೆ. ಅನಂತ್ನಾಗ್ ಅವರು ಕೃಷ್ಣನ ಪಾತ್ರದಲ್ಲಿ ಹಾಗೂ ಲಕ್ಷ್ಮಿ ಅವರು ಗಾಯತ್ರಿ ಪಾತ್ರದಲ್ಲಿ ನಟಿಸಿದಂತಹ ಚಿತ್ರ. ಮೊದಲ ಬಾರಿಗೆ ಈ ಜೋಡಿ ಒಂದಾಗಿದ್ದು ನಾನಿನ್ನ ಬಿಡಲಾರೆ ಚಿತ್ರದ ಮೂಲಕ. ಸೊ ನೀವು ಮೂವಿನ ನೋಡೇ ಇರ್ತೀರಾ ಅಂತ ಭಾವಿಸ್ತೀನಿ. ಒಂದ್ ಲೈನ್ ಸ್ಟೋರಿ ಹೇಳೋದಾದ್ರೆ, ಕೃಷ್ಣ ಅವನ ಜೀವನದಲ್ಲಿ ಹಿಂದೆ ತಿರಸ್ಕರಿಸಿದಂತಹ ಕಾಮಿನಿ ಎಂಬಾಕೆಯ ಆತ್ಮ ಅವನನ್ನ ಕಾಡೋಕೆ ಪ್ರಾರಂಭ ಮಾಡುತ್ತೆ. ತನ್ನ ಪತಿಯನ್ನ ಆ ದುಷ್ಟ ಆತ್ಮದ ಪ್ರಭಾವದಿಂದ ಬಿಡಿಸೋಕೆ ಅವನ ಪತ್ನಿ ಗಾಯತ್ರಿ ಮಾಡುವಂತಹ ಸಾಹಸವನ್ನ ಈ ಚಿತ್ರದಲ್ಲಿ ನಾವು ನೋಡ್ತಾ ಹೋಗಬಹುದು. ಹಾಗೆ ಈ ಚಿತ್ರದ ಅದ್ಭುತ ನಟನೆಗಾಗಿ ಅನಂತ್ನಾಗ್ ಅವರಿಗೆ ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಬರುತ್ತೆ. ಇನ್ನು ಸಂಗೀತದ ಕಡೆ ಬರೋದಾದರೆ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಆ ಚಿತ್ರದ ಗೀತೆಗಳು ಇವತ್ತಿಗೂ ಕೂಡ ಕಿವಿಯಲ್ಲಿ ಗುನ್ಗುಡ್ತಾ ಇದೆ ಅಂತಲೇ ಹೇಳ್ಬೋದು. ನಾನಿನ್ನ ಬಿಡಲಾರ ಚಿತ್ರದ ಎರಡು ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ. ಕೇಳಿ, ಎಂಜಾಯ್ ಮಾಡಿ, ಸ್ಟೇ ಟ್ಯೂನ್. ಇದು ನಿಮ್ಮದೇ ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಸ್.

ಸಿನಿ ಚಿಟ್ಟೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮಾತಾಡ್ತಾ ಇದ್ವಿ ಅನಂತನಾಗ್ ಹಾಗೆ ಲಕ್ಷ್ಮಿ ಅವರ ಜೋಡಿಯಲ್ಲಿ ಮೂಡಿಬಂದಂತಹ ಚಿತ್ರಗಳ ಬಗ್ಗೆ. ನಾನಿನ್ನ ಬಿಡಲಾರಿ ಚಿತ್ರದ ಎರಡು ಹಾಡುಗಳನ್ನು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿದ್ದಂತಹ ಮೊದಲ ಹಾಡು, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು. ಎರಡನೇ ಹಾಡು ಕೂಡ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಹಾಡು, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನು ಹಲವು ಸಂದೇಶಗಳು ಕೂಡ ನಮ್ಮನ್ನು ಬಂದು ತಲುಪ್ತಾ ಇದೆ. ಸತೀಶ್ ಎನ್ ಹೆಚ್ ನಗರಕರೆ, ಬೆಂಕಿಯ ಬಲೆ ಮೂವಿ ಇಷ್ಟ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ನಾಗರಾಜಯ್ಯ ಗುಡ್ಡದ ನೇರಲೆಕೆರೆ ಹೊಸದುರ್ಗ ತಾಲೂಕಿನಿಂದ, ಲಕ್ಷ್ಮಿ ಹಾಗೂ ಅನಂತನಾಗ್ ಜೊತೆಯಾದ ತನು ನಿನ್ನದು ಮನ ನಿನ್ನದು ಎಂಬ ಹಾಡು ತುಂಬ ಇಷ್ಟ ಆಗುತ್ತೆ ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಂತರದ ಸಂದೇಶ ಬಂದಿರೋದು ಯಶವಂತ್ ಸುಮಲತಾ ಚನ್ನನ ಕುಂಟೆ ಇಂದ. ನಂತರ ಸಂದೇಶವನ್ನು ಕಳಿಸಿದ್ದಾರೆ ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರದ ಪದ್ಮಶ್ರೀಧರ್ ಪನ್ನಗ ಅನಂತಕುಮಾರ್ ಅವರು. ಬೆಂಕಿಯ ಬಲೆ ಬಿಸಿಲಾದರೇನು ಮಳೆಯಾದರೇನು ಸಾಂಗ್ ತುಂಬ ಅದ್ಭುತ ಅಲ್ವಾ ಸರ್ ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹೌದು, ತುಂಬ ಅದ್ಭುತವಾದಂತಹ ಗೀತೆ ಅದಾಗಿತ್ತು. ಇನ್ನು ಜಯಣ್ಣ ಶಶಿವಾಳ ಅರಸೀಕೆರೆ ತಾಲೂಕಿನಿಂದ, ಈ ಜೋಡಿಯ ಬೆಂಕಿಯ ಬಲೆ ಮುದುಡಿದ ತಾವರೆ ಅರಳಿತು ಇಬ್ಬನಿ ಕರಗಿತು ಇದೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಅನಿಲ್ ಬಿಷ್ಟನ್ನವರ ಶಮನೇವಾಡಿ ಚಿಕ್ಕೋಡಿಯಿಂದ, ಆಕಾಶದಿಂದ ಕೆಳಗಿಳಿದ ಗೊಂಬೆ ಹಾಡು ತುಂಬ ಇಷ್ಟ ಆಗುತ್ತೆ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಅನಂತನಾಗ್ ಹಾಗೂ ಲಕ್ಷ್ಮಿ ಅಭಿನಯದ ಚಿತ್ರಗಳು ಎಲ್ಲ ಸೂಪರ್ ಹಿಟ್, ಅದರಲ್ಲಿ ಒಲವು ಮೂಡಿದಾಗ ಚಿತ್ರದ ಹಾಡು ತುಂಬ ಇಷ್ಟ ಆಗುತ್ತೆ ಅಂಥೇಳಿ ಸಂದೇಶವನ್ನು ಕಳಿಸಿರೋದು ರೂಪಾ ಪಾಂಡುರಂಗರಾವ್ ಶ್ರವಂತ ಚಿತ್ರದುರ್ಗದಿಂದ. ನಾಗರತ್ನ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿ ನಾನು

ಬಿಡಲಾರೆ, ಹೊಸ ಬಾಳಿಗೆ ನಿನ್ನ ಜೊತೆ ಯಾವುದೇ ಹಾಡು ತುಂಬ ಇಷ್ಟ ಆಗುತ್ತೆ, ಅನಂತಾಗ್ ಅಂದರೆ ತುಂಬ ಇಷ್ಟ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಮುಧೋಳ ತಾಲೂಕಿನ ಅಕ್ಕಿಮರಡಿ ವಿಠಲ ಕುಂಬಾರ ಅವರು ನನಗಾಗಿ ಕೂಡ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಇದರಲ್ಲಿ ಅಂತ ಹೇಳಿದ್ದಾರೆ. ಹಾಗೆ ನಂತರ ಸಂದೇಶ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕಿನಿಂದ ಈ ಜೋಡಿಯ ಹಲವಾರು ಚಿತ್ರಗಳ ಬಗ್ಗೆ ಮೆಸೇಜನ್ನು ಕಳಿಸಿದ್ದೀರಿ. ಇನ್ನು ಚಿತ್ರದ ಅನಿತಾ ತಿರುಮಲೇಶ್ ಹಾವೇರಿಯಿಂದ ಬೆಂಕಿಯ ಬಲೆ ಚಿತ್ರ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿ ಮಧುರವಾದ ಹಾಡು ಅಂತ ಹೇಳ್ತಾ ಇದ್ರು. ಧನ್ಯವಾದಗಳು ಸಂದೇಶವನ್ನು ಕಳಿಸಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋದಾದರೆ ಮುಂದಿನ ಚಿತ್ರ, ಈ ಜೋಡಿಯಲ್ಲಿ ಮೂಡಿ ಬಂದಂತಹ ಮುಂದಿನ ಚಿತ್ರ 1979 ತೆರೆ ಕಂಡಂತಹ ಚಿತ್ರ ಚಂದನದ ಗೊಂಬೆ. ಕನ್ನಡ ಚಲನಚಿತ್ರರಂಗದಲ್ಲಿ ಒಂದು ಕ್ಲಾಸಿಕ್ ಹಿಟ್ ಆಗಿದಂತಹ ಚಿತ್ರ ಚಂದನದ ಗೊಂಬೆ, ತನ್ನ ಭಾವನಾತ್ಮಕ ಕತೆ ಮತ್ತು ಅದ್ಭುತ ಸಂಗೀತಕ್ಕಾಗಿಯೇ ಹೆಸರಾಗಿದ್ದಂತಹ ಚಿತ್ರ ಚಂದನದ ಗೊಂಬೆ. ದೊರೆ ಭಗವಾನ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಚಿತ್ರ, ತಾರಾಸು ಅವರ ಚಂದನದ ಗೊಂಬೆ ಕಾದಂಬರಿಯನ್ನು ಆಧರಿಸಿ ನಿರ್ಮಿಸಿದಂತಹ ಚಿತ್ರ ಚಂದನದ ಗೊಂಬೆ. ಅನಂತ್ನಾಗ್ ಅವರು ಸೀತಾರಾಮು ಪಾತ್ರದಲ್ಲಿ ನಟಿಸಿದ್ರು ಮತ್ತು ಲಕ್ಷ್ಮಿ ಅವರು ರತ್ನ ಪಾತ್ರದಲ್ಲಿ ಕಾಣಿಸಿಕೊಂಡಂತಹ ಚಿತ್ರ ಚಂದನದ ಗೊಂಬೆ. ಒಂದು ಒನ್ ಲೈನ್ ಸ್ಟೋರಿ ಏನಪ್ಪ ಇದ್ರದ್ದು ಅಂತ ನೋಡೋದಾದ್ರೆ ಒಂದು ಲವ್ ಸ್ಟೋರಿ ಆಗಿತ್ತು. ಸೀತಾರಾಮು ಮತ್ತು ರತ್ನ ಮದುವೆ ಆಗ್ತಾರೆ, ಆದರೆ ದೈವದತ್ತವಾಗಿ ಸೀತಾರಾಮು ಒಂದು ಅಪಘಾತದಲ್ಲಿ ಮೃತಪಡ್ತಾರೆ. ನಂತರ ರತ್ನ ಒಬ್ಬ ವಿಧವೆಯಾಗಿ ಸಮಾಜದಲ್ಲಿ ಹೇಗೆ ಜೀವನ ಸಾಗಿಸ್ತಾರೆ ಅನ್ನೋದು ಒಂದು ಲೈನ್ ಸ್ಟೋರಿ ಆಗಿತ್ತು ಚಂದನದ ಗೊಂಬೆ ಚಿತ್ರದ್ದು. ಇನ್ನು ಹಾಡುಗಳ ಬಗ್ಗೆ ಕೇಳಬೇಕಾ? ಸೊ ಹಾಡನ್ನು ಕೇಳೇ ಬಿಡೋಣ. ಹಾಡುಗಳು ನಿಮಗೂ ಕೂಡ ಗೊತ್ತಿರುತ್ತೆ ಎಷ್ಟು ಸುಮಧುರವಾದಂತಹ ಹಾಡುಗಳು ಚಂದನದ ಗೊಂಬೆ ಚಿತ್ರದಲ್ಲಿ ಇತ್ತು ಅನ್ನೋದು ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಚಂದನದ ಗೊಂಬೆ ಚಿತ್ರದ ಈ ಎರಡು ಹಾಡುಗಳು ನಿಮಗಾಗಿ ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಸ್.

0: 90 ವರ್ಷದ ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ವೆಲ್ಕಮ್ ಬ್ಯಾಕ್ ಟು ಸಿನಿಮಾ ಮಾಹಿತಿ ಕಟ್ಟೆ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವಿವತ್ತು ಮಾತಾಡ್ತಾ ಇದ್ವಿ ಆನಂತ್ ನಾಗ್ ಹಾಗೆ ಲಕ್ಷ್ಮಿ ಜೋಡಿಯ ಕಮಾಲ್ ಬಗ್ಗೆ. ಆ ದಶಕದಲ್ಲಿ 70-80 ದಶಕದಲ್ಲಿ ಅನಂತ್ ನಾಗ್ ಹಾಗೆ ಲಕ್ಷ್ಮಿ ಜೋಡಿ ಮಾಡಿದಂತಹ ಸಿನಿಮಾಗಳ ಬಗ್ಗೆ ನಾವಿವತ್ತು ಮಾತಾಡ್ತಾ ಸಾಕ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಮೆಸೇಜ್ಗಳು ಕೂಡ ನಮ್ಮನ್ನು ಬಂದು ತಲುಪ್ತಾ ಇದೆ. ಶೈಲಾ ರಾಜೇಶ್ ಚನ್ನನಕುಂಟೆ ಶಿರಾಯಿಂದ ಸಂದೇಶವನ್ನು ಕಳಿಸಿ ನಮಗೆ ಅವರ ಎವರ್ಗ್ರೀನ್ ಜೋಡಿ, ಮುದ್ರಿತ ತಾವರೆ ಅರಳಿತು, ಇಬ್ಬನಿ ಕರಗಿತು, ಚಂದನದ ಗೊಂಬೆ, ಹೀಗೆ ಅವರು ನಟಿಸಿದಂತಹ ಎಲ್ಲ ಚಿತ್ರಗಳು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಶ್ರೀನಾಥ್ ಕೆ ಬಿ ಅಗ್ರಹಾರದಿಂದ ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದರೆ, ನಾಗರತ್ನ ರಾಜಾಜಿನಗರ ಇವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಯಶಸ್ವಿನಿ, ಗಿರಿಜಮ್ಮ, ಅನ್ನಪೂರ್ಣ, ಎನ್ ಎಸ್ ಬಡಾವಣೆ ಹೊಸ ದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂತರದ ಸಂದೇಶ ಬಂದಿರೋದು ಅನಂತಮೂರ್ತಿ ಶೃಂಗೇರಿಯಿಂದ, ನಾನಿನ್ನ ಬಿಡಲಾರೆ ಸಿನಿಮಾವನ್ನು 5 ಸಲ ನೋಡಿದ್ದೀನಿ ನಾನು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ನಂತರದ ಸಂದೇಶ ಬಂದಿರೋದು ಪಲ್ಲವಿ ಗೌಡ, ಮೈಸೂರು ರಸ್ತೆ, ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅನಂತನಾಗ್ ಮತ್ತು ಲಕ್ಷ್ಮಿ ಅವರ ಎಲ್ಲ ಸಿನಿಮಾ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಇಬ್ಬನಿ ಕರಗಿತು ಚಿತ್ರದ ಮುಂಜಾನೆ ಮುಡಿದ ಹಾಗೆ ಗೀತೆ ಇಷ್ಟ ಆಗುತ್ತೆ ಅಂತೇಳಿ ಸಂದೇಶ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳು.

ಸಮಾಜ ಅವರನ್ನ ಹೇಗೆ ನೋಡುತ್ತೆ ಅನ್ನೋದೇ ಈ ಸಿನಿಮಾದ ಒನ್ ಲೈನ್ ಸ್ಟೋರಿ ಆಗಿತ್ತು. ಸದ್ಯಕ್ಕೆ ಬೆಂಕಿಯ ಬಲೆ ಚಿತ್ರದ ಎರಡು ಹಾಡುಗಳು ನಿಮಗಾಗಿ ಬ್ಯಾಕ್ ಟು ಬ್ಯಾಕ್ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಸ್.

ಸಿನಿಮಾ ಮಾಹಿತಿ ಕಟೆ ಸಿನಿಚಿಟೆ ಕಾರ್ಯಕ್ರಮದಲ್ಲಿ ಅನಂತ್ ನಾಗ್ ಹಾಗೂ ಲಕ್ಷ್ಮಿ ಅವರ ಅಭಿನಯದ ಚಲನಚಿತ್ರಗಳ ಬಗ್ಗೆ ನಾವು ಮಾತಾಡ್ತಾ ಸಾಕ್ತಾ ಇದ್ವಿ. ಹಾಗೆ ಹಲವಾರು ಸಂದೇಶಗಳು ಕೂಡ ನಮ್ಮನ್ನ ಬಂದು ತಲುಪಿದೆ. ಸಂದೇಶ ಯಾರು ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಶ್ವೇತಾ ಎಸ್ ರಾವ್ ಸುಳ್ಯ ಎಂದ ಸಂದೇಶವನ್ನು ಕಳಿಸಿ ಹಾಡುಗಳು ಸೂಪರ್ ಅಂತ ಹೇಳಿ ಸಂದೇಶವನ್ನು ಮಾಡಿದ್ದಾರೆ. ಹಾಗೆ ನಂತರದ ಸಂದೇಶ ಬಂದಿರೋದು ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಅವರು. ಇಂದಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಅನಂತ್ನಾಗ್ ಹಾಗೂ ಲಕ್ಷ್ಮಿ ಅವರು ನಟಿಸಿದ ಚಿತ್ರಗಳ ಬಗ್ಗೆ ಮಾಹಿತಿ ಇಷ್ಟ ಆಗ್ತಾ ಇದೆ ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಂತರದ ಸಂದೇಶವನ್ನು ಕಳಿಸಿರೋದು ಯಾರು ಅಂತ ನೋಡ್ತಾ ಹೋಗೋದಾದರೆ, ಗಾನ ಸುಮಾಪಟ್ಟ ಸೋಮನಹಳ್ಳಿ ಇಂದ ಸಂದೇಶವನ್ನು ಕಳಿಸ್ತಿರೋದು. ಸೊ ಹೊಸ ಮಧುರ ಹಾಡುಗಳನ್ನು ನೆನಪು ಮಾಡುತ್ತೆ ಇರೋದಕ್ಕೆ ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಪಾಪಣ್ಣ ಶೃಂಗೇರಿಯಿಂದ ಬೆಂಕಿ ಬಲೆ ಸಿನಿಮಾ ತುಂಬ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ತೀರ್ಥೇಶ ತನ್ನ ಪಟ್ಟಣದಿಂದ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಮುಂದಿನ ಸಿನಿಮಾ ನೋಡೋದಾದರೆ, 1983 ತೆರೆಗಂಡಂತಹ ಚಿತ್ರ ಮುದುಡಿದ ತಾವರೆ ಅರಳಿತು. ಒಂದು ಕ್ಲಾಸಿಕ್ ಹಿಟ್ ಆಗಿತ್ತು ಆ ಟೈಮಲ್ಲಿ, ಮುದುಡಿದ ತಾವರೆ ಅರಳಿತು ಅಂತ ಹೇಳ್ಬೋದು. ಸೊ ಅದರ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ, ಕೆ ವಿ ಜಯರಾಮ್ ಅವರ ನಿರ್ದೇಶನದಲ್ಲಿ ಮೂಡಿಬಿದ್ದಂತಹ ಚಿತ್ರ ಮುದುಡಿದ ತಾವರೆ ಅರಳಿತು. ಅನಂತನಾಗ್ ಹಾಗೂ ಲಕ್ಷ್ಮಿ ಅವರ ಕಾಂಬಿನೇಷನ್ನಲ್ಲಿ ಮೂಡಿಬಿದ್ದಂತಹ ಚಿತ್ರ. ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನವಿತ್ತು. ಹಾಗೆ ಈ ಚಿತ್ರ ಚಿತ್ರಲೇಖ ಅವರ ಕಾದಂಬರಿ ಆಧಾರಿತ ಚಿತ್ರ ಇದಾಗಿತ್ತು. ಮುದುಡಿದ ತಾವರೆ ಅರಳಿತು ಚಿತ್ರದ ಈ ಎರಡು ಹಾಡುಗಳು ನಿಮಗಾಗಿ ಮೂಡಿಬರ್ತಾ ಇದೆ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ. ನೀವು ಕೂಡ ಸಂದೇಶವನ್ನು ಕಳಿಸಬಹುದು. ಯಾವ ಮೂವಿ ನಿಮಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು, ಅನಂತನಾಗ್ ಹಾಗೆ ಲಕ್ಷ್ಮಿಯವರ ಕಾಂಬಿನೇಷನಲ್ಲಿ ಬಂದಂತಹ ಯಾವ ಮೂವಿ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸಿ. 9480901013 9480913 ಸದ್ಯಕ್ಕೆ ನಿಮಗಾಗಿ ಮೂಡಿಬರ್ತಾ ಇದೆ ಮುದುಡಿದ ತಾವರೆ ಅರಳಿತು ಚಿತ್ರದ ಈ ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ. ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ಡ್. ಇದು ನಿಮ್ಮದು ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಮ್ಯೂಸಿಕಲಿ ಯಾರ್ಸ್.

ಮುದುಡಿದ ತಾವರೆ ಅರಳಿತು ಚಿತ್ರದ ಎರಡು ಗೀತೆಯನ್ನ ಕೇಳಿದ್ರಿ. ಈ ಒಂದು ಗೀತೆಯೊಂದಿಗೆ ಈ ಹೊತ್ತಿನ ಸಿನಿಚಿಟೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿನಿಚಿಟೆ ಕಾರ್ಯಕ್ರಮದಲ್ಲಿ ಹಾಡುಗಳು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸ್ಟುಡಿಯೋ ಸಮಯ ಆಗಿದೆ 10:54. ನಾನು ಕೂಡ ಸ್ಟುಡಿಯೋಯಿಂದ ಹೊರಗೆ ಹೋಗುವಂತಹ ಸಮಯ ಆಗೇ ಹೋಯಿತು. ಬೆಳಗ್ಗೆಯಿಂದ ಇಷ್ಟು ಹೊತ್ತು ಎಲ್ಲ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ಜೆ ಅಕ್ಷಯ. ಮತ್ತೆ ಸಿಗೋಣ, ಅಲ್ಲಿವರೆಗೂ ಕೇಳ್ತಾನೆ ಇರಿ. ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು, ಮ್ಯೂಸಿಕಲಿ ಯಾರ್ಸ್.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. pmsuryaghar.gov.in.
3: ಗೊತ್ತಾ ನಿನ್ಗೆ, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತದ ರಕ್ಷಣಾ ಕ್ಷೇತ್ರವು ಅಪೂರ್ವ ಪರಿವರ್ತನೆಯನ್ನು ಕಂಡಿದೆ. ಭಾರತವು ರಕ್ಷಣಾ ವಲಯದಲ್ಲಿ ಭವಿಷ್ಯವನ್ನು ಬಲಿಷ್ಠವಾಗಿ ರೂಪಿಸುತ್ತಿದೆ.
4: ಹೌದು, ರಕ್ಷಣಾ ಸಚಿವಾಲಯವು ಭಾರತೀಯ ಕಂಪನಿಗಳಿಗೆ ನಮ್ಮ ದೇಶದಲ್ಲೇ ವಿಶ್ವಮಟ್ಟದ ತಂತ್ರಜ್ಞಾನದ ವಿನ್ಯಾಸ, ಅಭಿವೃದ್ಧಿ ಮತ್ತು ನಿರ್ಮಾಣಕ್ಕೆ ಸೂಕ್ತವಾದ ವಾತಾವರಣವನ್ನ ಸೃಷ್ಟಿಸುತ್ತಿದೆ.
3: ಖಂಡಿತ, ಈ ಪರಿವರ್ತನೆಯನ್ನು ಮುನ್ನಡೆಸುತ್ತಿರುವ ಪ್ರಮುಖ ಹೆಸರುಗಳಲ್ಲಿ ಒಂದಾಗಿದೆ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸ್ವದೇಶಿ ಯುದ್ಧ ವಿಮಾನಗಳು ಮತ್ತು ಯುದ್ಧ ಹೆಲಿಕಾಪ್ಟರ್ಗಳಿಂದ ಹಿಡಿದು ತರಬೇತಿ ವಿಮಾನಗಳು, ಸಾರಿಗೆ ವಿಮಾನಗಳು ಮತ್ತು ಉನ್ನತ ಏರೋಸ್ಪೇಸ್ ವ್ಯವಸ್ಥೆಗಳವರೆಗೆ HAL ಭಾರತದ ರಕ್ಷಣಾ ವಲಯದ ಭವಿಷ್ಯವನ್ನು ಬಲಿಷ್ಠವಾಗಿ ನಿರ್ಮಿಸಲು ಸಹಾಯ ಮಾಡುತ್ತಿದೆ.
4: HAL ಖಾಸಗಿ ಉದ್ಯಮಗಳು ಮತ್ತು ಸಾವಿರಾರು MSMEಗಳನ್ನ ಒಟ್ಟುಗೂಡಿಸಿ ದೇಶದಲ್ಲಿ ಶಕ್ತಿಶಾಲಿ ಏರೋಸ್ಪೇಸ್ ಇಕೋಸಿಸ್ಟಮ್ ವ್ಯವಸ್ಥೆಯನ್ನ ನಿರ್ಮಿಸುತ್ತಿದೆ.
3: ಭಾರತೀಯ ಪ್ರತಿಭೆ, ಭಾರತೀಯ ತಂತ್ರಜ್ಞಾನ ಮತ್ತು ದೃಢ ಸಂಕಲ್ಪದ ಬಲದೊಂದಿಗೆ ಪ್ರತಿಯೊಂದು ಹೊಸ ನವೀನತೆಯು ಭಾರತವನ್ನು ಆತ್ಮನಿರ್ಭರ ಭಾರತದೆಡೆಗೆ ಕೊಂಡೊಯ್ಯುತ್ತಿದೆ.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ ಎಂ ರೈಂಬೋದಲ್ಲಿ ಸಮಯ 11:03 ಅಂದ್ರೆ ನಾವಿದ್ದೇವೆ ಆಪ್ಕೆ ಪಸಂದಲ್ಲಿ. ಆಪ್ಕೆ ಪಸಂದಲ್ಲಿ ನಿಮ್ಮ ಇಷ್ಟದ ಹಳೆಯ ಹಿಂದಿ ಹಾಡುಗಳಿಗಾಗಿ ನೀವು ರಿಕ್ವೆಸ್ಟ್ ಕಳಿಸಬಹುದು. ನಂಬರ್ ಗೊತ್ತೇ ಇದೆ, 9480901013. ಇಲ್ಲಿಗೆ ವಾಟ್ಸ್ಆ್ಯಪ್ ಮಾಡಿ ನಿಮ್ಮ ಇಷ್ಟದ ಹಳೆಯ ಹಿಂದಿ ಹಾಡು ಯಾವುದು ಅಂತ ನಮಗೆ ತಿಳಿಸಿ. ನಿಮ್ಮ ಅದೃಷ್ಟ ನಮ್ಮ ಅದೃಷ್ಟ ಒಂದಾದಲ್ಲಿ ನಿಮ್ಮಿಷ್ಟದ ಗೀತೆಯನ್ನು ಖಂಡಿತವಾಗ್ಲೂ ಪ್ರಪಂಚದಾದ್ಯಂತ ನಾವು ಕೇಳಿಸ್ತೀವಿ. ಯಾರೆಲ್ಲ ಕೂಡ ಸಂದೇಶ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ ಜಯಶ್ರೀ, ಸುನಿಲ್, ರಘುನಾರಾಯಣ್, ಹಾಗೆ ವಿಲಿಯಂ ಪಲ್ಲಾರಡ್ಕ ಪುತ್ತೂರಿನಿಂದ, ಹಾಗೆ ಮತ್ತೊಬ್ರು ಸಂದೇಶ ಕಳಿಸಿದ್ದಾರೆ ಮಂಜುಳಾ ದಾವಣಗೆರೆಯಿಂದ, ನಮಸ್ಕಾರ ನನಗೂ ಕೂಡ ಒಂದು ಹಾಡು ಬೇಕಿತ್ತು ಅಂತ ಹೇಳಿ. ದಿವಾಕರ್ ಶೆಣೈ ಮೂಡುಬಿದ್ರೆಯಿಂದ, ಸುಧಾಮೂರ್ತಿ ಬೆಂಗಳೂರಿನಿಂದ, ನನಗೂ ಕೂಡ ಒಂದು ಹಾಡು ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಶಾಂತಿನಿ ಹಾಸನದಿಂದ ಸಂದೇಶ ಕಳಿಸಿದ್ದಾರೆ, ನಿಮ್ಮೆಲ್ಲರ

0: ಸಂದೇಶಕ್ಕಾಗಿ ಥ್ಯಾಂಕ್ ಯು ಅಂತ ಹೇಳ್ತಾ ನೀವು ಇಷ್ಟಪಟ್ಟಂತಹ ಗೀತೆಗಳನ್ನ ಬ್ಯಾಕ್ ಟು ಬ್ಯಾಕ್ ಕೇಳಿಸ್ತೀವಿ. ಹಾಗೆಯೇ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಸಮಾಚಾರದೊಂದಿಗೆ ಬಂದಿದ್ದೀನಿ. ಅಂದರೆ ಇವತ್ತಿನ ಟ್ರಿವಿಯಾ ಟೈಮ್ನಲ್ಲಿ ಆರ್ ಡಿ ಬರ್ಮನ್ ಅವರ ಕುರಿತಾಗಿ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ ಇಂಟ್ರೆಸ್ಟಿಂಗ್ ವಿಷಯ ಹೀರಾಪನ್ನ ಹಾಗೆಯೇ ಇಷ್ಕ್ ಇಷ್ಕ್ ಇಷ್ಕ್ ಚಿತ್ರದ ಕುರಿತಾಗಿರುತ್ತೆ. ಇರಲಿ, ಈಗ ಒಂದು ಸಣ್ಣ ಆ್ಯಡ್ ಬ್ರೇಕ್, ಆದ ನಂತರ ನಿಮ್ಮ ಜೊತೆಯಾಗಲಿದೆ ನೀವೇ ಇಷ್ಟಪಟ್ಟಂತಹ ಗೀತೆಗಳು.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್.
1: ಅಂತೂ ನೀನು ಇಂಜಿನಿಯರಿಂಗ್ ಮುಗಿಸ್ದೆ ಮುಂದೆ ಏನು?
2: ನಿಮ್ ರಿಟೈರ್ಮೆಂಟ್ ಲೆಟರ್ ನ ಟೈಪ್ ಮಾಡ್ತೀನಪ್ಪ.
1: ಏನೋ ಮಾತಾಡ್ತಿದ್ಯಾ?
2: ನನಗೆ ಪ್ಲೇಸ್ಮೆಂಟ್ ಆಯ್ತು. ಐ ಹ್ಯಾವ್ ಅ ಜಾಬ್ ನೌ.
3: ಉತ್ತಮ ಪ್ಲೇಸ್ಮೆಂಟ್ ರೆಕಾರ್ಡ್ ಇರುವ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ 8 ಬಿಇ ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ ಬಿಎಸ್ಸಿ ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.ac.in
4: ಅಥವಾ ಕಾಲ್ 9916253458.
5: ಆಕಾಶವಾಣಿ FM ರೇನ್ಬೋ.
6: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ಆಪ್ಕೆ ಪಸಂದ ಸಮಯದಲ್ಲಿ ನಿಮ್ಮಿಷ್ಟದ ಹಿಂದಿ ಹಾಡುಗಳ ಜೊತೆ ಜೊತೆಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಸಮಾಚಾರಗಳನ್ನ ನಾವು ಹುಡುಕಿ ಹೆಕ್ಕಿ ತರ್ತೀವಿ ನಿಮಗಾಗಿ, ಹಾಗೆ ನಮಗಾಗಿ ಕೂಡ. ಯಾಕೆಂದ್ರೆ ಹಳೆಯ ಹಿಂದಿ ಚಲನಚಿತ್ರ ಗೀತೆಗಳ ಕುರಿತಾಗಿನ ಮಾತಿರಬಹುದು ಅಥವಾ ಆ ನಟನಟಿಯರ ಸ್ವಭಾವ, ಸನ್ನಿವೇಶ, ಸಿನಿಮಾದ ಹಿಂದಿನ ಕಷ್ಟ ಸುಖಗಳು, ಇವೆಲ್ಲವೂ ಕೂಡ ಯಾವತ್ತಿಗೂ ಜನಸಾಮಾನ್ಯರಿಗಿರಲಿ ಚಿತ್ರರಸಿಕರಿಗಿರಲಿ ತುಂಬಾನೇ ಇಂಟ್ರೆಸ್ಟಿಂಗ್ ಆದಂತಹ, ಕುತೂಹಲ ಭರಿತವಾದಂತಹ ಸಂಗತಿ. ಅದೇ ಕಾರಣಕ್ಕಾಗಿ ಅಂತಹ ವಿಚಾರಗಳು ಎಲ್ಲಿದ್ರೂ ಕೂಡ ಹುಡುಕ್ತಾನೆ ಇರ್ತೀವಿ, ತಗೊಂಡು ಬರೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಇವತ್ತು ಅಂಥದ್ದೊಂದು ಸಮಾಚಾರ ಏನು ಅಂದರೆ, ನಿಮಗೆಲ್ಲ ಗೊತ್ತೇ ಇದೆ, ಪಂಚಮ್ ದಾ ಅಂತ ಕರೆಸ್ಕೊಳ್ತಾ ಇದ್ದಂತಹ RD ಬರ್ಮನ್ ಅವರು ಸ್ಪಾಂಟೆನಿಟಿಗೆ ಹೆಸರುವಾಸಿಯಾದವರು. ಅಂದರೆ ಆ ಕ್ಷಣಕ್ಕೆ ಅವರ ತಲೆಗೆ ಟ್ಯೂನ್ಗಳು ಹೊಡಿತಾ ಇತ್ತು, ಮತ್ತು ಅದಕ್ಕೆ ಹೆಚ್ಚೇನು ಚೇಂಜಸ್ ಮಾಡದೇನೆ ಉಳಿಸ್ಕೊಂಡ್ರು ಕೂಡ ಅದ್ಭುತವಾದಂತಹ ಗೀತೆಗಳಾಗಿ ಅದು ಮಾರ್ಪಾಡಾಗ್ತಾ ಇತ್ತು. ಇದು ಅವರಿಗೆ ಇದ್ದಂತಹ ವರ ಅಂತ ಹೇಳಬಹುದು. ಹಾಗೆಯೇ ಅವರು ಪ್ರಕೃತಿಯಲ್ಲಿ ಎಲ್ಲೆಲ್ಲಿ ಕೂಡ ಸಂಗೀತವನ್ನು ಕಾಣ್ತಾ ಇದ್ರು ಅನ್ನೋದು ಅವರ ಹಾಡುಗಳನ್ನ ಕೇಳಿಸ್ಕೊಂಡಂತಹ ನಿಮಗೆ ಗೊತ್ತಿರುತ್ತೆ. ಫ್ಯಾನ್ ಓಡ್ತಾ ಇರಬೇಕಾದ್ರೆ ಸೀಲಿಂಗ್ ಫ್ಯಾನ್ ಮಾಡುವಂತಹ ಕರ್ ಕರ್ ಅನ್ನೋಂಥ ಒಂದು ಸೌಂಡ್ ಇರಬಹುದು, ಅಥವಾ ಯಾವುದೋ ಒಂದು ಒರಟಾದಂತಹ ಸ್ಯಾಂಡ್ ಪೇಪರ್ ಮೇಲೆ ಕೈಯಿಂದ ಗೀಚಿದಂತಹ ಒಂದು ಶಬ್ದ ಇರಬಹುದು. ಪ್ರತಿಯೊಂದು ಸಪ್ಪಳದಲ್ಲೂ ಕೂಡ ಜನಸಾಮಾನ್ಯರಿಗೆ ಬಹುಶಃ ಇದು ಬರೀ ಶಬ್ದ ಅಂತ ಅನಿಸಿದ್ದು, ಇವರಿಗೆ ಸಂಗೀತವಾಗಿ ಕೇಳಿಸ್ತಾ ಇತ್ತು. ಅಂಥದ್ದೊಂದು ಟಿಪಿಕಲ್ ಆದಂತಹ, ಅಂಥದ್ದೊಂದು ವಿಶೇಷವಾದಂತಹ ಒಂದು ಗುಣ ಇತ್ತು ಅವರ ಸಂಗೀತಕ್ಕೆ ಮತ್ತು ಸಂಗೀತ ಪ್ರಜ್ಞೆಗೆ. ಅದೇನಾದರೂ ಇರಲಿ, ಒಂದು ಟೈಮ್ನಲ್ಲಿ ಮನುಷ್ಯ ಅಂದಮೇಲೆ ಯಾರಿಗಾದರೂ ಬೇಜಾರಾಗತ್ತಲ್ವ, ಹಾಗೇನೆ ಪಂಚಮದ ಅವರಿಗೂ ಸಿಕ್ಕಾಪಟ್ಟೆ ಬೇಜಾರಾಗಿತ್ತಂತೆ. ಅಂಥದ್ದೇ ಬೇಜಾರಾಗಿದ್ದಂತಹ ಟೈಮ್ನಲ್ಲಿ ಕಂಪೋಸ್ ಮಾಡಿದಂತಹ ಎರಡು ಚಿತ್ರಗಳೇ ಹೀರಾಪನ್ನ ಹಾಗೇನೆ ಇಷ್ಕ್ ಇಷ್ಕ್ ಇಷ್ಕ್. ಈ ಹೀರಾಪನ್ನ ಚಿತ್ರಕ್ಕಾಗಿ ದೇವಾನಂದ್ ಅವರು ಇವರ ಹತ್ರ ಅಪ್ರೋಚ್ ಮಾಡಿದಾಗ ಪಂಚಮದ ನೇರಾನೇರ ಹೇಳ್ಬಿಟ್ರಂತೆ, ನಂಗೆ ನಿಜಕ್ಕೂ ಮೂಡಿಲ್ಲ, ನನಗೆ ಮ್ಯೂಸಿಕ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ. ಬಟ್ ಸ್ಟಿಲ್ ದೇವಾನಂದ್ ಅವರು ನೀವೇ ಮಾಡಬೇಕು ಮ್ಯೂಸಿಕ್ ಅಂತ ಹೇಳಿದಾಗ, ಹಾಗೆ ಮಾತುಕತೆಯ ಕೊನೆಯಷ್ಟೊತ್ತಿಗೆ ಹೀರಾಪನ್ನ ಚಿತ್ರದ 4 ಹಾಡುಗಳು ಕೂಡ ತಯಾರಾಗ್ಬಿಟ್ಟಿತ್ತಂತೆ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಸಮಾಚಾರ ಏನು ಅಂದರೆ, ಹೀರಾಪನ್ನ ಚಿತ್ರದ ಜೀವಾಳ ಅಂತ ಹೇಳಬಹುದು ನಾವು, ಪನ್ನಾಕಿ ತಮನ್ನ ಟೈಟಲ್ ಟ್ರ್ಯಾಕ್ ಇದೆ ನೋಡಿ, ಇದು ಈ ಚಿತ್ರಕ್ಕೋಸ್ಕರ ಅಂತ ಕಂಪೋಸ್ ಮಾಡಿದಲ್ವಂತೆ. ಆಲ್ರೆಡಿ ಅವರ ಹತ್ರ ಇದ್ದಂತಹ ರೆಕಾರ್ಡ್ಸ್ನಲ್ಲಿ ಕೇಳಿಸಿದ ತಕ್ಷಣ ದೇವಾನಂದ್ ಅವರು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ, ಆ ಸಿನಿಮಾದಲ್ಲಿನ ಸನ್ನಿವೇಶಕ್ಕೂ ಹಾಗೆ ಈ ಹಾಡಿನ ಟ್ಯೂನ್ಗೂ ತುಂಬ ಅದ್ಭುತವಾಗಿ ಹೊಂದಾಣಿಕೆ ಆಗ್ತಾ ಇದೆ ಅಂತ ಹೇಳಿ ಆ ಹಾಡನ್ನ ಉಳಿಸ್ಕೊಂಡ್ರಂತೆ. ಇದು ಹೀರಾಪನ್ನ ಚಿತ್ರದ ಕಥೆ. ಹೇಳಕ್ಕೆ ಹೋದರೆ ಇನ್ನೂ ಸಾಕಷ್ಟು ಸಮಾಚಾರ ಇದೆ, ಆದರೆ ಈ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಶೇರ್ ಮಾಡಿಕೊಳ್ಳೇಬೇಕು ಅಂತ ಹೇಳಿ ಹೇಳಿದ್ದು.

ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ಪನ್ನಾಕಿ ತಮ್ಮನ್ನ ಹೀರಾಪನ ಚಿತ್ರದ ಹಾಡನ್ನ ಕೇಳಿಸ್ಕೊಂಡ್ರಿ. ಈ ಹಾಡನ್ನ ಕೇಳ್ತಾ ಕೇಳ್ತಾ ಎ ಹರಿಹರನ್ ಹಾಗೆ ಎನ್ ಆರ್ ಪ್ರಸಾದ್ ಅವರು ಹೇಳ್ತಾ ಇದ್ದಾರೆ, ಈ ಚಿತ್ರವನ್ನ ಕೋಲಾರದ ಹತ್ರ ಶೂಟಿಂಗ್ ಮಾಡಿದ್ದು ಅಂತ ಹೇಳಿ. ಹಾಗೆಯೇ ನನ್ನ ಹತ್ರ ಇರುವಂತಹ ಇನ್ಫಾರ್ಮೇಶನ್ ಪ್ರಕಾರ ಇದನ್ನ ತುಮಕೂರು ಹತ್ರ ಕೂಡ ಶೂಟ್ ಮಾಡಿದ್ದಾರೆ. NH4 ಮದ್ರಾಸ್ ಬೆಂಗಳೂರು ಹೈವೇಯಲ್ಲಿ ಕೂಡ ಒಂದಷ್ಟು ಸೀನ್ಗಳನ್ನ ಶೂಟ್ ಮಾಡಲಾಗಿದೆ ಈ ಒಂದು ಸಿನಿಮಾದಲ್ಲಿ. ಮತ್ತೆ ಈ ಸಿನಿಮಾ ಅಂತ ಏನು ದೊಡ್ಡ ಸಕ್ಸಸ್ನ ಕಾಣದೇ ಇದ್ರೂ ಕೂಡ ಒಂದಷ್ಟು ಮೊದಲುಗಳಿಗೆ ಸಾಕ್ಷಿ ಆಯಿತು ಅಂತ ಹೇಳಬಹುದು. ಅದರಲ್ಲಿ ಒಂದು ಏನು ಅಂದರೆ, ಪನ್ನಾಕಿ ತಮ್ಮನ್ನ ಚಿತ್ರದ ಹೀರಪ್ಪನ ಚಿತ್ರದ ಪನ್ನಾಕಿ ತಮ್ಮನ್ನ ಹಾಡ್ ಏನಿದೆ ಇದು ಮೊಟ್ಟ ಮೊದಲ ಸಿನಿಮಾ ಗೀತೆ ಅಂತೆ. ಒಂದು ಟಿವಿ ಜಾಹೀರಾತಿಗೆ ಬಳಕೆಯಾಗಿದ್ದು, ಅಂದರೆ

ಆ ಕಾಲಕ್ಕೆ ಲೀಡಿಂಗ್ ಶೇವಿಂಗ್ ಕ್ರೀಮ್ ಅಡ್ವರ್ಟೈಸ್ಮೆಂಟ್ಗೆ ಈ ಒಂದು ಚಿತ್ರದ ಹಾಡನ್ನ ಬಳಸ್ಕೊಂಡ್ರಂತೆ, ಈಗ ಕೇಳಿಸಿದ್ವಲ್ಲ ಈ ಹಾಡನ್ನ ಬಳಸ್ಕೊಂಡಿದ್ರಂತೆ, ಮತ್ತು ಅದೇ ಮೊದಲಂತೆ ಆ ರೀತಿ ಸಿನಿಮಾ ಹಾಡೊಂದನ್ನು ಜಾಹೀರಾತಿಗೆ ಬಳಸ್ಕೊಂಡಿದ್ದು. ಮತ್ತಷ್ಟು ಮಗ್ದಷ್ಟು ವಿಚಾರಗಳೊಂದಿಗೆ ನಿಮ್ಮ ಜೊತೆಯಾಗ್ತೀವಿ. ಕೇಳ್ತಾ ಇರಿ ಆಕಾಶವಾಣಿ FM ರಾಯಂಬೋ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈ ಜೋಡಿಸೋಣ.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: Hey, did you know? Over the past 12 years, under the visionary leadership of Prime Minister Shri Narendra Modi, India's defense sector has witnessed a remarkable transformation. From boosting indigenous manufacturing to strengthening defense exports, India is shaping the future of defense with confidence.
4: You are right. In the defense sector, the Ministry of Defense has been creating the right environment for Indian companies to design, develop and build world-class technologies right here at home.
3: Exactly. And one name that's leading this transformation is HAL, Hindustan Aeronautics Limited. From indigenous fighter aircraft and combat helicopters to trainers, transport aircraft and advanced aerospace system, HAL is helping build the future of India's defense.
4: HAL is bringing together private industry and thousands of MSMEs to create a powerful defense manufacturing ecosystem.
3: So, every innovation is taking India one step closer to an Atmanirbhar Bharat, powered by Indian talent, Indian technology and Indian determination.
5: 12 saal vishwas ke, vikas ke, jan kalyan ke.
6: Akashvani FM Rainbow.
7: ಮ್ಯೂಸಿಕಲಿ ಆರ್ಟ್ಸ್ ಮ್ಯಾಜಿಕಲಿ ಆರ್ಟ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರೈನ್ಬೋದಲ್ಲಿ ಆಪ್ಕಿ ಪಸಂದಲ್ಲಿ ನಿಮ್ಮ ಇಷ್ಟದ ಗೀತೆಗಳನ್ನ ಕೇಳಿಸ್ತಾ ಇದ್ದೀವಿ. ಹಾಗೆಯೇ ಇಂಟ್ರೆಸ್ಟಿಂಗ್ ಟ್ರಿವಿಯಾ, ಇಂಟ್ರೆಸ್ಟಿಂಗ್ ಸಮಾಚಾರವನ್ನು ಕೂಡ ನಿಮ್ಮ ಜೊತೆ ಹಂಚಿಕೊಳ್ಳುವಂತಹ ಸಮಯ. ಇದೀಗ ಎನ್ ಆರ್ ಪ್ರಸಾದ್ ಅವರು ಒಂದು ಸಖತ್ತಾಗಿರುವಂತಹ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನಮಗೆ. ಅದರಲ್ಲೂ ಕೂಡ ಬಾಲಿವುಡ್ನ ಓಂ ಪ್ರಕಾಶ್ ಅವರ ಕುರಿತಾಗಿದೆ ಈ ಒಂದು ಟ್ರಿವಿಯಾ. ಓಂ ಪ್ರಕಾಶ್ ಅವರು ಮೂಲತಃ ಲಾಹೋರ್ನವರಂತೆ, ಬ್ರಿಟಿಷ್ ಇಂಡಿಯಾದಲ್ಲಿ ಸಮಯದ ಕಥೆ ಇದು. ಅವಾಗ ಲಾಹೋರ್ ನಿಮಗೆ ಗೊತ್ತು ಪಾಕಿಸ್ತಾನದಲ್ಲಿದೆ, ಅಲ್ಲಿಂದ ಡೆಲ್ಲಿಗೆ ಬರಬೇಕಾಗಿತ್ತು. ಓಂ ಪ್ರಕಾಶ್ ಅವರು ಬಂದು ಒಂದು ಫ್ಯಾಮಿಲಿ ವೆಡ್ಡಿಂಗ್ನ ಅಟೆಂಡ್ ಮಾಡಬೇಕಾಗಿತ್ತು. ಹಾಗಿರಬೇಕಾದ್ರೆ ತುಂಬಾ ರಶ್ ಇತ್ತಂತೆ ಟ್ರೈನು. ಟ್ರೈನ್ ತುಂಬ ರಶ್ ಇದ್ದಿದ್ದರಿಂದ ಇವರು ಬುಕ್ ಮಾಡಿಕೊಂಡಿದ್ದಂತಹ ಜಾಗದಲ್ಲಿ, ನಾರ್ಮಲ್ ಎಲ್ಲರೂ ಓಡಾಡುವಂತಹ ಜಾಗದಲ್ಲಿ ಇವರಿಗೆ ಸೀಟ್ ಸಿಕ್ಕಲಿಲ್ಲ. ಆದರೆ

ಒರಟಾಗಿ ನಡ್ಕೋಬಾರ್ದು ಅಂತ ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಇಡೀ ಜರ್ನಿ ಅವರ ಜೊತೆಯಾಗೆ ಇವ್ರನ್ನ ಇಟ್ಕೊಂತಾರೆ, ಓಂ ಪ್ರಕಾಶ್ ಅವರನ್ನ. ಹಾಗೆಯೇ ಇವ್ರಿಗೆ ತಿನ್ನಕ್ಕೆ ಕುಡಿಯಕ್ಕೆ ಎಲ್ಲರೂ ಕೂಡ ಕೊಟ್ಟು, ಸ್ನ್ಯಾಕ್ಸ್ ಎಲ್ಲ ಕೂಡ ಶೇರ್ ಮಾಡಿಕೊಂಡು, ಹಾಗೆ ಅಲ್ಲೇ ಮಲ್ಕೊಳ್ಳೋಕ್ಕೂ ಕೂಡ ಜಾಗವನ್ನು ಬಿಟ್ಕೊಟ್ಟು ತುಂಬ ಚೆನ್ನಾಗಿ ನೋಡ್ಕೊತಾರೆ ಓಂ ಪ್ರಕಾಶ್ ಅವರನ್ನ. ಮತ್ತೆ ಈ ಸಮಯದಲ್ಲಿ ಓಂ ಪ್ರಕಾಶ್ ಅವರು ಸುಮ್ಮನೆ ಅಂತೂ ಕೂತಿರಲ್ಲ, ಅವರಿಗೆ ಸಣ್ಣ ಪುಟ್ಟ ಎಂಟರ್ಟೈನ್ಮೆಂಟ್ಗಳನ್ನ ಮಾಡಿಕೊಡ್ತಾ ಇರ್ತಾರೆ. ಅಂದರೆ ಸನ್ನೆಯ ಭಾಷೆಯಲ್ಲೇ ಏನೇನೋ ಆ್ಯಕ್ಟ್ ಮಾಡಿ ತೋರಿಸೋದು, ಈ ರೀತಿಯೆಲ್ಲ ಎಂಗೇಜ್ಡ್ ಆಗಿ ಇಟ್ಟಿರ್ತಾರೆ ಅವರನ್ನು. ಅದಾದ ಮೇಲೆ ಡೆಲ್ಲಿಗೆ ಬಂದು ಇಳಿದ ನಂತರ ಓಂ ಪ್ರಕಾಶ್ ಅವರಿಗೆ ಸುಮ್ಮನೆ ಇರೋದಕ್ಕೆ ಆಗೋದೇ ಇಲ್ಲ. ಕಡೆಗೆ ಹೇಳ್ಬಿಡ್ತಾರೆ, ನಿಜಕ್ಕೂ ನೀವು ಅಂದ್ಕೊಂಡ ಹಾಗೆ ನಾನು ಕಿವುಡ ಅಥವಾ ಮೂಗ ಅಲ್ಲ, ನನಗೆ ಮಾತು ಕೂಡ ಬರುತ್ತೆ, ಕಿವಿ ಕೂಡ ಕೇಳಿಸತ್ತೆ, ಆದರೆ ಬರಲೇಬೇಕಿತ್ತು ಮದುವೆಗೆ, ಆ ಕಾರಣಕ್ಕಾಗಿ ಈ ರೀತಿ ಫಸ್ಟ್ ಕ್ಲಾಸ್ ಬುಗ್ಗೆಯೊಳಗೆ ಬಂದುಬಿಟ್ಟೆ ಅಂತ ಹೇಳ್ತಾರೆ. ಇವರು ತಪ್ಪೊಪ್ಪಿಗೆ ಮಾಡಿಕೊಂಡಿದ್ದು ಕೂಡ ಬ್ರಿಟಿಷರಿಗೆ ತುಂಬ ಸ್ವೀಟಾಗಿ ಕಾಣಿಸುತ್ತೆ, ಕೇಳಿಸುತ್ತೆ. ಅದೇ ಕಾರಣಕ್ಕಾಗಿ ಅವರೊಂದಷ್ಟು ಟಿಪ್ಸ್ನ ಇವ್ರ ಕೈಗೆ ಕೊಟ್ಟು, ಇರಲಿ ಬಿಡು ಪರವಾಗಿಲ್ಲ ಅಂತ ಹೇಳಿ ಹೊರಟು ಬಿಡ್ತಾರೆ. ಅದಾದ ನಂತರ ಇವರು ಮದುವೆ ಮನೆಗೆ ಬರ್ತಾರಲ್ಲ, ಮದುವೆ ಮನೆಯಲ್ಲಿ ಎಲ್ಲ ಸಂಬಂಧಿಕರು ಸ್ನೇಹಿತರು ಇವರನ್ನೆಲ್ಲ ನೋಡಿ ಸುಮ್ಮನೆ ಇರೋಕ್ಕಾಗತ್ತಾ, ಇಂಥ ಒಂದು ವಿಷಯ ನಡೆದಿದೆ, ಇವರು ಫಸ್ಟ್ ಕ್ಲಾಸ್ ಬೋಗಿಯೊಳಗೆ, ಯಾವ ಬೋಗಿಯೊಳಗೆ ಇಂಡಿಯನ್ಸ್ಗೆ ಪ್ರವೇಶ ಇರಲ್ಲ, ಅಂಥ ಬೋಗಿಯೊಳಗೆ ಬ್ರಿಟಿಷರ ಜೊತೆಗೆ ಬಂದು ಅವ್ರ ಜೊತೆಗೆ ಊಟ ತಿಂಡಿ ಶೇರ್ ಮಾಡಿಕೊಂಡು ಅಲ್ಲೇ ಹಾಯಾಗಿ ಮಲಗಿದ್ದು ಎದ್ದು ಬಂದ ಈ ಒಂದು ಅದ್ಭುತವನ್ನು ಅವರು ಹೇಳದೇ ಇರೋಕ್ಕೆ ಸಾಧ್ಯ ಅಂತ ನೀವು ಅಂದ್ಕೊಳ್ತೀರಾ? ಇಲ್ಲ ಅಲ್ವಾ. ಮದುವೆ ಮನೆಯಲ್ಲಿ ಇವರು ಈ ವಿಷಯವನ್ನು ನರೇಟ್ ಮಾಡ್ತಾ ಇದ್ದ ಹಾಗೆ ಅಲ್ಲಿದ್ದಂಥ ಮುಕ್ಕಾಲ್ಪಾಲ್ ಜನ ಓಂ ಪ್ರಕಾಶ್ ಅವರ ಸುತ್ತ ನೆರೆದು ಬಿಟ್ಟಿದ್ರಂತೆ. ಅದೇ ಒಂದು ಜಾಗಕ್ಕೆ ಬಂದಿದ್ದು ಯಾರು ಅಂತ ಅಂದರೆ ದಲ್ ಸುಖ್ ಪಾಂಚೋಲಿ ಅವರು. ಅವರು ಡೈರೆಕ್ಟರ್ ನಿಮಗೆ ಗೊತ್ತಿರಬಹುದು, ಪ್ರೊಡ್ಯೂಸರ್ ಸಾರಿ ನಿಮಗೆ ಗೊತ್ತಿರಬಹುದು. ಅವರಿಗೆ ಆಶ್ಚರ್ಯ ಆಗತ್ತೆ, ಇದೇನಪ್ಪ ಇದು, ವಧುವರರ ವೇದಿಕೆಯ ಹತ್ರ ನಾಲ್ಕು ಜನ ಇಲ್ಲ, ಇರೋ ಬರೋ ಜನಜಂಗುಳಿ ಅಷ್ಟು ಕೂಡ ಇದ್ಯಾವುದೋ ಒಬ್ಬ ಹುಡುಗನ ಮುಂದೆ ನಿಂತುಬಿಟ್ಟಿದೆಯಲ್ಲ, ಇವನ ಮಾತುಗಾರಿಕೆ ಅಂಥದ್ದಿರಬಹುದು, ಎಷ್ಟು ಚೆನ್ನಾಗಿ ವಿಷಯವನ್ನು ನರೇಟ್ ಮಾಡ್ತಿರಬಹುದು ಅಂತ ಅನಿಸಿ ಅವರು ಸಿನಿಮಾದಲ್ಲಿ ಚಾನ್ಸ್ ಕೊಟ್ರಂತೆ ಓಂ ಪ್ರಕಾಶ್ ಅವರಿಗೆ. ಹೀಗೆ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿದ್ದು ಓಂ ಪ್ರಕಾಶ್ ಅವರಿಗೆ. ಎಲ್ಲಿಯ ಲಾಹೋರ್, ಎಲ್ಲಿಯ ಡೆಲ್ಲಿ, ಎಲ್ಲಿಯ ಮುಂಬೈನ ಫಿಲಮ್ಗಳು ಎಲ್ಲವೂ ಕೂಡ ಎಷ್ಟು ಚೆನ್ನಾಗಿ ಅನಿರೀಕ್ಷಿತವಾಗಿ ಕನೆಕ್ಟ್ ಆಯಿತು. ಮತ್ತು ಇವತ್ತಿಗೂ ಕೂಡ ಎಷ್ಟೋ ಸಲ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ಗಿಂತ ಹೆಚ್ಚಾಗಿ ಓಂ ಪ್ರಕಾಶ್ ಅವರು ಮಾಡಿದಂತಹ ಸಹನಟನ ಪಾತ್ರಗಳೇ ನಮಗೆ ಇಷ್ಟ ಆಗಿದೆ. ಇವಿಷ್ಟು ವಿಷಯವನ್ನು ಕೊಟ್ಟಿದ್ದು ನಮಗೆ ಎನ್ ಆರ್ ಪ್ರಸಾದ್ ಅವರು, ಅವರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಅವರೇ ಇಷ್ಟಪಟ್ಟಂತಹ ಈ ಗೀತೆ ನಿಮ್ಮೆಲ್ಲರಿಗಾಗಿ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಆಪ್ಕಿ ಪಸಂದ್ಗೆ ತುಂಬಾ ಜನ ಸಂದೇಶ ಕಳಿಸ್ತಾ ಇದ್ದಾರೆ. ಗೀತಾ ಅವರು ಸಂದೇಶ ಕಳಿಸಿದ್ದಾರೆ, ಹಾಗೆಯೇ ರಘುನಾರಾಯಣ್ ಮತ್ತೆ ನಮಗೂ ಕೂಡ ಒಂದು ಹಾಡಬೇಕು ಅಂತ ಹೇಳಿ ಮಾಧವಿ, ಪ್ರವೀಣ್, ರಾಹುಲ್ ಉಳ್ಳಿಕಟ್ಟಿ ಅವರು ಕೇಳಿದ್ದಾರೆ. ಹಾಗೆ ಸೂಪರ್ ಸ್ಟೋರಿ ಬೈ ಪ್ರಸಾದ್ ಅಂತ ಹೇಳ್ತಾ ಇದ್ದಾರೆ ಸುಧಾಮೂರ್ತಿ ಅವರು. ಇದೇ ಮಾತನ್ನ ರಘು ಅವರು ಕೂಡ ಹೇಳಿದ್ರು, ಹಾಗೆ ಗೀತಾ ಅವರು ಕೂಡ ಹೇಳಿದ್ರು. ಹಾಗೆ ವಿಜಯಪುರದಿಂದ ಇಸ್ಮಾಯಿಲ್ ಅವರ ಸಂದೇಶ ನಮಗೆ ತಲುಪಿದೆ, ಸೂಪರ್ ಆಗಿದೆ ಮೇಡಮ್ ಹಾಡುಗಳು ಹಾಗೆ ಮಾಹಿತಿ ಅಂತ ಹೇಳಿ ನಾಗರಾಜ್ ಶಿಗ್ಗಾವ್ನಿಂದ ಸಂದೇಶ ಕಳಿಸಿದ್ದಾರೆ. ಆರ್ ಡಿ ಬರ್ಮನ್ ಅವರ ಗೀತೆಗಳು ಅಂದರೆ ನಮ್ಗೆ ಇಷ್ಟ ಅಂತ ಸೈಯದ್ ಚಿಕ್ಕಬಳ್ಳಾಪುರದಿಂದ ಸಂದೇಶ ಕಳಿಸಿದ್ರೆ ಪನ್ನಾಕಿ ತಮನ್ನಾ ಹೇ ಹಾಡು ನಮಗೆ ತುಂಬಾ ಇಷ್ಟ ಅಂತ ಹೇಳಿ ಹರಿಹರನ್ ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಇರುವಂತಹ ನಿಮಗೆ ಹಾಡುಗಳಿಗೆ ಎರಡಕ್ಕೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದಗಳು ಅಂತ ಶ್ರೀಕಾಂತ್ ಕೆಪಿ ಅಗ್ರಹಾರದಿಂದ ಸಂದೇಶ ಕಳಿಸಿದ್ದಾರೆ. ಪವಿತ್ರ ವಿನಯ್ ಶ್ರೀನಗರ ಬೆಂಗಳೂರಿನಿಂದ, ಹಾಗೆ ಹುವಾಳೆ ಲಕ್ಷ್ಮೀ ಚಂದ್ರಶೇಖರ್ ಅವರ ಸಂದೇಶ, ಮತ್ತೆ ರೇಣುಕಾ ಪ್ರಿಯಾಂಗ್ ಭೂಮಿಕಾ ಮಹಾಲಿಂಗ ಅವರ ಸಂದೇಶ ಕೂಡ ನಮಗೆ ತಲುಪಿದೆ. ಮುಕುಂದ ರೂಪ ರಮೇಶ್ ಮಠ ಕೋರ್ಮಂಗ್ಲದಿಂದ, ಹಾಗೆ ಗುಡ್ ಮಾರ್ನಿಂಗ್ ಅಂತಿದ್ದಾರೆ ಸತೀಶ್ ಕುಮಾರ್ ಅವರು ದೇವರಾಯನ ದುರ್ಗದಿಂದ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಆಪ್ಕಿ ಪಸಂದ್ ನಂಗೆ ತುಂಬಾ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ದಿಲೀಪ್ ಕಲ್ಯಾಣ್ಕರ್ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೂ ಕೂಡ ಒಂದು ಗೀತೆ ಪ್ಲೀಸ್ ಅಂದಿದ್ದಾರೆ ರೂಪಾ ಪಾಂಡುರಂಗರಾವ್ ಅವರು, ಹಾಗೆ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ, ದೇವಾನಂದ ಇಟಗಿ ಶಿವಮೊಗ್ಗದಿಂದ, ಮತ್ತೆ ನಮಗೂ ಕೂಡ ಒಂದು ಹಾಡ್ ಬೇಕಿತ್ತಲ್ಲ ಅಂತ ಹೇಳಿ ನುಂಕಪ್ಪ ಕಾಂಬಳೆ ಮೊಳಕಾಲ್ಮೂರಿನಿಂದ, ಸೌರಾಷ್ಟ್ರಪೇಟ ಇಂದ ಹರಿಕುಮಾರ್ ಅವರು, ಅಮರಾವತಿ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೂ ಎಚ್ ಆರ್ ರುದ್ರಸ್ವಾಮಿ ಅವರು ಕಡಿದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ನನಗೋಸ್ಕರ ನನ್ನ ಪ್ರೀತಿಯ ಗೀತೆಯನ್ನು ಕೇಳಿಸಿ ಅಂತ ಹೇಳಿ ರಾಮಕೃಷ್ಣ ಅವರು ಕಳಿಸಿದಂತಹ ಸಂದೇಶ ಕೂಡ ನಮಗೆ ತಲುಪಿದೆ. ಹಾಗೆ ಅನಂತಮೂರ್ತಿ ಶೃಂಗೇರಿಯಿಂದ ಸಂದೇಶ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ನೀವೇ ಇಷ್ಟಪಟ್ಟಂತಹ ಗೀತೆಗಳನ್ನ ಕೇಳಿಸ್ತಾ ಇದ್ದೀವಿ. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

ಆಕಾಶವಾಣಿ ಎಫ್ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ಆಪ್ಕಿ ಪಸಂದ್ ಅಲ್ಲಿ ನಾವು ಕೊಟ್ಟಂತಹ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯ್ತು ಅಂತ ಗೊತ್ತಾಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ಕಾರ್ಯಕ್ರಮವನ್ನು ಇಷ್ಟಪಟ್ಟು ಕೇಳ್ತಾ ಇದ್ದೀರಿ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ ಅಂತ ಹೇಳ್ತಾ ಇದ್ದೀವಿ. ಹಾಗೆಯೇ ನವೋದಯ ನಾಗರಾಜ್ ಅವರು ಕೂಡ ಹೇಳ್ತಿದ್ದಾರೆ, ಆರ್ ಡಿ ಬರ್ಮನ್ ಅವರು ಹೊಸ ಶಬ್ದಗಳ ಬಳಕೆ ಇನೋವೇಷನ್ಗೆ ಹೆಸರಾದವರು, ಹಾಗೆ ಪಾಶ್ಚಿಮಾತ್ಯ ಮತ್ತು ರಾಕ್ ಸಂಗೀತದ ಮಿಶ್ರಣವನ್ನು ಭಾರತೀಯ ಚಲನಚಿತ್ರ ಸಂಗೀತಕ್ಕೆ ಇಂಟ್ರೊಡ್ಯೂಸ್ ಮಾಡಿದವರು ಅಂತ ಹೇಳಿ ನೆನಪು ಮಾಡಿಕೊಂಡಿದ್ದಾರೆ. ನಿಮ್ಮ ಸಂದೇಶಕ್ಕೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀವಿ ನವೋದಯ ನಾಗರಾಜ್ ಅವರೇ. ಹಾಗೆಯೇ ಕಾರ್ಯಕ್ರಮದ ಶುರುವಿನಲ್ಲಿ ಹೇಳಿದ್ದೆ, ಇಷ್ಕ್ ಇಷ್ಕ್ ಇಷ್ಕ್ ಚಿತ್ರದ ಕುರಿತಾಗಿ ಕೂಡ ಒಂದು ಮಾಹಿತಿ ಇರುತ್ತೆ ಅಂತ. ಇದನ್ನು ಕೂಡ ಮೂಡ್ನಲ್ಲಿ ಇಲ್ಲದೇ ಇರಬೇಕಾದ್ರೆ ಪಂಚಮದ ಅವರು ಕಂಪೋಸ್ ಮಾಡಿದಂತಹ ಚಿತ್ರ, ಕಂಪೋಸ್ ಮಾಡಿದಂತಹ ಗೀತೆಗಳು. ಮತ್ತೆ ಇದರಲ್ಲಿ ದೇವಾನಂದ್ ಅವರು ತುಂಬ ವಿಶಿಷ್ಟವಾಗಿರುವಂತಹ ಸಂಗೀತ ಬೇಕು ಅಂತ ಹೇಳಿದ್ರು. ಮತ್ತೆ ಈ ಒಂದು ಚಿತ್ರ ಶಬಾನಾ ಅಜ್ಮಿ, ಕಬೀರ್ ಬೇಡಿ, ಹಾಗೆ ಶೇಖರ್ ಕಾಪೂರ್ ಇಂತಹವರಿಗೆ ನಿಜಕ್ಕೂ ಕೂಡ ದಿಕ್ಸೂಚಿಯಾಗಿ ಕೆಲಸ ಮಾಡ್ತು ಅಂತ ಹೇಳಬಹುದು. ಯಾಕೆಂದ್ರೆ ಇದಾದ ನಂತರ ಈ ಒಂದು ಸಿನಿಮಾ ಆದ ನಂತರ ಬರೀ ಭಾರತ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರೆಲ್ಲರ ಹೆಸರು ಪ್ರಚಲಿತ ಆಗೋ ಹಾಗೆ ಆಯಿತು. ಮತ್ತೆ ಸಂಗೀತದ ವಿಶೇಷ ಏನು ಅಂತಂದರೆ, ಇದರಲ್ಲಿ ಪಂಚಮದ ಅದುವರ ತನಕ ಮಾಡ್ಕೊಂಬಂದಂತಹ ಮ್ಯೂಸಿಕ್ಕಿಂತ ತುಂಬ ಡಿಫ್ರೆಂಟ್ ಆಗಿ ಕಂಪೋಸ್ ಮಾಡಿದರು. ಮತ್ತೆ ಇದರಲ್ಲಿ ಎಲೆಕ್ಟ್ರಿಕ್ ಗಿಟಾರ್ ಬದಲಾಗಿ ಅಕೋಸ್ಟಿಕ್ ಗಿಟಾರ್ನ ಬಳಸ್ಕೊಂಡ್ರು. ಹಾಗೇನೆ ಸ್ಮಾಲರ್ ಪರ್ಕಷನ್ ಇನ್ಸ್ಟ್ರೂಮೆಂಟ್ಸ್ನು ಕೂಡ ಬಳಸ್ಕೊಂಡಿದ್ರು. ಇಲ್ಲಿ ಆರ್ಕೆಸ್ಟ್ರಾ ಕೂಡ ತುಂಬಾ ಸಣ್ಣದಾಗಿ ಇತ್ತು. ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ತುಂಬಾ ಅದುವರ ತನಕ ಬರದೇ ಇರುವಂತಹ ಒಂದು ಮ್ಯೂಸಿಕ್ನ ಇಷ್ಕ್ ಇಷ್ಕ್ ಇಷ್ಕ್ ಚಿತ್ರಕ್ಕಾಗಿ ಪಂಚಮದ ಅವರು ಕೊಟ್ಟರು. ಮುಂದೆ ತುಂಬಾ ವರ್ಷಗಳ ನಂತರ ಕೂಡ ಇವರನ್ನ ಆಗಾಗ ಜನರು ಹೇಳ್ತಿದ್ರಂತೆ, ಛೇಡಿಸ್ತಾ ಇದ್ರಂತೆ, ನೀವು ತುಂಬಾ ಅಬ್ಬರದ ಸಂಗೀತಕ್ಕೆ ನಾಂದಿ ಹಾಕಿಬಿಟ್ರಿ, ನಿಮ್ಮ ಇಷ್ಕ್ ಇಷ್ಕ್ ಇಷ್ಕ್ ಚಿತ್ರ ಇರಬಹುದು ಅಥವಾ ಹರೇ ರಾಮ ಹರೇ ಕೃಷ್ಣ ಚಿತ್ರದ ಗೀತೆಗಳಿರಬಹುದು, ಇವೆಲ್ಲವೂ ಕೂಡ ಅದುವರ ತನಕ ಹಿಂದಿ ಚಲನಚಿತ್ರರಂಗದಲ್ಲಿ ಇಲ್ಲದಂತಹ ಅಬ್ಬರದ ಸಂಗೀತಕ್ಕೆ ನಾಂದಿ ಆಯಿತು ಅಂತ. ಅದನ್ನು ಕೂಡ ತುಂಬ ಸ್ಪೋರ್ಟಿವ್ ಆಗಿ ಪಂಚಮದ ಅವರು ತಗೊಳ್ತಾ ಇದ್ರಂತೆ, ತಗೊಂಡು ಹೇಳ್ತಿದ್ರಂತೆ, ಇಲ್ಲ ನನಗೆ ಆ ಎರಡೂ ಚಿತ್ರದ ಗೀತೆಯ ಕಂಪೋಸಿಷನ್ ನಾನು ಏನು ಮಾಡಿದ್ದೀನಿ ಇವತ್ತಿಗೂ ನನಗೆ ಇಷ್ಟ ಅಂತ. ಅವರಿಗೇನು ಎಲ್ಲ ಅಭಿಮಾನಿಗಳಿಗೂ ಇಷ್ಟ ಅಂತ ಹೇಳ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಈ ಒಂದು ಸುಂದರ ಗೀತೆಯೊಂದಿಗೆ. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ. ಇದುವರೆ ತನಕ ನಿಮ್ಮ ಜೊತೆಯಾಗಿದ್ದದ್ದು ನಾಗಶ್ರೀ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯ ಸರ್ಕಾರದ ಸುಸ್ಥಿರ ಆರ್ಥಿಕ ಅಭಿವೃದ್ಧಿ, ದೂರದೃಷ್ಟಿಯ ಕೈಗಾರಿಕಾ ನೀತಿ, ಉದ್ಯಮ ಸ್ನೇಹಿ ಆಡಳಿತದ ಕಾರಣ ಭಾರತದ ರಫ್ತು ವಲಯದಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. 2025-26 ಆರ್ಥಿಕ ವರ್ಷದಲ್ಲಿ ರಾಜ್ಯದ ಒಟ್ಟು ರಫ್ತು ಪ್ರಮಾಣ ಶೇಕಡ 9.5% ವೃದ್ಧಿಯಾಗಿದ್ದು ಸುಮಾರು 19.7 ಲಕ್ಷ ಕೋಟಿ ರೂಪಾಯಿಗಳಿಗೆ ತಲುಪಿದೆ. ಸಾಫ್ಟ್ವೇರ್ ಮತ್ತು ಸೇವಾ ವಲಯದ ರಫ್ತಿನಲ್ಲಿ ಕರ್ನಾಟಕ ನಂಬರ್ 1 ಸ್ಥಾನಕ್ಕೆ ಏರಿದೆ. ವಾಣಿಜ್ಯ ಉತ್ಪನ್ನಗಳ ರಫ್ತಿನಲ್ಲಿ ಕರ್ನಾಟಕ ದೇಶದಲ್ಲೇ 4ನೇ ಸ್ಥಾನ ಕಾಯ್ದುಕೊಂಡಿದೆ ಎಂದು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕರ್ನಾಟಕದ ಬೀದರ್, ಮಹಾರಾಷ್ಟದ ವಿದರ್ಭದಂತಹ ಪ್ರದೇಶಗಳಲ್ಲಿ ಅಂತರ್ಜಲ ಮಟ್ಟ ಕಡಿಮೆಯಾಗುತ್ತಿರುವುದನ್ನು ಗಮನಿಸಿರುವ ಕೇಂದ್ರ ಸರ್ಕಾರ ಜಲ ಸಂರಕ್ಷಣೆ ಹಾಗೂ ಜಲ ಮರುಪೂರಣಕ್ಕೆ ಆದ್ಯತೆ ನೀಡಿ ಅಮೃತ್ ಸರೋವರ ಯೋಜನೆಯನ್ನು ಜಾರಿಗೆ ತಂದಿದೆ ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿವ ಭೂಪೇಂದ್ರ ಯಾದವ್ ಹೇಳಿದರು. ಹೊಸದಿಲ್ಲಿಯಲ್ಲಿ ಇಂದು ಮರುಭೂಮೀಕರಣ ಮತ್ತು ಬರಗಾಲ ಎದುರಿಸುವ ವಿಶ್ವ ದಿನ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಪ್ರಕೃತಿಯೊಂದಿಗೆ ಬದುಕಿ ಮರ ಅರಣ್ಯವನ್ನು ಪೂಜಿಸಿ ಗೌರವಿಸುವ ಕರ್ನಾಟಕದ ಸೋಲಿಗ ಸಮುದಾಯದ ಜನರ ಪರಿಸರ ಪೂರಕ ಚಟುವಟಿಕೆಗಳನ್ನು ಅವರು ಸ್ಮರಿಸಿದರು. ಜಾಗತಿಕ ಮಟ್ಟದಲ್ಲಿ ಹವಾಮಾನ ಬದಲಾವಣೆಯ ದುಷ್ಪರಿಣಾಮಗಳನ್ನು ನಿಯಂತ್ರಿಸಲು ರಾಜ್ಯ ಸರ್ಕಾರ ಸಿದ್ಧತೆ ನಡೆಸುತ್ತಿದೆ. ಇದಕ್ಕಾಗಿ ವಿಶೇಷ ರಾಜ್ಯ ಹವಾಮಾನ ಕ್ರಿಯಾ ಯೋಜನೆ ರೂಪಿಸಿದೆ ಎಂದು ಪರಿಸರ ವಿಜ್ಞಾನಿ ಡಾ ಪವಿತ್ರ ನಾಯಕ್ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಆಯೋಜಿಸಿದ್ದ ಹವಾಮಾನ ಬದಲಾವಣೆ ಕುರಿತಾದ ಕರ್ನಾಟಕ ರಾಜ್ಯ ಕ್ರಿಯಾ ಯೋಜನೆ ತಯಾರಿಕೆ ಕುರಿತ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಜಾಗತಿಕ ಶೂನ್ಯ ಇಂಗಾಲ ಹೊರಸೂಸುವಿಕೆ ಗುರಿಗೆ ಪೂರಕವಾಗಿ ರಾಜ್ಯದಲ್ಲೂ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಡಿ ಉದ್ಯೋಗಿ ಮತ್ತು ಉದ್ಯೋಗದಾತರನ್ನು ಪ್ರೋತ್ಸಾಹಿಸುವ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಇಪಿಎಫ್ಒ ಪ್ರಾದೇಶಿಕ ಆಯುಕ್ತ ನೀರಜ್ ಕುಮಾರ್ ತಿಳಿಸಿದ್ದಾರೆ. ರಾಯಚೂರಿನಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ನಾಡಿದ್ದು 19ರಂದು ನಗರದ ನವೋದಯ ವೈದ್ಯಕೀಯ ಕಾಲೇಜಿನಲ್ಲಿ ಸಂವಾದ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವರ್ಚುವಲ್ ವೇದಿಕೆಯ ಮೂಲಕ ರೋಜ್ಗಾರ್ ಫಲಾನುಭವಿಗಳನ್ನು ಉದ್ದೇಶಿಸಿ ಮಾತನಾಡಲಿರುವ ಸಂವಾದ ಕಾರ್ಯಕ್ರಮದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಇಪಿಎಫ್ ಕಚೇರಿ ಅನುಷ್ಠಾನ ಅಧಿಕಾರಿ ಶರಣ ಬಸವ ವೈ.
1: ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನಾದ ಇವೆಂಟ್ ನಡೀತಾ ಇದೆ ಡೆಲ್ಲಿಯಿಂದ. ಮೋದಿ ಅವರು ಅಲ್ಲಿಂದ ಅಡ್ರೆಸ್ ಮಾಡ್ತಾರೆ. ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಾ ರೀಜನಲ್ ಆಫೀಸರ್ಸ್ ಕೂಡ ನಾವು ಆರ್ಗನೈಸ್ ಮಾಡ್ತಾ ಇದೀವಿ ಇವೆಂಟ್. ನಮ್ಮ ರಾಯಚೂರು, ಬಾಗಲಕೋಟು ಮತ್ತೆ ಯಾದಗಿರಿ ತಾಲೂಕು ಅವರು, ರಾಯಚೂರು ನವೋದಯ ಇನ್ಸ್ಟಿಟ್ಯೂಟ್ ಇದಲ್ವಾ, ಇಲ್ಲಿ ಆರ್ಗನೈಸ್ ಮಾಡ್ತಾ ಇದೀವಿ. ಅದೇ ರೀತಿ ಇದರಲ್ಲಿ ಎಂಪ್ಲಾಯೀಸ್ ಆಯ್ತು ಮತ್ತೆ ಎಂಪ್ಲಾಯೀಸ್ ಇನ್ ದ ಸೆನ್ಸ್ ಬೆನಿಫಿಷಿಯರಿ ಯಾರಿದ್ದಾರೆ ಪಿಎಂಇಬಿಆರ್ ಅಲ್ಲಿ ಅವರೆಲ್ಲ ಬರ್ತಾರೆ. ಅದರ ಜೊತೆಗೆ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ ಬರ್ತಾರೆ, ಪ್ಲಸ್ ನಮ್ಮ ಆಫೀಸ್ ಕಡೆಯಿಂದ ನಮ್ಮ ಕಮಿಷನರ್ ಅವರೆಲ್ಲ ಬರ್ತಾರೆ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನಾದಲ್ಲಿ ಎರಡಿದೆ. ಪಾರ್ಟ್ ಎ ಬಂದ್ಬಿಟ್ಟು ಫಸ್ಟ್ ಟೈಮ್ ಎಂಪ್ಲಾಯೀಸ್ ಗೆ ಬೆನಿಫಿಟ್ ಇದೆ. ಈಗ ಹೊಸ ಕೆಲಸಕ್ಕೆ ಜಾಯ್ನ್ ಆಗಿದ್ರೆ ಅವರಿಗೆ 1 ಟೈಮ್ ಬೆನಿಫಿಟ್, 15,000 ವರೆಗೂ ಗವರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಅವರ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಆಫ್ಟರ್ 6 ಮಂತ್, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಆಫ್ಟರ್ 12 ಮಂತ್ಸ್.
0: ಕರ್ನಾಟಕ ರಾಜ್ಯ ಅನುಷ್ಠಾನದ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ರಾಷ್ಟೀಯ ಮಟ್ಟದ ಪ್ರಶಸ್ತಿಯನ್ನು ಪಡೆದುಕೊಂಡಿರುವುದು ಸಂತಸ ಹಾಗೂ ಹೆಮ್ಮೆಯ ವಿಷಯವಾಗಿದೆ ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ. ಖೇಲೋ ಇಂಡಿಯಾ ಉಪಕ್ರಮದಡಿ ರಾಜ್ಯದಲ್ಲಿ ಪ್ರತಿಭಾನ್ವಿತ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಿ 1 ವರ್ಷದ ಅವಧಿಗೆ ತರಬೇತಿ ನೀಡಲಾಗುತ್ತದೆ. ರಾಯಚೂರು ಜಿಲ್ಲೆಯಲ್ಲಿ 12ರಿಂದ 18 ವರ್ಷ ವಯಸ್ಸಿನ ಕ್ರೀಡಾಸಕ್ತ ಬಾಲಕ ಹಾಗೂ ಬಾಲಕಿಯರ ಆಯ್ಕೆಗಾಗಿ ನೋಂದಣಿ ಪ್ರಕ್ರಿಯೆ ನಾಡಿದ್ದು 19ರಂದು ಬೆಳಗ್ಗೆ 10 ಗಂಟೆಗೆ ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಆಯೋಜಿತವಾಗಿದೆ ಎಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಈರೇಶ್ ನಾಯಕ್ ತಿಳಿಸಿದ್ದಾರೆ. ರಾಜ್ಯ ವಿಧಾನಪರಿಷತ್ 7 ಸ್ಥಾನಗಳಿಗೆ ನಾಳೆ 18ರಂದು ಚುನಾವಣೆ ನಡೆಯಲಿದೆ. ಕಾಂಗ್ರೆಸ್ 5, ಬಿಜೆಪಿ 2 ಮತ್ತು ಜೆಡಿಎಸ್ 1 ಸೇರಿ ಒಟ್ಟು 8 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪೂರ್ವಭಾವಿಯಾಗಿ ಯೋಗದ ಮಹತ್ವ ಸಾರಲು ಚಿತ್ರದುರ್ಗ ನಗರದಲ್ಲಿ 20ರಂದು ಬೆಳಗ್ಗೆ 7 ಗಂಟೆಗೆ ಬೃಹತ್ ಜಾಗೃತಿ ಜಾಥಾ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಚಂದ್ರಕಾಂತ್ ಎಸ್ ನಾಗಸಮುದ್ರ ತಿಳಿಸಿದ್ದಾರೆ. ನಬಾರ್ಡ್ ಚಿಕ್ಕಬಳ್ಳಾಪುರ ಜಿಲ್ಲಾ ಅಭಿವೃದ್ಧಿ ವ್ಯವಸ್ಥಾಪಕರ ಕಚೇರಿಯನ್ನು ಸಂಸದ ಡಾ ಕೆಎಸ್ ಸುಧಾಕರ್ ಇಂದು ಸಂಜೆ 4 ಗಂಟೆಗೆ ಜಿಲ್ಲಾಡಳಿತ ಭವನದ ಮುಖ್ಯ ಸಭಾಂಗಣದಲ್ಲಿ ಉದ್ಘಾಟಿಸಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮಗೆ ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತದ ರಕ್ಷಣಾ ಕ್ಷೇತ್ರವು ಅಪೂರ್ವ ಪರಿವರ್ತನೆಯನ್ನು ಕಂಡಿದೆ. ಭಾರತವು ರಕ್ಷಣಾ ವಲಯದಲ್ಲಿ ಭವಿಷ್ಯವನ್ನು ಬಲಿಷ್ಠವಾಗಿ ರೂಪಿಸುತ್ತಿದೆ.
2: ಹೌದು, ರಕ್ಷಣಾ ಸಚಿವಾಲಯವು ಭಾರತೀಯ ಕಂಪನಿಗಳಿಗೆ ನಮ್ಮ ದೇಶದಲ್ಲೇ ವಿಶ್ವಮಟ್ಟದ ತಂತ್ರಜ್ಞಾನದ ವಿನ್ಯಾಸ, ಅಭಿವೃದ್ಧಿ ಮತ್ತು ನಿರ್ಮಾಣಕ್ಕೆ ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುತ್ತಿದೆ.
1: ಖಂಡಿತ, ಈ ಪರಿವರ್ತನೆಯನ್ನು ಮುನ್ನಡೆಸುತ್ತಿರುವ ಪ್ರಮುಖ ಹೆಸರುಗಳಲ್ಲಿ ಒಂದಾಗಿದೆ ಎಚ್ಎಎಲ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸ್ವದೇಶಿ ಯುದ್ಧ ವಿಮಾನಗಳು ಮತ್ತು ಯುದ್ಧ ಹೆಲಿಕಾಪ್ಟರ್ಗಳಿಂದ ಹಿಡಿದು ತರಬೇತಿ ವಿಮಾನಗಳು, ಸಾರಿಗೆ ವಿಮಾನಗಳು ಮತ್ತು ಉನ್ನತ ಏರೋಸ್ಪೇಸ್ ವ್ಯವಸ್ಥೆಗಳವರೆಗೆ ಎಚ್ಎಎಲ್ ಭಾರತದ ರಕ್ಷಣಾ ವಲಯದ ಭವಿಷ್ಯವನ್ನು ಬಲಿಷ್ಠವಾಗಿ ನಿರ್ಮಿಸಲು ಸಹಾಯ ಮಾಡುತ್ತಿದೆ.
2: ಎಚ್ಎಎಲ್ ಖಾಸಗಿ ಉದ್ಯಮಗಳು ಮತ್ತು ಸಾವಿರಾರು ಎಂಎಸ್ಎಂಇಗಳನ್ನು ಒಟ್ಟುಗೂಡಿಸಿ ದೇಶದಲ್ಲಿ ಶಕ್ತಿಶಾಲಿ ಏರೋಸ್ಪೇಸ್ ಇಕೋಸಿಸ್ಟಮ್ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ.
1: ಭಾರತೀಯ ಪ್ರತಿಭೆ, ಭಾರತೀಯ ತಂತ್ರಜ್ಞಾನ ಮತ್ತು ದೃಢ ಸಂಕಲ್ಪದ ಬಲದೊಂದಿಗೆ ಪ್ರತಿಯೊಂದು ಹೊಸ ನವೀನತೆಯು ಭಾರತವನ್ನು ಆತ್ಮನಿರ್ಭರ ಭಾರತದೆಡೆಗೆ ಕೊಂಡೊಯ್ಯುತ್ತಿದೆ.
3: ಬೆಂಗಳೂರು ಆಕಾಶವಾಣಿ ಕೇಂದ್ರದ ಎಫ್ಎಂ ಆರ್ ರೈನ್ಬೋ 101.3 ಮೆಗಾಹರ್ಟ್ಸ್ ಎಫ್ಎಂ ಆರ್ ರೈನ್ಬೋ ಮ್ಯೂಸಿಕಲ್ ಯುವರ್ಸ್. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ. ಇದು ನವಿಲುಗರಿ ಕಾರ್ಯಕ್ರಮ, ಸಮಯ 12:07 ಆಗಿದೆ. ನವಿಲುಗರಿ ಬುಧವಾರದ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಗೆ ಒಬ್ಬರು ಅತಿಥಿ ಇರ್ತಾರೆ. ಇವತ್ತು ನಮ್ಮ ಜೊತೆಯಲ್ಲಿ ಇಬ್ಬರು ಅತಿಥಿ ಇದ್ದಾರೆ, ಇನ್ಫ್ಯಾಕ್ಟ್ ಗಾಯಕಿರು ಅವರು ಅತಿಥಿಗಳೇ ಇದ್ದಾರೆ. 4 ಜನ ಕರ್ಕೊಂಡ್ಬರೋಣ ಅಂದ್ಕೊಂಡೆ. ಯಾಕೆ ಸುಧೀಂದ್ರ ಅಂತ ಕೇಳಿದ್ರೆ, 21 ಅಂದರೆ June 21st ವರ್ಲ್ಡ್ ಮ್ಯೂಸಿಕ್ ಡೇ, ಮ್ಯೂಸಿಕ್ ಬಗ್ಗೆ ಮಾತಾಡೋಣ ಅಂತ 4 ಜನ ಕರ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇಲ್ಲ, ಇಬ್ಬರು ಸಾಕು ಈ ಸಾರಿ, ನೆಕ್ಸ್ಟ್ ಇಬ್ಬರು ಕರ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅದು ನಿಮ್ಗೆ ಗೊತ್ತಿದೆ, ನಾನೇನು ಪ್ಲ್ಯಾನ್ ಮಾಡ್ತೀನಿ ಅಂತ. ಸೊ ನಮ್ಮ ಜೊತೆಯಲ್ಲಿ ಇವತ್ತು ವಿದುಷಿ ಸಂಧ್ಯಾ ಶ್ರೀನಾಥ್ ಅವರು ಇದ್ದಾರೆ. ಬೇಸಿಕಲಿ ಕ್ಲಾಸಿಕಲ್ ಮತ್ತು ದಾಸರ ಪದಗಳನ್ನು ಹಾಡ್ತಾರೆ. ಹಾಗೆ ಶ್ವೇತಾ ಹಿರೇಮಠ ಅವರು ಇದ್ದಾರೆ, ಅವರು ಚಲನಚಿತ್ರ ಗಾಯಕಿ, ಭಾವಗೀತೆಗಳನ್ನು ಹಾಡ್ತಾರೆ. ಈಗ ಇಬ್ಬರ ಜೊತೆ ಮಾತಾಡೋಣ, ಮುಂದಿನ 1 ಗಂಟೆ ಕಾಲ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಜೊತೆಗೆ ಮಧ್ಯೆ ಹಾಡು ಕೇಳ್ತೀವಿ. ಇನ್ನು ಅವ್ರ ಮಾತುಗಳು ನಿಮಗೆ ಇಷ್ಟ ಆದರೆ, ನಾನು ಪ್ರಶ್ನೆ ಕೇಳಬೇಕು ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್. 9480901013 ಇಸ್ ದಿ ನಂಬರ್ ಟು ಮೆಸೇಜ್. ಯು ವಾಂಟ್ ಮೀ ಟು ರಿಪೀಟ್ ದಿ ನಂಬರ್? ಎಸ್, ಐ ಡೂ. 9480901013 ಇಸ್ ದಿ ನಂಬರ್ ಟು ಮೆಸೇಜ್. ಹಾಗಾದರೆ ಒಬ್ಬರನ್ನ ಮಾತಾಡ್ತಾ ಹೋಗೋಣ. ಫಸ್ಟು ವಿದುಷಿ ಸಂಧ್ಯಾ ಶ್ರೀನಾಥ್, ನಿಮಗೆ ನಮಸ್ಕಾರ, ವೆಲ್ಕಮ್ ಟು ಎಫ್ ಎಂ ರೈನ್ಬೋ ಸ್ಟುಡಿಯೋ.
4: ನಮಸ್ಕಾರ ಸರ್.
3: ಎಸ್, ಭಯ ಇಲ್ಲ ತಾನೆ?
4: ಇಲ್ಲ ಸರ್.
3: ಓಕೆ. ಹಾಗೆ ಶ್ವೇತಾ ನಿಮ್ಮ ಜೊತೆಯಲ್ಲಿ ಇದ್ದಾರೆ, ನಮ್ಮ ಜೊತೆ. ಶ್ವೇತಾ ಅವರೇ ನಮಸ್ಕಾರ, ಎಫ್ ಎಂ ರೈನ್ಬೋ ಸ್ಟುಡಿಯೋಗೆ ಸ್ವಾಗತ ನಿಮಗೆ. ಜೋರ ಮಾತಾಡಿ ಸೊಬ್ಬ.
4: ಹೌದಾ?
3: ಏನಾಗಿದೆ ಅಂದ್ರೆ, ಪ್ರಾಬ್ಲಮ್, ಇಬ್ರು ಹೊಸ ಮೊಬೈಲ್ ತಗೊಂಡ್ಬಿಟ್ಟಿದ್ದಾರೆ 15 ದಿನದಲ್ಲಿ. ಸೊ ಹಾಗಾಗಿ ಮಾತೇ ಇಲ್ಲ, ಬರೀ ಮೊಬೈಲ್ ಮೊಬೈಲ್ ಮೊಬೈಲ್.
4: ಕರೆಕ್ಟ್. ಇಲ್ಲ ಇಲ್ಲ ಇಲ್ಲ, ನಾನು ಸಾಫ್ಟ್ ಸ್ಪೋಕನ್ ಯೂಶುವಲಿ, ಅದಕ್ಕೋಸ್ಕರ.
3: ಐ ನೋ ಯು ಹೌ ಮಚ್ ಸಾಫ್ಟ್ ಅಂತ ನನಗೆ ಗೊತ್ತು, ಬಟ್ ನಮ್ಮ ಬಿಸ್ನೆಸ್ ಗೊತ್ತಾಗಬೇಕಲ್ಲ.
4: ಅಲ್ಲ, ವಾಟ್ ಎ ಕೋಇನ್ಸಿಡೆನ್ಸ್ ಅಲ್ಲ, ನಂಗೆ ಇವಾಗ ಇಬ್ರು ಒಟ್ಟಿಗೆ ತಗೊಂಡಿದೀವಿ ಅಂತಂದ್ರೆ ಖುಷಿ ಆಯ್ತು ಸರ್.
3: ಖುಷಿ ಆಯ್ತು, ನಿಜಲು ಖುಷಿ ಆಯ್ತು. ಎಲ್ಲರೂ ಖುಷಿಯಾಗಿರ್ಬೇಕು ಅನ್ನೋದು ನನ್ಗೆ ಖುಷಿ. ಬೇರೆಯವರ ಖುಷಿಯನ್ನು ನೋಡಿ ನಾನು ಖುಷಿ, ಹೆಚ್ಚು ಖುಷಿಯನ್ನು ಪಡ್ತೀನಿ. ನಾನು ನಿಮಗೆ ಮಾತಾಡ್ತಾ ಅನ್ಕೊಂಡೆ, ಆರ್ ಆರ್ ಆರ್ ಸಿನಿಮಾ ಗೊತ್ತು ನಮಗೆ, ಬಟ್ ಇವತ್ತು ಟುಡೇ ಎಸ್ ಎಸ್ ಎಸ್ ಅಂತ. ರೈಟ್?
4: ಚೆನ್ನಾಗಿದೆ.
3: ಗುಡ್ ಗುಡ್ ಗುಡ್ ಗುಡ್. ಸೊ ಫಸ್ಟ್ ಸಂಧ್ಯಾ, ಮ್ಯೂಸಿಕ್ ಪ್ರತಿದಿನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀವಿ ಅಲ್ಲ?
4: ಹೌದು.
3: ಕರ್ನಾಟಕ ಸಂಗೀತ ಯಾರ ಹತ್ರ ಕಲ್ತ್ಕೊಂಡ್ರಿ ನೀವು?
4: ನಾನು ಮೊದಲಿಗೆ ಶ್ರೀಮತಿ ವಿದುಷಿ ಭಾಗ್ಯ ಅನ್ನೋರ ಹತ್ರ, ಸುಮಾರು 3-4 ಜನ ಗುರುಗಳೇ ಇದ್ದಾರೆ ನನಗೆ. ಆಮೇಲೆ ತದನಂತರ ನನ್ನ ಫರ್ದರ್ ಇದನ್ನ ಕೆರಿಯರ್ನ ಶ್ರೀಮತಿ ವಿದುಷಿ ಶೋಭಾ ನಾಗರಾಜ್ ಅವ್ರ ಹತ್ರ, ಹಾಗೆ ಈಗ ಅಂತೂ ಕರ್ನಾಟಕ ಕಲಾಶ್ರೀ ಅವಾರ್ಡಿ ವಿದ್ವಾನ್ ತಿರುಮಲೆ ಶ್ರೀನಿವಾಸ್ ಅವ್ರ ಹತ್ರನೂ ಅಭ್ಯಾಸ ಮಾಡಿದ್ದೀನಿ. ಈಗ ನಾನೇ ಒಂದು ಸಂಗೀತ ಸ್ಕೂಲ್ನ ಓಪನ್ ಮಾಡಿ ನಾನು ದಾಸರ ಪದಗಳನ್ನ ಪ್ರಚಾರ ಮಾಡ್ತಾ ಇದ್ದೀನಿ, ಹಾಗೆ ಕಲಿಸ್ತಾ
3: ಇದ್ದೀನಿ. ನವಿಲುಗರಿ ಕಾರ್ಯಕ್ರಮ ಮುಗೀತು ಅಂತ ನೀವು ಹೇಳಿದ್ದು. ವೆರಿ ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್, ಗುಡ್. ಸೊ ಹೆಚ್ಚಾಗಿ ದಾಸರ ಪದಗಳನ್ನ ಹಾಡ್ತಾ ಇದ್ರಿ, ಅಂಡ್ ಕ್ಲಾಸಿಕಲ್ ಜೊತೆಗೆ ಅಂತ. ಅಂಡ್ ನಾನು ಶ್ವೇತಾ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ನೆನಪಿದೆ. ಐ ಆಮ್ ರೈಟ್? ಆಕ್ಚುಲಿ ಈಗ ಶ್ವೇತಾ ಎಲ್ಲ ಕಡೆ ಹಾಡ್ತಾ ಇದ್ದಾರೆ, ಚಲನಚಿತ್ರದಲ್ಲಿ ಬೇರೆ ಬೇರೆ ಕಡೆ ಹಾಡ್ತಾ ಇದ್ದಾರೆ, ಸ್ಟೇಜ್ ಮೇಲೆ ಹಾಡ್ತಾ ಇದ್ದಾರೆ, ಫ್ಯಾಂಟಾಸ್ಟಿಕ್. ಜೊತೆಗೆ ಅವ್ರ ತಂದೆ ಅವ್ರಿಗೆ, ಶ್ವೇತಾ ಆಮ್ ರೈಟ್, ಅವ್ರ ತಂದೆಗೆ ಇವರು ಬೇರೆ ಏನೋ ಕೆಲಸ ಮಾಡಬೇಕು ಅಂತ ಆಸೆ ಇತ್ತು ಅಂತ ಕೇಳ್ಪಟ್ಟೆ. ಕರೆಕ್ಟ್?
4: ಆಸೆ ಅನ್ನೋದಕ್ಕಿಂತ ಉದ್ದೇಶ ಅಂದ್ರೆ, ಇದು ಸುಮ್ಮನೆ ವೀಕೆಂಡ್ಸ್ ಅಲ್ಲಿ ಹಾಡ್ತಾ ಇರ್ಲಿ, ಎಂಟರ್ಟೈನ್ ಮಾಡ್ತಾ ಇರ್ಲಿ, ಬಟ್ ಪ್ರೊಫೆಷನ್ ತಗೊಳ್ಳೋದು ಬೇಡ ಅಂತ ಇತ್ತು.
3: ಕರೆಕ್ಟ್ ಕರೆಕ್ಟ್.
4: ಫ್ಯೂಚರ್ ಬಗ್ಗೆ ತುಂಬಾ ಅವರು
3: ಯೋಚನೆ. ಮೈ ಮೆಮರಿ ಫೋರ್ ಇಸ್ ವೆರಿ ಗುಡ್.
4: ಯೆಸ್, ಯು ಆರ್ ರೈಟ್.
3: ಯಾ, ಯಾಕಂದ್ರೆ ನಾನು ಬೆಂಡೆಕಾಯಿ ಜಾಸ್ತಿ ತಿಂತೀನಿ. ರೈಟ್. ಪ್ರತಿದಿನ ನಮಗೆ ಒಂದು ಸಾರಿ ಈ ಫೀಲ್ಡನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ರೆ ಸೆಕೆಂಡ್ ಥಾಟ್ ಇರಲ್ಲ, ಆಚೆ ಈಚೆ ಅಂತ. ಸೊ ನಿಮ್ಮ ಒಪಿನಿಯನ್ ಹೇಳಿ ಒಬ್ಬರಾಗಿ ಸಂಧ್ಯಾ.
4: ಹಾ ಖಂಡಿತ ಹೇಳ್ತೀನಿ, ನಂದು ಇದೇ ತರನೇ ಶ್ವೇತಾ ಅವ್ರ
3: ಹೇಳ್ತೀನಿ ಹೇಳಲೇಬೇಕು.
4: ಈಗ ಶ್ವೇತಾ ಅವರ ತಂದೆ ಬೇರೆ ಕಡೆ ಕೆಲ್ಸಕ್ಕೆ ಸೇರ್ಲಿ ಅಂತ ಅವ್ರು ಅನ್ಕೊಂಡಿದ್ರಲ್ವಾ, ಈಗ ನಮ್ಮನೇಲಿ ಏನಾಯ್ತು, ನಾನು ಕೆಲಸ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಹಾ ಅಂದ್ರೆ ನಮ್ಮ ತಂದೆ ತಾಯಿಗಳಿಗೆ ತುಂಬಾ ಖುಷಿ ಇತ್ತು ಹಾಡ್ಲಿ ಅಂತಾನೆ, ಜೊತೆಗೆ ಎಜುಕೇಶನ್ ಇಂಪಾರ್ಟೆಂಟ್ ಅಂತ. ಆದ್ರೆ ನೆಕ್ಸ್ಟ್ ನಾನು ಮದುವೆ ಆಗಿ ಹೋದ್ಮೇಲೆ ನಮ್ಮ ಹಸ್ಬೆಂಡ್ ಹೇಳ್ತಿದ್ದೆ, ನಾನು ಓದಿದ್ದೇನು ನಂಗೆ ಇದ ಉಪಯೋಗಕ್ಕೆ ಬರ್ತಿಲ್ಲ, ಬರೀ ಸಂಗೀತದ ಲೈನಲ್ಲಿ ಹೋಗ್ಬೇಕಾ ನಾನು ಅಂತ. ಅವರು ನೋಡು ಫಸ್ಟ್ ತಗೊಂಡ್ ನೋಡು, ನೀನ್ ನಿಜವಾಗ್ಲೂ ಸ್ಟ್ರೆಸ್ ಬಸ್ಟರ್ ಅದೇನೆ ಅಂತ ಹೇಳಿದ್ರು. ಅದು ಇವಾಗ ನಿಜ, ನಂಗೆ ಖಂಡಿತ ನಮ್ಮ ನಾನು ಇವಾಗ ಹೋಗಿರೋ ಮನೆಯಲ್ಲಿ ಸಿಕ್ಕಾಪಟ್ಟೆ ಎನ್ಕರೇಜ್ಮೆಂಟ್ ಸಿಕ್ಕಿರೋದ್ರಿಂದ ನಮ್ಮ ಅತ್ತೆಯವರು ಎಲ್ಲರೂ ತುಂಬ ಎನ್ಕರೇಜ್ ಮಾಡಿದ್ದಾರೆ ನನಗೆ, ಅದರಿಂದ ಸಂಗೀತನೇ ತಗೊಂಡಿದ್ ಒಳ್ಳೆ ಕೆಲಸ ಮಾಡಿದೆ ಅಂತ ನಾ ಹೇಳ್ತೀನಿ.
3: ವಿಚಾರ ಏನಂತಂದ್ರೆ ಶ್ವೇತಾ ಜೊತೆ ಅವ್ರ ಅಮ್ಮ ಕೂಡ ಕಲಿಯಕ್ಕೆ ಶುರು ಮಾಡಿದ್ದಾರೆ.
5: ಅಮ್ಮ ಮುಂಚೆ ಪಾಪ ಅವರಿಗೆ ಕಲಿಸ್ಬೇಕು ಅದೆಲ್ಲ ಗೊತ್ತಾಗ್ತಿರ್ಲಿಲ್ಲ. ನಮ್ ತಾತ ಅಜ್ಜಿಗೆಲ್ಲ ಪಾಪ ಅಂದ್ರೆ ಅವ್ರು ಮುಂಚೆ ಕಲ್ತಿದ್ರೆ ಡೆಫಿನೆಟ್ಲಿ ನನ್ಗಿಂತ ಚೆನ್ನಾಗಿ ಹೆಸರುನು ಮಾಡ್ತಿದ್ರು, ನನಗಿಂತ ಚೆನ್ನಾಗಿ ಹಾಡ್ತಾರೆ ಕೂಡ. ಅವಕಾಶ ಅವ್ರಿಗೆ ಸಿಗ್ಲಿಲ್ಲ. ಇವ್ರು
3: ಹೇಳ್ದಂಗೆ
5: ಇವ್ರು ಹೇಳ್ದಂಗೆ ಯಾರ ಮನೆಗೆ ಮದ್ವೆ ಆಗಿ ಹೋಗ್ತಿವೋ ಅವ್ರು ತುಂಬಾ ಇಂಪಾರ್ಟೆಂಟ್. ಇವಾಗ ನನ್ನ ಹಸ್ಬೆಂಡ್ ಕೂಡ ನನಗೆ ನೀನು ಏನು ಎಲ್ಲೂ ವರ್ಕ್ ಮಾಡ್ಬೇಡ, ಲೆಕ್ಚರರ್ ಜಾಬ್ ಎಲ್ಲ ತುಂಬಾ ಕಷ್ಟ ಇರುತ್ತೆ, ತುಂಬಾ ಸ್ಟ್ರೆಸ್ ಇರುತ್ತೆ, ನೀನು ಹಾಡು, ಎಲ್ರು ಹಾಡಕ್ ಆಗಲ್ಲ ಹೇಳಿ ಆತರ ಹಸ್ಬೆಂಡ್ ಎಲ್ಲರಿಗೂ ಸಿಗ್ಬೇಕಲ್ಲ.
3: ಪ್ರಭು
5: ಹೇ ಪ್ರಭು,
3: ಒಳ್ಳೆ ಒಳ್ಳೆ ಹಸ್ಬೆಂಡ್ ಸಿಕ್ಕಿದಾರೆ ನಿಮಗೆ. ಸಂಗೀತ ಸ್ಟ್ರೆಸ್ ಬಸ್ಟ್ ಏನ್ ಹೇಳ್ತಾರೆ ಸಂಧ್ಯಾ?
4: ಖಂಡಿತ ಅವರ್ಡ್ ನಿಜವಾಗ್ಲು. ಆಮೇಲೆ ಅದು ಎಷ್ಟೋ ಈಗ ರಾಗಗಳು ಕೆಲವು ನಾವು ತಗೊಂಡಾಗ ಈ ರಾಗ ಇದಕ್ಕೆ ಒಳ್ಳೇದು, ಅದು ಎಷ್ಟೊಂದು ಜನ ಥೆರಪಿ ತರ ಎಲ್ಲ ಶುರು ಸಿಂಗರ್ಸು. ಸೊ ಅದು ನಾನು ಸುಮಾರು ಕಡೆ ಕೇಳಿದ್ದೀನಿ, ಅದನ್ನ ನಂಗೆ ಅದ್ರಲ್ಲಿ ರಿಸರ್ಚ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ಅದು ನಾನು ನೋಡ್ಬೇಕು ಮುಂದೆ ಹೇಗೆ ಅಂತ.
3: ಮಾಡಿ, ಅದು ವೆರಿ ಇಂಪಾರ್ಟೆಂಟ್. ತಗೊಳ್ಳೋದಷ್ಟೇ ಅಲ್ಲ, ಬೆಳೆಸ್ಕೊಂಡು ಹೋಗೋದು ಕೂಡ ವೆರಿ ಇಂಪಾರ್ಟೆಂಟ್ ಇನ್ ಮೈ ಒಪಿನಿಯನ್. ಶ್ವೇತಾ ಹೇಳ್ತಾರೆ
5: ಖಂಡಿತ ಹೌದು, ಸ್ಟ್ರೆಸ್ ಬರ್ ನನ್ಗೆ ಅದೇ, ನಾನು ಇವಾಗ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಂತ ನಾನು ವರ್ಕ್ ಪ್ರೆಷರ್ ಇಲ್ಲ, ನಾನು ಖುಷಿಯಿಂದ ಹಾಡ್ತಾ ಇದ್ದೀನಿ. ಐ ಆಮ್ ಆಲ್ಸೋ ಗೆಟಿಂಗ್ ದ ಮನಿ. ಇದೊಂದೇ ಫೀಲ್ಡ್ ಅಲ್ಲಿ ಇಷ್ಟು ಚೆನ್ನಾಗಿ ಅರ್ನ್ ಮಾಡ್, ಐ ಮೀನ್ ಖುಷಿಯಿಂದ ಅರ್ನ್ ಮಾಡಕ್ಕೆ ಸಾಧ್ಯ ಅಂತ ನಾನು
3: ಅನ್ಕೊಂಡೆ. ಆಮೇಲೆ ಇನ್ನೊಂದು ವಿಚಾರ ಏನಂತಂದ್ರೆ, ಒಂದು ಹಾಡು ಕೇಳೋಣ, ಇನ್ನೊಂದು ವಿಚಾರನ ಆಮೇಲೆ ಹೇಳ್ತೀನಿ. ರೈಟ್, ಇಲ್ಲಾಂದ್ರೆ ನಾನು ಕಾರ್ಯಕ್ರಮ ಮುಗಿಸ್ಬಿಡ್ತೀನಿ ಅದಕ್ಕೋಸ್ಕರ. ಸೊ ನಮ್ಮ ಜೊತೆಯಲ್ಲಿ ಗಾಯಕಿ ಶ್ವೇತಾ ಮತ್ತೆ ಸಂಧ್ಯಾ ಅವರಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ, ಇದು ನವೀನ್ ಕರೆ ಕಾರ್ಯಕ್ರಮ. ಅವ್ರ ಮಾತು ಕೇಳ್ತಾ ಡೆಫಿನೆಟ್ಲಿ ಯು ಕ್ಯಾನ್ ಮೆಸೇಜ್ ಮೀ 9480901013 ಇದೆ ನಂಬರ್.

0: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
1: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
2: ಒಳ್ಳೆ ಟೀಚರ್ಸ್ ಇರಬೇಕು,
1: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
0: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದೀನಿ.
3: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEV.ac.in ಅಥವಾ ಕಾಲ್ 9916253458.
4: Wellness or illness by choice. Visit avijia.com.
5: Musically yours. Akashvani FM Rainbow.
6: ಬೆಂಗಳೂರು ಆಕಾಶವಾಣಿ ಕೇಂದ್ರದ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಎಫ್ಎಂ ರೈನ್ಬೋ ಮ್ಯೂಸಿಕಲ್ ಯುವರ್ಸ್. ಸಮಯ 12:16 ಆಗಿದೆ. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ. ಇದು ನವಲಿಗರಿ ಕಾರ್ಯಕ್ರಮ. ನಮ್ಮ ಜೊತೆಯಲ್ಲಿ ಶ್ವೇತಾ ಮತ್ತು ಸಂಧ್ಯಾ ಅವರಿದ್ದಾರೆ. ಅವರು ಗಾಯಕಿಯರು. ಮುಂದಿನ ಮಾತಾಡ್ತಾ ಅವ್ರ ಜೊತೆಗೆ ಖಂಡಿತವಾಗ್ಲೂ ಹಾಡಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಾಗರಾಜ್ ಶಿಗ್ಗಾವಿ ಅವರು SMS ಕಳಿಸಿದ್ದಾರೆ. ಮೋಸ್ಟ್ಲಿ ಶಿಗ್ಗಾವಿ ಹಿಂದೆ ಅಂತಲೇ ಭಾವಿಸ್ತೇನೆ. ಆ್ಯಂಡ್ ಇನ್ನೊಂದು ಹೆಸರು ನಾನು ಹೇಳಬೇಕು. ಎಸ್, ನವೋದಯ ನಾಗರಾಜ್ ಅವರು. ನೀವು ಬಂದ ತಕ್ಷಣನೇ, ನಮ್ಮ ಸಂಧ್ಯಾ ಅವರು ಬಂದ ತಕ್ಷಣ ನಿಮ್ಮ ಬಗ್ಗೆ ಹೇಳಿದರು ನವೋದಯ ನಾಗರಾಜ್ ಅವರೇ. ಆ್ಯಂಡ್ ಶ್ವೇತಾ ಅವರು ಹಿಂದಿ ಹಾಡುಗಳ ಕಾರ್ಯಕ್ರಮ ನೋಡಿದ್ರೆ ಆಶಾ ಭೋಸ್ಲೆ ಅವರು ಡಾನ್ ಚಿತ್ರ ಹಾಡು ಸೂಪರ್ ಆಗಿ ಹಾಡ್ತಾರೆ, ಹಾಡಿಸಿ ಅಂತ. ಇವರು ಅವ್ರನ್ನ ಕರೆಸಿದ್ದೆ ಹಾಡ್ಸೋಕ್ಕೆ. ಡೋಂಟ್ ವರಿ ನಾಗರಾಜ್, ಡೆಫಿನೆಟ್ಲಿ ಐಲ್ ಡೂ ದಟ್. ಯಾ, ಮುಂದೆ ಮಾತಾಡ್ತಾ ಹಾಡಿಸ್ತೀನಿ ಖಂಡಿತ. ಇನ್ನೇನು, ಈಗ ನಾನು ಏನೋ ಮಾಡ್ತಾ ಇದ್ದೀನಿ. ಮ್ಯೂಸಿಕ್ ನನ್ನಿಂದ, ಅದೇ ನಾನು ಏನೋ ಮಾಡ್ಬೇಕಂತ ಹೊರಟೆ, ಮ್ಯೂಸಿಕ್ ನನ್ನನ್ನು ಸುಧಾರಿಸಿದೆ ಅಂತ ನಿಮ್ಗೆ ಅನಿಸಿದೆ ಯಾವಾಗಾದರೂ ಸಂಧ್ಯಾ?
2: ಖಂಡಿತ.
6: ಯಾವ ರೀತಿ ಅನಿಸ?
2: ಎಸ್ಪೆಷಲಿ ಕೋವಿಡ್ ಟೈಮಲ್ಲಿ ಅದು ಅನುಭವಕ್ಕೆ ಬಂತು. ಯಾರೇ ಸಿಂಗರ್ಸ್, ಸುಮಾರು ಜನ ಹಾಡಿರೋರು, ನಮಗೆ ಲಂಗ್ಸ್ ಕೆಪಾಸಿಟಿ ಚೆನ್ನಾಗಿದೆ ಅಂತ ನಾ ಹೇಳ್ತೀನಿ.
6: ಓಕೆ,
2: ನಿಜವಾಗ್ಲೂ ಅದು ಕೋವಿಡ್ನ ಗೆದ್ದು ಬರ್ತೀವಿ. ಹಾ, ಅದು ಅನುಭವಕ್ಕೆ ಬಂದಿದೆ. ಆಕ್ಸಿಜನ್ ಲೆವೆಲ್ ಡೌನ್ ಆಗಲ್ಲ.
6: ಓಕೆ,
2: ಬ್ರೀತಿಂಗ್ ಎಕ್ಸಸೈಸಸ್ ಚೆನ್ನಾಗಾಗತ್ತಲ್ವಾ ನಾವು ಸಂಗೀತ ಹಾಡಿದಾಗ. ಸೊ ಅದರಿಂದ ನಮಗೆ ಕೆಪಾಸಿಟಿ, ಲಂಗ್ಸ್ ಕೆಪಾಸಿಟಿ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ.
6: ಓಕೆ ಓಕೆ, ನೀವು ಫಿಸಿಕಲಿ ಹೇಳ್ತಾ ಇದ್ರಿ, ಬಟ್ ಮೆಂಟಲಿ ಐ ಆಮ್ ಆಸ್ಕಿಂಗ್.
2: ಮೆಂಟಲಿ ಇನ್ ದ ಸೆನ್ಸ್, ಈಗ ನಮಗೆ ಏನೇ ಕಷ್ಟ ಬಂದರೂ ಅದು ನಿಭಾಯಿಸೋ ಶಕ್ತಿ ಕೊಡುತ್ತೆ ಸಂಗೀತ, ಒಳ್ಳೆ ಚೈತನ್ಯ ಕೊಡುತ್ತೆ. ಆಮೇಲೆ ನಾವು ಎಷ್ಟೇ ವಯಸ್ಸಾದ್ರೂ ವಯಸ್ಸಾದಂಗೆ ಕಾಣಲ್ಲ ನಾವು ಸಂಗೀತ ಹಾಡ್ತಿದ್ರೆ ಅಂತ ನಾ ಹೇಳ್ತೀನಿ.
6: ನಿಮ್ಮ ವಯಸ್ಸು ಎಷ್ಟು?
2: ಒಂದೊಂದೇ ಸಂಗೀತ ಹಾಡ್ತಾ ಇದ್ರೆ ನಂಗೆ ನಿಜವಾಗ್ಲೂ ಖುಷಿಯಾಗಿರ್ತೀನಿ ನಾನು ಅಂತ ಹೇಳ್ತೀನಿ.
6: ಕಾರ್ಯಕ್ರಮಕ್ಕೆ ಹೋಗಿದ್ರೆ ಹಲ್ಸೆ ತೆಗೆದಿಟ್ಟು ಹೋಗ್ತೀರಾ? ಕರ್ಕೊಂಡು ಹೋಗುತ್ತೆ ಅಂತ ಚೆನ್ನಾಗಿ ಹೇಳಿದ್ರೆ ಶ್ವೇತಾ ಏನ್ ಹೇಳ್ತಾರೆ
7: ಅಂದ್ರೆ, ನೀವು
6: ಹೇಗೆ ಬದಲಾವಣೆ ಆಗಿದೆ ನಿಮ್ಮಲ್ಲೇ ನೀವೇ ಅಂತ? ಮ್ಯೂಸಿಕ್ ನನಗೆ ಎಷ್ಟು ಸಪೋರ್ಟ್ ಕೊಟ್ಟಿದೆ, ಎಸ್ ನನಗೆ ಖುಷಿ. ಯಾಕಂದರೆ ಎರಡೇ ವಸ್ತುಗಳು, ನಾನು ಆಗಲೇ ಬ್ರೇಕ್ ಹೋಗಿಂತ ಮುಂಚೆ ಒಂದು ಮಾತನ್ನು ಹೇಳಿದೆ, ಎರಡೇ ವಿಷಯಗಳು ನಮಗೆ ಮನಃಶಾಂತಿ ಕೊಡೋದು, ಒಂದು ಸಂಗೀತ, ಇನ್ನೊಂದು ನಿದ್ದೆ.
7: ಓಕೆ,
6: ಸೊ ವಾಟ್
7: ನಾನು ಕಲಿತಾ ಇರೋ ಜೊತೆಗೆ ನಾನು ಕೆಲವೊಂದು ಜನಕ್ಕೆ ಕರೋಕೆ ಸಂಗೀತ ಮತ್ತು ಭಾವಗೀತೆಗಳು ಹೇಳ್ಕೊಡ್ತಾ ಇದ್ದೀನಲ್ಲ, ಅದೊಂದು ಫ್ಯಾಮಿಲಿ ಸೃಷ್ಟಿಯಾಗಿದೆ. ಅಂದರೆ ನನಗೆ ಸುತ್ತಮುತ್ತ ನನ್ನನ್ನು ಇಷ್ಟಪಡೋರು, ಗೌರವಿಸೋರು ತುಂಬ ಜನ ಇದ್ದಾರೆ. ಸೊ ನನಗೊಂದು ಇನ್ನೊಂದು ಫ್ಯಾಮಿಲಿ ಸಿಕ್ಕಂಗೆ. ಮತ್ತೆ ಇದೆಲ್ಲ ಒಂಥರ ಮೆಂಟಲಿ ತುಂಬಾ ಸ್ಟ್ರಾಂಗ್. ಅಂದ್ರೆ ನನ್ಗೆ ನನ್ನನ್ನು ಇಷ್ಟಪಡೋರು ಇದ್ದಾಗ ಸುತ್ತಮುತ್ತ, ನಾವು ಇನ್ನೂ ಸ್ವಲ್ಪ ಪಾಸಿಟಿವ್ ಆಗಿರ್ತೀವಿ ಯಾವಾಗ್ಲೂ.

0: ವೆರಿ ಇಂಪಾರ್ಟೆಂಟ್.
1: ಹಾ, ಮತ್ತೆ ಇನ್ನೊಂದು, ನಾವು ಕನೆಕ್ಟ್ ಚೆನ್ನಾಗಿ ಆಗ್ತೀವಿ ಅನ್ನಕ. ಈಗ ಶ್ವೇತಾ ಅವ್ರು ನಂಗೆ ಪರಿಚಯ ಇರಲಿಲ್ಲ,
0: ಶುರು ಮಾಡಕ್ಕಿಂತ ಮುಂಚೆ ನೀವು ಮಾತಾಡ್ತಾ ಇದ್ರಿ, ನನಗೂ ಸ್ವಲ್ಪ ಅವಕಾಶ ಕೊಡಿ ಅಂತ ಕೇಳಿದೆ. ಕನೆಕ್ಟಿವಿಟಿ ಇಸ್ ಇಂಪಾರ್ಟೆಂಟ್.
1: ಸೊ ನಾವು ಯಾವುದೇ ಫೀಲ್ಡ್ ಅಲ್ಲಿ, ಇವಾಗ ನಾವು ಸಂಗೀತದ ಲೈನ್ ಅಲ್ಲಿ ನಮ್ಗೆ ಹಾಡ್ತಾರೆ ಅಂತ ಗೊತ್ತಾಗ್ಬಿಟ್ರೆ ನಾವು ಗಂಟುಗಟ್ಟಲೆ ಹರಟೆ ಹೊಡಿತೀವಿ ಬೇಕಾದ್ರೆ ಅಲ್ವಾ. ರಾಗದ ಬಗ್ಗೆನೂ ನಾವು ಡಿಸ್ಕಸ್ ಮಾಡ್ಬೋದು, ಏನ್ ಹಾಡ್ತೀವಿ ಏನೋ, ಡಿಸ್ಕಷನ್ ಚೆನ್ನಾಗತ್ತೆ ಅಂತ ನಾನು ಹೇಳ್ತೀನಿ.
0: ಗುಡ್ ಗುಡ್ ಗುಡ್. ಸೊ ಮುಂದಿನ ಪ್ರಶ್ನೆಗೆ ಹೋಗಿಂತ ಮುಂಚೆ, ಮುಂದಿನ ಹಾಡಿಗೆಯಿಂದ ಹೋಗಿಂತ ಮುಂಚೆ, ಕ್ಲಾಸಿಕಲ್ ಏನಾದರೂ ಒಂದು ಹಾಡ್ಬೋದಾ ನಮಗೋಸ್ಕರ?
1: ಖಂಡಿತ.
0: ಪ್ಲೀಸ್ ಪ್ಲೀಸ್ ಪ್ಲೀಸ್ ಪ್ಲೀಸ್.
1: ತ್ಯಾಗರಾಜರ ಒಂದು ಕೃತಿಯನ್ನು ಹಾಡ್ತೀನಿ, ನನಗೆ ಬಹಳ ಇಷ್ಟ. ಮಲಯ ಮಾರುತರಾಗದ್ದು ಮನಸಾ ಏಟು ಅಂತ.

0: ಆ ರಾಗದ ರಾಗನೇ ಹಾಗೆ ಅಲ್ವಾ ಮಲೆ ಮಾಡ್ತಾ.
1: ಹೌದು
0: ಹೌದು. ಶ್ವೇತಾ ಅವರು ಏನನ್ನ ಹಾಡ್ತಾರೆ ನಿಮಗೋಸ್ಕರ ಭಾವಗೀತೆ?
2: ಎನಿಥಿಂಗ್. ನಾನು ಭಾವಸಂಗಮ ಫಸ್ಟ್ ಕೇಳಿದ್ದು ಕ್ಯಾಸೆಟ್ಟು, ಅದರಲ್ಲಿ ರತ್ನಮಾಲಾ ಪ್ರಕಾಶ್ ಅವರ ಯಾವ ಮೋಹನ ಮುರಳಿ.
0: ಪ್ಲೀಸ್ ಪ್ಲೀಸ್ ಪ್ಲೀಸ್ ಪ್ಲೀಸ್.

ಫ್ಯಾಂಟಾಸ್ಟಿಕ್ ಯಾ. ಸ್ನೇಹಿತರೆ, ಇಬ್ಬರು ಗಾಯಕರ ಜೊತೆ ಹಾಡಿಸಿದ್ದೀನಿ, ಮತ್ತೆ ಹಾಡು ಹಾಡಿಸ್ತೀನಿ, ಮಾತಾಡಿಸ್ತಾ ಹೋಗ್ತೀನಿ. ಈಗ ಭೀಮಪಲಾಸ್ ರಾಗದಲ್ಲಿರುವಂಥ ಈ ಹಾಡನ್ನು ಕೇಳೋಣ. ನಿನ್ನ ನೀನು ಮರೆತರೇನು ಸುಖವಿದೆ. ನಮ್ಮ ಜೊತೆಯಲ್ಲಿ ಶ್ವೇತಾ ಮತ್ತು ಸಂಧ್ಯಾ ಅವರಿದ್ದಾರೆ. ಯಸ್, ಆಫ್ ಕೋರ್ಸ್ ಸುಧೀಂದ್ರ, ಟ್ರಿಪಲ್ ಎಸ್, ಯು ಕ್ಯಾನ್ ಸೇ 9480901013 ಇಸ್ ದಿ ನಂಬರ್ ಟು ಮೆಸೇಜ್.

0: ಕೆಲವೊಂದ್ಸರಿ ಏನಾಗುತ್ತೆ ಅಂತಂದ್ರೆ ಇಂಥ ಹಾಡು ಈ ತರ ಸುಧೀಂದ್ರ ಯಾಕೆ ಅರ್ಧ ಕಟ್ ಮಾಡಿದ್ರಿ ಅಂತ ಕೇಳೋರು ತುಂಬಾ ಜನ ಇರ್ತಾರೆ ನಮ್ಗೆ. ನಾವು ನಮ್ಮ ಅಪೋಸಿಟ್ ಯಾರು ಕೂತ್ಕೊಂಡಿರ್ತಾರೋ ಅವರ ಮನಸ್ಸಿನ ಭಾವನೆಗಳನ್ನ ತುಂಬಾ ಅರ್ಥ ಮಾಡ್ಕೊಡ್ತೀವಿ. ಆಪೋಸಿಟ್ ಅಷ್ಟೇ ಅಲ್ಲ, ಪಕ್ಕದಲ್ಲಿ ಅಷ್ಟೇ ಅಲ್ಲ, ಹಿಂದೆ ಕೂತ್ಕೊಂಡು ಮನಸ್ಸು ಕೂಡ ಅರ್ಥ ಮಾಡ್ಕೊಳ್ತೀವಿ. ಇನ್ನು ಕೇಳೋ ಮನಸ್ಸು ಅರ್ಥ ಮಾಡ್ಕೊಳ್ದಿರಕ್ಕಾಗುತ್ತೆ ಶ್ವೇತಾ ಅವರೇ. ಯಾಕೆ ಅಂತಂದ್ರೆ ಸಮಯದ ರೆಸ್ಟ್ರಿಕ್ಷನ್ಸ್, ಇಬ್ಬರನ್ನ ಮಾತಾಡಿಸ್ಬೇಕು, ಸಾಕಷ್ಟು ವಿಷಯಗಳಿದೆ, ಅವ್ರನ್ನ ಮಾತಾಡಲೇಬೇಕು ಅಂದಾಗ ನಾನು ಕೆಲವೊಂದು ಸಾರಿ ಈ ರೀತಿ ಮಾಡಲೇಬೇಕಾಗತ್ತೆ. ಇನ್ನು ನನ್ನ ಕೆಲವು ಅಭ್ಯಾಸ ಮತ್ತು ಹವ್ಯಾಸಗಳು, ಅಭ್ಯಾಸ ಆಗಿರ್ಬೋದು ಹವ್ಯಾಸ ಆಗಿರ್ಬೋದು, ಬೇಡವಾದ ಹವ್ಯಾಸಗಳು ಸಂಗೀತದಿಂದ ದೂರ ಆಗಿದೆ. ಸಂಗೀತ ಕಲಿಯೋಕೆ ಮಾಡೋದ್ರಿಂದ ಇದು ನಾನು ಬಿಟ್ಟಿದ್ದೀನಿ ಅಂತ ಕೆಲವು ನಿಮಗೆ ಅನಿಸಿರುತ್ತೆ ಅಲ್ವಾ? ಸೊ ಅಂಥವು ಎರಡು ಹೇಳ್ಬೋದ ಶ್ವೇತಾ? ಯಾವ್ದು ಇದು, ಇದನ್ನ ಬಿಟ್ಬಿಟ್ಟಿದ್ದೀನಿ, ಇದನ್ನ ಸುಮ್ಮನೆ ಏನೋ ಮೊಬೈಲ್ ನೋಡ್ತಾ ಇದ್ದೆ, ಏನೋ ಕಾಲ ಹಾಳು ಹರಟೆ ಹೊಡಿತಾ ಇದ್ದೆ, ಸಂಗೀತ ಪ್ರಾಕ್ಟೀಸ್ ಮಾಡೋದ್ರಿಂದ ನಾನು ಅದರಲ್ಲಿ ಮಗ್ನಾಗಿದ್ದೀನಿ, ಅದನ್ನ ಬಿಟ್ಟಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ಯಾ?
1: ಆಟ ಆಡೋದು ಬಿಟ್ಟಿದ್ದೀನಿ ಫಿಸಿಕಲಿ, ಖೋಖೋ ಕಬಡ್ಡಿ ಎಲ್ಲ ಆಡ್ತಾ ಇದ್ದೆ ನಾನು. ಅದನ್ನ ಫಿಸಿಕಲ್ ಆಕ್ಟಿವಿಟೀಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ.
0: ಅದು ಮತ್ತೆ ವಾರಕ್ಕೆ ಒಂದ್ಸಲ 15 ದಿನಕ್ಕೊಂದ್ಸಲ ಜಿಮ್ಗೆ ಹೋಗ್ತಿರಲ್ಲ, ಅದು ಬೇರೆನಾ?
1: ಅದು ಬೇರೆ. ಅಚ್ಚಾ, ಖೋಖೋ ಜಿಮ್ಗು ತುಂಬಾ, ಅಲ್ಲಿ ಯಾರು ಇರ್ತಾರೆ ಕಾಂಪಿಟೇಟರ್ಸ್ ಜಿಮ್ ಅಲ್ಲಿ? ನಮಗ್ ನಾವೇ ಕಾಂಪಿಟೇಟರ್ಸ್.
0: ಅವತ್ತು ಯಾವತ್ತೋ ಕೇಳಿದಾಗ 15 ದಿನಕ್ಕೊಂದ್ಸಲ ಜಿಮ್ಗೆ ಹೋಗ್ತೀನಿ ಸರ್ ಅಂತ ಹೇಳಿದ್ರು.
1: ಜಾಸ್ತಿ ಇವಾಗ, ಮುಂಚೆ ಎಲ್ಲ ಚಿಕ್ಕ ಮಕ್ಕಳಿದ್ದಾಗ ಹೇಗೆ ಫ್ರೆಂಡ್ಸ್ ಜೊತೆಗೆ ಒಡನಾಟ ಇರ್ತಿತ್ತು, ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೇನೋ. ಯಾವಾಗ್ಲೂ ಹಾಡು ಹಾಡು ಅನ್ನೋದ್ರಲ್ಲ
0: ಇರ್ತೀವಿ.
1: ಅದು ಬೇರೆ ರೀತಿಯಲ್ಲಿ ಯುಟಿಲೈಸ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಇನ್ನೊಂದೇನಂದ್ರೆ, ನನಗೆ ಅದೇ ಭಾವನೆ ಇದೆ ಎಲ್ಲರ ಮೇಲೂ, ಫ್ರೆಂಡ್ಶಿಪ್ ಆ ಒಂದು ಗ್ರೌಂಡ್ ನನಗೆ ಇದೆ, ಬಟ್ ಎಲ್ಲರೂ ನಾನು ಸೆಲೆಬ್ರಿಟಿ ಆಗ್ಬಿಟ್ಟಿದ್ದೀನಿ ಅಂತ ನನ್ನ ಹತ್ರ ಮಾತಾಡೋದೇ
0: ಬಿಟ್ಬಿಟ್ಟಿರ್ತಾರೆ.
2: ಅಂದ್ರೆ ಫ್ರೆಂಡ್ಸ್ ಅಂದ್ರೆ ನಾನು ಈ ಫೀಲ್ಡ್ ಅಲ್ಲೇ ಯಾರು ಸಿಗ್ತಾರೋ ಅವರೇ ಜಾಸ್ತಿ ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾರೆ, ಆ ತರ ಆಗ್ಬಿಡುತ್ತೆ. ಮತ್ತೆ ಇನ್ನೊಂದು ನನಗೆ ಡ್ರಾಬ್ಯಾಕ್ ಏನಾಯ್ತು ಅಂದ್ರೆ, ನನ್ನ ಏಜ್ ಗ್ರೂಪ್ಗಿಂತ ದೊಡ್ಡವರೇ ನನಗೆ ಜಾಸ್ತಿ ಫ್ರೆಂಡ್ಸ್ ಆಗ್ತಿದ್ದಾರೆ. ಅಲ್ಲಲ್ಲ, ಹಾಗಂತ ತುಂಬಾ ಏಜ್ ಆಗಿಲ್ಲ ನನಗೆ.
0: ಶ್ವೇತ ಹೇಳ್ತಾ ಇದಾರೆ ನನಗಿಂತ 2 ವರ್ಷ ಚಿಕ್ಕವರು ಅಂತ ಅವರೇ ಹೇಳಿದ್ರು.
2: ಸೊ ಅದರಿಂದ ಅಂದ್ರೆ ನನ್ಗೆ ಈಗ ನನಗೆ ಗುರುಗಳು ಗುರುಸ್ಥಾನನ ಕೆಲವರು ಶಿಷ್ಯಂದ್ರು ಕೊಟ್ಟಿರ್ತಾರಲ್ಲ. ಸೊ ದೊಡ್ಡವರು ಇದಾರೆ, ಚಿಕ್ಕವರು ಇದಾರೆ, ತುಂಬಾ ಅತಿ ಚಿಕ್ಕವರು ಇದ್ದಾರೆ. ಸೊ ಆ ಇದ್ರಲ್ಲಿ ನಂಗೆ ಅದೊಂದು ಬಾಂಧವ್ಯ ಅಂತ ಹುಟ್ಟಿದಾಗ ನಾವು ಸಂಗೀತದಲ್ಲೇ ಮುಳುಗೋಗಿರ್ತೀನಿ. ಇದೇ ತರ ಶ್ವೇತಾ ಅವ್ರು ಹೇಳ್ದಂಗೆ ನಂಗೆ ವಾಕಿಂಗ್ ಮಾಡಕ್ ಆಗ್ತಿಲ್ಲ, ಅದು ವಾಕ್ ಅನ್ನೋದು ಬಿಟ್ಟೇ ಬಿಟ್ಟಿದೀನಿ ನಾನು, ಲೈಕ್ ಶುರುನೇ ಮಾಡಿಲ್ಲ ಬಿಡಕ್ಕೆ. ಬೈಸ್ಕೊಳ್ತೀನಿ ಅದ್ರಿಂದ ಮನೆಯಲ್ಲಿ, ನಿಮ್ ಎಕ್ಸಸೈಸ್ ಇಲ್ಲ ಸಾಲ್ದು ಅಂತ. ಅದೊಂದು ಆತರ ಅನ್ಸ್ತಿಲ್ಲ ಈಗ, ಆರೋಗ್ಯವಾಗಿರೋ ತನಕ ಏನ್ ಅನ್ಸಲ್ಲ, ಆಮೇಲೆ ಗೊತ್ತಿಲ್ಲ.
1: ವಾಕ್ ಪ್ರಾಣಾಯಾಮ ಎಲ್ಲದಕ್ಕೂ ಈ ಬ್ರೀದಿಂಗ್ ಇದೆಲ್ಲ ಹೆಲ್ಪ್ ಆಗುತ್ತಲ್ಲ, ಅದು ನಮ್ಗೆ ಸಿಂಗಿಂಗ್ ಅಲ್ಲೇ ಆಗ್ತಾ ಇದೆಯಲ್ಲ.
2: ಸೊ ಆ ಬಿಲೀಫ್ ಅಲ್ಲಿ ನಾನು ಇದೀನಿ ಖಂಡಿತ, ನೀವು ಹೇಳ್ದಂಗೆ ಶ್ವೇತಾ ಅವ್ರು ಹೇಳ್ದಂಗೆ.
0: ಅದೇ ಅವ್ರು ಏನ್ ಹೇಳಿದ್ರು, ನಾವು ಒಪ್ಲೇಬೇಕು. ನಾವು ನನ್ನ ಪ್ರಶ್ನೆ ಮಾತ್ರ ಕೇಳೋದು ಸಾಧ್ಯ ಅವ್ರನ್ನ ಒಪ್ಸಕ್ಕಾಗಲ್ಲ. ನೀವು ಏನ್ ಹೇಳಿದ್ರೆ ಅದ್ ಮಾತ್ರ ಕೇಳೋದು ನನ್ನ ಕೆಲಸ. ಯಾ, ಒಂದು ಪಾಯಿಂಟ್ ತುಂಬಾ ಚೆನ್ನಾಗಿ ಹೇಳಿದ್ರಿ. ನಾವು ಒಂದ್ಸಲ ಬೆಳೆದ ತಕ್ಷಣ ನಮ್ಮ ಅಕ್ಕಪಕ್ಕ ಫ್ರೆಂಡ್ಸ್ ಇವರು ಸೆಲೆಬ್ರಿಟಿ ಆಗಿದ್ದಾರೆ, ಅವ್ರನ್ನ ಮಾತಾಡಿಸ್ಬೋದಾ ಅಂತ ಅನ್ಸುತ್ತೆ. ಕೆಲವು ವಿಷಯಗಳನ್ನ ಅವ್ರ ಹತ್ರ ಮಾತ್ರ ಹಂಚ್ಕೊಳಕಾಗುತ್ತೆ, ಅದು ಕಳ್ಕೊಂಡಾಗ ಅಲ್ವಾ?
1: ಖಂಡಿತ. ನಾನು ಯಾವ್ದಾದ್ರು ಒಂದು ಸಮಾರಂಭದಲ್ಲಿ ಅನಿರೀಕ್ಷಿತವಾಗಿ ಸಿಕ್ಕಿದಾಗ, ಓ ನೀನು ಎಷ್ಟು ಚೆನ್ನಾಗಿ ಮಾತಾಡಿಸ್ತೀಯ, ನೀನು ಮಾತಾಡಿಸ್ತೀಯೋ ಇಲ್ವೋ ಅನ್ಕೊಂಡಿದ್ದೆ, ನೀನು ಬರೀ ಟಿವಿಯಲ್ಲಿ ನೋಡ್ತಾ ಇದ್ದೀನಿ ಈ ತರ ಮಾತಾಡಿದಾಗ ನನ್ಗೆ ಯಾಕೆ ಈ ತರ ಅನ್ಕೋತಾರೆ, ನಮ್ಮಲ್ಲೇ ಭಾವನೆ ಇಲ್ಲದೆ ಇದ್ದಾಗ ಇವ್ರು ಯಾಕೆ ಈ ತರ ಅನ್. ತುಂಬಾ ಜನ ಫ್ರೆಂಡ್ಸ್ ಅವರೇ ಡಿಸೈಡ್ ಮಾಡ್ಕೊಂಡು ಬಿಡ್ತಾರೆ, ಪ್ರೋ ಇವಾಗೆಲ್ಲ ಅವರೆಲ್ಲ ನಮ್ಮನ್ನ ಮಾತಾಡ್ಸಲ್ಲ, ಅವ್ರು ತುಂಬಾ ದೊಡ್ಡ ವ್ಯಕ್ತಿ, ಆ ಥರದ್ದೆಲ್ಲ ಮಾತಾಡ. ಬಟ್ ನಾನು ತುಂಬಾ ಹೇಗೆ ಸ್ಕೂಲಲ್ಲಿ ಹೇಗೆ ಮಾತಾಡಿಸ್ಬೇಕೋ ಅದೇ ತರ ಭಾವನೆ ನನ್ಗೆ ಈಗಲೂ ಇದೆ, ನಾನು ಈಗಲೂ ಅದೇ ತರ ಮಾತಾಡಿಸ್ತೀನಿ ಕೂಡ, ಅದಕ್ಕೆ ತುಂಬಾ ಮಿಸ್ ಮಾಡ್ಕೋತೀನಿ ನಾನು.
2: ಖಂಡಿತ ನಾನು ಇದೇ ತರ ಅನುಭವ ಆಗಿದೆ, ಆದ್ರೆ ಮಾತಾಡಿಸ್ತಾರ ಇಲ್ವೋ ಅಂತ ಹೇಳಲ್ಲ. ಡೈರೆಕ್ಟ್ ಆಗಿ ನೀನ್ ನಮ್ಗೆ ಹೆಂಗಿ ಬೇಕೋ ಹಾಗೆ ಇದೆಯಾ, ಯಾವತ್ತು ನೀನ್ ಚೇಂಜ್ ಆಗಲ್ಲ, ನೀನ್ ಈ ತರ ಸಿಂಪಲ್ ಆಗಿರೋದಕ್ಕೆ ನಾವು ಇಷ್ಟಪಡೋದು ನಿಮ್ನ ಅಂತ ತುಂಬಾ ಜನ ಹೇಳ್ತಾರೆ. ಅದು ಮಾತ್ರ.

0: ದಟ್ ಈಸ್ ವೆರಿ ಇಂಪಾರ್ಟೆಂಟ್, ದಟ್ಸ್ ಕಾಲ್ಡ್ ಡೌನ್ ಟು ಅರ್ತ್ ಅಂತ ಏನು
1: ಹೇಳ್ತಾರಲ್ವಾ.
0: ನನಗೂ ತುಂಬಾ ಜನ ಬಿಡ್ತಾರೆ ಡೌನ್ ಟು ಅರ್ತ್ ಅಂತ, ನಾನು ಅವತ್ತು ನಾನು ಹೇಳಿದೀನಿ ತುಂಬಾ ಜನಕ್ಕೆ, ನೆಲದ ಮೇಲೆ ಕುತ್ಕೊಂಡು ಊಟ ಮಾಡ್ತೀನಪ್ಪ ಅಂತ.
1: ಇಲ್ಲ, ಪ್ರತಿಯೊಬ್ಬ ಸಿಂಗರ್ಗೆ ಇದು ಇರಬೇಕಾದ್ದು ಅಂತ ನಾನು ಹೇಳ್ತೀನಿ.
0: ಹಾ,
1: ಖಂಡಿತ
0: ನೀವು ಅಲ್ಲಿ ಬಂದ್ರಿ. ಹಾ, ವೆರಿ ಇಂಪಾರ್ಟೆಂಟ್. ಯಾವುದೇ ಒಂದು ವಿಚಾರನ ತಗೊಂಡಾಗ, ನೀನು ನಾನು ಹೇಳಿದ ಮಾತನ್ನು ಹೇಳ್ತಾ ಇದ್ದೀನಿ, ಯಾವುದೇ ಒಂದು ವಿಚಾರನ ಅಡಾಪ್ಟ್ ಮಾಡ್ಕೊಂಡಾಗ ಅದೇನಾಗುತ್ತಂದ್ರೆ ಕೆಲವು ವಿಷಯಗಳನ್ನ ಇಟ್ಸ್ ಗೆಟ್ ಸಮಥಿಂಗ್ ಟು ಲೂಸ್ ಸಮಥಿಂಗ್ ಇದ್ದೇ ಇರುತ್ತೆ ಅಲ್ವಾ. ಸೊ ಕೆಲವು ವಿಷಯಗಳು ಬಂದಾಗ ಗೊತ್ತು ಗೊತ್ತಿಲ್ಲದನು ಆ ಸಂಸ್ಕೃತಿ ಅಂತ ಬಂದುಬಿಡುತ್ತೆ ನಮ್ಮ ಹತ್ರ ಅಲ್ವಾ. ಅದು ನೀವು ಮಾತಾಡ್ತಾ ಒಂದು ಮಾತನ್ನು ಚೆನ್ನಾಗಿ ಹೇಳಿದ್ರಿ, ಹೇಗೆ ರೆಸ್ಪೆಕ್ಟ್ ಕೊಡಬೇಕು, ಹೇಗೆ ಮಾತಾಡಿಸ್ಬೇಕು, ಹೇಗೆ ಕಲಾವಿದನು, ಯಾಕಂದರೆ ಒಬ್ಬರನ್ನು ಹೋಗಿ ಮಾತಾಡಿಸಿದಾರಲ್ಲ ಅಷ್ಟೊಂದು ತಮಾಷೆ ಅಲ್ಲ ಅದು ಅಲ್ವಾ. ಸೊ ನೀವು ಈ ಫೀಲ್ಡಿಗೆ ಬಂದ ಮೇಲೆ ಮಾತಾಡಿಸಿದ ನಿಮ್ಮ ಮಾತುಗಳಲ್ಲಿ ಬದಲಾವಣೆ ಆಗಿರುತ್ತೆ. ಯಾವ್ಯಾವ ರೀತಿಯಲ್ಲಿ ಹೇಳಿ?
1: ಆಕ್ಚುಲಿ ಒಬ್ಬರನ್ನ, ಒಬ್ಬ ಆರ್ಟಿಸ್ಟ್ ಕಲಾವಿದ್ರನ್ನ ನಾವು ಗೌರವ ಕೊಡ್ಬೇಕಾದ್ರೆ ಹೋಗಿ ಅವ್ರ ಹತ್ರ ಹೋಗಿ ವಿನಯದಿಂದ ನಾವು ಹೇಗೆ ಮಾತಾಡ್ಸೋದೆಲ್ಲ ಕಲ್ತ್ಕೊಂತೀವಿ ನಿಜವಾಗ್ಲು. ಆಮೇಲೆ ಮತ್ತೆ ಟೀಚಿಂಗ್, ಈಗ ನಾವು ಸಂಗೀತ ಹೇಳ್ಕೊಡ್ತಾ ಅದೊಂದು ಹೇಳ್ಬೇಕು ನಾನು, ನಾವು ಕಲ್ತ್ಕೊಳ್ಬೇಕಾದ ಏನಂದ್ರೆ ಹೇಳ್ಕೊಡೋದು ಹೆಂಗೆ ಅನ್ನೋದು ಕಲ್ತಿದ್ದೀನಿ ನಾನು. ಈಗ ಬರೀ ಹಾಡೋದೊಂದೇ ಅಲ್ಲ, ಈಗ ಪ್ರತಿಯೊಬ್ರು ಮಕ್ಕಳಿಗೆ ಹೇಳ್ಕೊಡೋದೇ ಬೇರೆ ತರ, ದೊಡ್ಡವ್ರಿಗೆ ಹೇಳ್ಕೊಡೋದೇ ಬೇರೆ ತರ, ಅದೇ ತರ ಎಲ್ಲ ಏಜ್ ಗ್ರೂಪ್ಗೂ ಹೆಂಗೆ ಹೇಳ್ಕೊಡ್ಬೇಕು ಅದೊಂದು ಟ್ರೈನಿಂಗು. ಅದು ಮಾತ್ರ ನಾನು ರಾಜಾರೋಷವಾಗಿ ಹೇಳ್ತೀನಿ, ಉಪಾಸನಾ ಮೋಹನ್ ಅವರು ಇದಾರಲ್ಲ ಕಲಾವಿದ್ರು, ಅವರೊಬ್ರು, ಅವರಿಂದ ನಾನು ಕಲ್ತ್ಕೊಂಡಿದ್ದೀನಿ. ಅವ್ರ ಹತ್ರನೂ ಭಾವಗೀತೆಗಳು ಸುಮಾರು ಕಲ್ತಿದ್ದೀನಿ, ಬಹಳ ತುಂಬ ಖುಷಿಯಾಗತ್ತೆ. ಅದು ಹೆಂಗೆ ಕಲಿಬೇಕು ಅನ್ನೋದು ಅದೊಂದು ತರಬೇತಿ, ಅದಕ್ಕೆ ಒಂದು ವರ್ಕ್ಶಾಪೇ ಬೇಕು ಅನ್ಸುತ್ತಲ್ಲ. ಸೊ ಆ ಥರ ನಂಗೆ ಆ ಫೀಲ್ಡ್ ಅಲ್ಲಿ ಮಾಡಬೇಕು ಅಂತ ತುಂಬ ಆಸೆ.
0: ಶ್ವೇತಾ ಹೇಳ್ತಾರೆ,
2: ನಾನು ಅದೇ ಕ್ಲಾಸಸ್ ಮಾಡುವಾಗ ನನಗೆ ಈ ತರದ ಯಾವುದೋ ಒಂದು ಯೋಜನೆಗಳು ಇಟ್ಕೊಂಡಿರಲಿಲ್ಲ, ಬಟ್ ನಾನು ಐ ಟ್ರೈ ಟು ಎಕ್ಸ್ಪ್ಲೈನ್ ಅದು ಅವ್ರು ಅರ್ಥ ಆಗುತ್ತೆ ಚೆನ್ನಾಗಿ ಅಂತ ನನ್ನ ಸ್ಟೂಡೆಂಟ್ಸ್ ಹೇಳ್ತಾರೆ. ಎಷ್ಟೋ ಜನ ನೀವು ಹೇಳ್ಕೊಡೋ ಥರ ನಮಗೆ ಸಿಗಲ್ಲ, ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ ಬೇರೆ ಯಾರು ಹೇಳ್ಕೊಟ್ರೆ ಅಂತೆಲ್ಲ ಹೇಳಿ, ನನ್ನ ಟೈಮ್ ಇಲ್ಲ ಅಂದ್ರೂ ನೀವು ಪರವಾಗಿಲ್ಲ ಮ್ಯಾಮ್ ನೀವು ಯಾವಾಗ ಹೇಳ್ತೀರೋ ಅವಾಗ ಬಂದು ಕಲಿತೀವಿ ಆ ಥರ ಇದ್ದಾರೆ. ಸೊ ಅದು ನಾವು ಈ ಸ್ಟೇಜ್ ಮೇಲೆ ಎಲ್ಲರ ಜೊತೆ ಮಾತಾಡ್ತಾ ಈ ಚೆನ್ನಾಗಿ ಕನ್ವೆ ಮಾಡೋದು ಕಲ್ತಿದ್ದೀವಿ.
0: ಹೇಳಿ, ಅದನ್ನ ನೀಟಾಗಿ ಹೇಳಿ, ನಿಮ್ಗೆ ಏನಾದ್ರು ನೀಟಾಗಿ ಹೇಳಬೇಕು. ಗುಡ್ ಗುಡ್ ಗುಡ್. ನಿಮ್ಗೆ ಇಬ್ಬರ ಜೊತೆ ಮಾತಾಡ್ತೀನಿ. ಸ್ನೇಹಿತರೆ, ನಮ್ಮ ಜೊತೆಯಲ್ಲಿ ಗಾಯಕಿ ಶ್ವೇತಾ ಹಿರೇಮಠ್ ಮತ್ತು ಸಂಧ್ಯಾ ಶ್ರೀನಾಥ್ ಅವರು ಇದ್ದಾರೆ. ನವಿಲುಗರಿ ಕಾರ್ಯಕ್ರಮ, ಒಂದು ಹಾಡನ್ನೇ ಕೇಳೋಣ. 9480901013 ಇಸ್ ದ ನಂಬರ್ ಟು ಮೆಸೇಜ್.
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: wellness or illness by choice. Visit avicia.com.
1: ಸಾವು ಅನ್ನುವುದು ಅನಿವಾರ್ಯ, ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಈವರೆಗೆ 60,000 ಹೆಚ್ಚು ಹೃದಯವಂತರು ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಂಡಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಅಂಗಾಂಗ ದಾನಕ್ಕೆ ಇಂದೇ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಮರುಜೀವ ನೀಡುವ ಈ ಮಹತ್ ಕಾರ್ಯದಲ್ಲಿ ನೀವು ಪಾಲ್ಗೊಳ್ಳಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಬೆಂಗಳೂರು ಆಕಾಶವಾಣಿ ಕೇಂದ್ರದ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಎಫ್ ಎಂ ರೈನ್ಬೋ ಮ್ಯೂಸಿಕಲಿ ಯೋರ್ಸ್. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಇದ್ದೀನಿ. ಇದು ನವಿಲುಗರಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಇವತ್ತು ಶ್ವೇತಾ ಹೆರಿಮಠ ಇದ್ದಾರೆ, ಹಾಗೆ ಸಂಧ್ಯಾ ಶ್ರೀನಾಥ್ ಅವರು ಇದ್ದಾರೆ. ಅವ್ರ ಜೊತೆ ಮಾತನ್ನು ಮುಂದುವರಿಸಿಕೊಂಡು ಹೋಗೋಣ. ಯಾ, ನೀವಿಬ್ಬರು ಮಾತಾಡ್ತಾ ಮಾತಾಡ್ತಾ ಇನ್ನು ಮನೆಯಲ್ಲಿ ವಿಚಾರಕ್ಕೆ ಬಂದಾಗ, ಸಂಗೀತದ ವಿಚಾರಕ್ಕೆ ಬಂದಾಗ, ಮನೆಯಲ್ಲಿ ನಿಮಗೆ ಎಷ್ಟು ಸಪೋರ್ಟ್ ಇದೆ?
1: ಬಹಳ ಸಪೋರ್ಟ್ ಇದೆ. ಮತ್ತೆ ನಂದು ಕಾರ್ಯಕ್ರಮಗಳು ನಾನೇ ಮರ್ತು ಹೋಗಿರ್ತೀನಿ, ಇಂಥ ಕಡೆ ಇದೆ ಇಂಥ ಕಡೆ ಇದೆ. ನಮ್ಮ ಮನೇಲಿ ನ್ಯಾಪಿಸ್ತಿರ್ತಾರೆ, ಓ ಇಲ್ಲಿದೆ ನಿಂದು ಕಾರ್ಯಕ್ರಮ, ಮತ್ತೆ ಕೇಳ್ಕೊಂಡು ಹೋಗು, ಇಲ್ಲಿ ವಿಚಾರಿಸು, ನಿನ್ ಕಾರ್ಯಕ್ರಮ ಕೊಡು ಅಂತ. ಇಂಥ ಕಡೆ ಐಡಿಯಾಸ್ ಕೊಡ್ತಾರೆ. ನಮ್ಮ ಅತ್ತೆನೂ ಹೇಳ್ತಾರೆ, ಹಸ್ಬೆಂಡು ಹೇಳ್ತಾರೆ, ಜೊತೆಗೆ ನಮ್ಮ ಅತ್ತೆ ಅವ್ರ ತಂಗಿನೂ ನಮ್ಮ ಜೊತೆ ಇದ್ದಾರೆ, ಚಿಕ್ಕಮ್ಮ. ಅವರು ಕೂಡ ಇಬ್ರು ಒಂಥರ ಅವ್ರಿಗೆ ಹುರುಪ್ ಜಾಸ್ತಿ
0: ಆಗ್ಬಿಡುತ್ತೆ.
1: ಇಲ್ಲ ಇಲ್ಲ ಖಂಡಿತ. ಬಟ್ ಒಂದೇನಂದ್ರೆ ನಾನು ಅವಾಗೇನಾಗುತ್ತೆ, ನೀವು ಹೇಳ್ದಂಗೆ ಏನ್ ಮಾಡ್ತಾ ಇಲ್ಲ ನೀವು ಅಂತ ಕೇಳಿದ್ರಲ್ಲ ಅವಾಗಲೇ, ಅದು ಇನ್ನೊಂದು ಆಡ್ ಮಾಡಿರಲ್ಲ ನಂಗೆ. ಅಡುಗೆ ಮಾಡೋದು ಕಡಿಮೆ ಆಗ್ಬಿಡುತ್ತೆ, ಯಾಕಂದ್ರೆ ಇದು ಜಾಸ್ತಿ ಆಗ್ಬಿಡ್ತೀವಾ ಅಂದ್ರೆ ಪಾಪ ಹೆಲ್ಪ್ ಮಾಡ್ತೀನಿ, ಅವ್ರು ಮಾಡ್ತಾರೆ.
0: ಒಂದು ಕೆಲಸ ಮಾಡೋಣ, ಒಂದು ಗಂಟೆಗೆ ನಮಗೆ ಒಂದು ಅಡುಗೆ ಹೇಳ್ಬೇಕು, ಅಡುಗೆ ಹೇಗೆ ಮಾಡ್ತೀರಿ ಅಂತ ಅಲ್ವಾ ನಾಗಶ್ರೀ? ಚೆನ್ನಾಗಿ ಬಂದ್ರೆ ಓಕೆ, ಚೆನ್ನಾಗಿ ಬಂದಿಲ್ಲ ಅಂದ್ರೆ ಸಂಧ್ಯಾ ಅವರೇ ಅಡಿಗೆ ಮಾಡ್ತೀರಿ. ಅಲ್ಲಿ ಬರ್ತೀನಿ, ನೀವು ತುಂಬಾ ಸಪೋರ್ಟ್ ಮಾಡ್ತಾ ಇದ್ರೆ
1: ತಿಳ್ಕೊಂಡಿರ್ತೀವಿ, ಆದ್ರೆ ಎಕ್ಸಿಕ್ಯೂಟ್ ಮಾಡಕ್ ಆಗ್ತಿಲ್ಲ ಅಷ್ಟೇ, ಹಾಗಾಗ್ತಾ ಇದೆ.
0: ಸೊ ನಾನು ಆಗ್ಲೇ ಮಾತಾಡ್ತಾನೆ ಹೇಳಿದೆ, ಕದನ ಕುತೂಹಲ ಅಂತ. ಮನೆಯಲ್ಲಿ ಕದನ ಬೈ ಚಾನ್ಸ್ ಆದಾಗ ಕುತೂಹಲ ಇರುತ್ತಾ, ಹಾಡಿನ ಮುಖಾಂತರ ಸಂಹಾರ ಆಗುತ್ತಾ ಅಂತ?
1: ಕುತೂಹಲ ಇರುತ್ತೆ ಹಾಡಿನ ಮುಖಾಂತರ ಅಂದ್ರೆ, ಆಮೇಲೆ ಸ್ವಲ್ಪ ಲೇಟ್ ಆಗಿ ಸಂಹಾರ ಆಗುತ್ತೆ.
0: ಸಂಹಾರ ಆಗ್ಲೇಬೇಕು,
1: ಆಗತ್ತೆ ಅಲ್ಲ, ಕ್ಷಣಿಕಾನೆ, ಅಷ್ಟೊಂದು ಲಾಂಗ್ ಪ್ರೋಸೆಸ್ ಆಗಲ್ಲ.
0: ಗುಡ್ ಗುಡ್ ಗುಡ್ ಗುಡ್. ಶ್ವೇತಾ ಅವ್ರು ನೋಡಿದ್ರೆ ಜಗಳಲ್ಲ ಅನ್ಸುತ್ತಲ್ಲ?
2: ಅಯ್ಯೋ
0: ಅನ್ಸುತ್ತೆ ಅಂದೆ,
2: ಹಸ್ಬೆಂಡ್ ಕೇಳ್ಬೇಕು ಮಾತು, ಡಾನ್ಸ್ ಮಾಡ್ಕೊಂಡು ನಗ್ತಾ
0: ಇರ್ತಾರೆ. ಹೇ ಪ್ರಭು ಅಂತಿರ್ತಾರೆ. ಶ್ವೇತಾ ಅದೇ ಈಗ ಮನೆಗಳಲ್ಲಿ ಎಷ್ಟು ಮಟ್ಟಿಗೆ ನಿಮಗೆ ಸಪೋರ್ಟ್ ಇದೆ?
2: ನಾನು ನನ್ನ ಮದುವೆ ಆಗಿದ ತಕ್ಷಣ ನಾನು ಹಾಡಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನ ಹಸ್ಬೆಂಡ್ ಇಂದಾನೆ ಅಂತ. ಮತ್ತೆ ಇನ್ನೊಂದು, ನನ್ನ

0: ನಾನು ಚಿಕ್ಕಮ್ಮಂದಿರು ಅವ್ರ ಬಗ್ಗೆ ಹೇಳ್ಬೇಕು, ನಾನು ಅಮ್ಮನ ತಂಗಿದಿರು ಅವ್ರು ಇವತ್ತಿಗೂ ನನಗೆ ಇವತ್ತು ಒಬ್ರು ಚಿಕ್ಕಮ್ಮ ನಮ್ಮ ಮನೆ ಪಕ್ಕದಲ್ಲೇ ಮನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಿಕಾಸ್ ನಂಗೆ ಹೆಲ್ಪ್ ಮಾಡಬೇಕು ಅಂತ. ಇವಳಿಗೆ ಟೈಮ್ ಇರಲ್ಲ
1: ಹೇಳಿದ್ದೆ ಅಂದ್ರೆ ಮನೆ ಪಕ್ಕದ ಮನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಭಯದಲ್ಲಿ ಹೇಳಿದ್ರಿ
0: ಇಲ್ಲ ಖುಷಿಗಳು ಹೇಳ್ತಾ ಇದ್ದೀನಿ ಅಂದ್ರೆ ಅಷ್ಟು ನನ್ನ ಇವತ್ತು ಪ್ಯಾಂಪರ್ ಮಾಡ್ತಾರೆ. ನಾನು ಇವಷ್ಟು ದೊಡ್ಡವಳಾಗಿ ನನಗೊಬ್ಬ ಮಗ ಇದ್ದಾನೆ ಅಂದ್ರು ನಾನು ಇನ್ನೊಂದು ಚಿಕ್ಕ ಹುಡುಗಿ ತರಾನೇ ಅವ್ರಿಗೆ, ಇವಳಿಗೇನು ಬರಲ್ಲ
1: ಮಗ ಇದ್ದಾನೆ
0: ಏನು ಕೆಲಸ ಬರಲ್ಲ
1: ಅಷ್ಟು ದೊಡ್ಡ ಮಗ ಇದ್ದಾನೆ ಗೊತ್ತೇ ಆಗಲ್ಲ ರೀ.
0: ಸೊ ಆತರ
1: ಒಂದು ನಿಮಗೆ ಅಷ್ಟು ದೊಡ್ಡ ಮಗ ಇದ್ದಾನೆ ಗೊತ್ತೇ ಆಗಲ್ಲ ರೀ ಅಂದ್ರೆ
0: ನೀವು ಬ್ರಾಡ್ಕಾಸ್ಟ್ ಯಾಕೆ ಮಾಡ್ತಾ ಇದ್ದೀರಾ ಎಲ್ಲ ಆಂಟಿಗಳಿಗೆ ನಾನು ನನ್ನ ಕೃತಜ್ಞತೆಗಳು ಯಾವತ್ತಿಗೂ ಇರುತ್ತೆ ಮನಸ್ಸಲ್ಲಿ. ಅವ್ರು ಅಡಿಗೆ ಮಾಡ್ಕೊಡೋದ್ರಿಂದ ಹಿಡಿದು ನಮ್ಮ ಮನೆ ಕೆಲಸ ಮಾಡಿ ಎಲ್ಲ ಮಾಡಿ ನನಗೆ ನೀನು ಪೂರ್ತಿ ಹಾಡು ಬಿಕಾಸ್ ನಾವ್ಯಾರು ಹಾಡಕ್ಕಾಗ್ಲಿಲ್ಲ ನೀನ್ ಹಾಡು ಅಂತ ಹೇಳಿ ನನಗೆ ಅವಕಾಶ
1: ಕೊಟ್ಟು
0: ಅವರೆಲ್ಲ ಕೆಲಸಗಳು ನನ್ನ ಮಗನ ನೋಡ್ಕೊಂಡಿರೋದು ಸ್ನಾನ ಮಾಡಿಸೋ ತಿಂಡಿ ತಿನ್ನ ಎಲ್ಲ ನಮ್ಮ ಚಿಕ್ಕಮ್ಮಂದಿರ
1: ಕಂಟಿನ್ಯೂ ದಟ್ ಒಂದು ಕಲೆಯಲ್ಲಿ ನಾವಿದ್ದಾಗ ಮನೆ ಸಪೋರ್ಟ್ ಎಷ್ಟು ಮುಖ್ಯ ಅನ್ನೋದೇ ನನ್ನ ಉದ್ದೇಶ.
0: ತುಂಬಾ ಮುಖ್ಯ ಮನೆಯಲ್ಲಿ ನಾವಿದೀವಿ ನೀನು ಹೋಗಿ ಹಾಡು ಅಂತ ಹೇಳಿದಾಗ ಮಾತ್ರ ನಾವು ಮೆಂಟಲಿ ಅಲ್ಲಿದ್ದು ಹಾಡಕ್ ಸಾಧ್ಯ. ಇಲ್ಲಾಂದ್ರೆ ಮನೆದೇ ಚಿಂತೆ ಇರೋದು ಏನ್ ಮಾಡ್ಕೊಂಡೋ ಅಯ್ಯೋ ಏನು ಆತರ ನನ್ಗೆ ಒಂದಿನ ಆತರದ ಯೋಚನೆ ಇಲ್ಲ.
1: ವೆರಿ ಗುಡ್.
0: ನಾನು ಮನೆಗೆ ಹೋಗುವಾಗ ಓಕೆ ನನ್ಗೆ ತುಂಬಾ ನನಗಿಂತ ಚೆನ್ನಾಗಿ ನೋಡ್ಕೊಳ್ಳೋ ನನ್ನ ತಾಯಿದಿರು ನನ್ನ ಚಿಕ್ಕಮ್ಮಂದಿರು ಇರುವಾಗ ನಾನು ಬೇರೆ ಏನು ಯೋಚನೆ ಮಾಡ್ಕೊಳ್ಳೋ ಸಾಧ್ಯನೇ ಇಲ್ಲ.
1: ಸಂಧ್ಯಾ ಹೇಳ್ತಾರೆ
2: ಎಸ್ ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಅದು ನಿಜ. ನಂಗೆ ಇಬ್ರು ಗಂಡ್ ಮಕ್ಕಳು ಸೊ ಮಕ್ಕಳು ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಆಮೇಲೆ ನಂಗೆ ಇನ್ನೊಂದು ತಮಾಷೆ ಏನ್ ಮಾಡ್ತಾರೆ ಅಂದ್ರೆ ಮನೇಲಿ ಎಲ್ಲಾರ ದೇವಸ್ಥಾನಗಳಿಗೆ ಹೋದ್ರೆ ಕಾರ್ಯಕ್ರಮಗಳು ನಡೀತಾ ಇರತ್ತಲ್ಲ ಸುಮ್ನೆ ಕ್ಯಾಶುವಲ್ ಆಗಿ ಹೋಗ್ತೀವಿ ಅನ್ಕೊಳ್ಳಿ ಅಲ್ಲಿ ಮೈಕ್ ಕಾಣಿಸ್ರೆ ಏ ಹುಷಾರು ಅಮ್ಮನ ಹಿಡ್ಕೊಂಡಿರೋ ಮೈಕ್ ಇದೆ ಅಲ್ಲಿ ಅದೊಂದು ಹೇಳ್ತಾರೆ ಎಲ್ಲಾರು ತಮಾಷೆ ಮಾಡ್ತಾರೆ ಏ ಹುಷಾರ್ ಕಣೋ ಅಂತ. ಅಷ್ಟೊಂದು ಸಂಗೀತ ಒಂಥರ ಒಗ್ಗೂಡಿಸ್ಕೊಂಡ್ಬಿಟ್ಟಿರ್ತೀವಲ್ಲ.
1: ಸೊ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ನೀವು ಅದನ್ನ ಮಾತಾಡ್ತಾ ಪ್ರೋಗ್ರಾಮ್ಸ್ ಅದಿರುತ್ತೆ ಅದು ಹಾಡ್ತೀನಿ ಕೆಲವೊಂದ್ಸಲ ಅದನ್ನ ಮರ್ತು ಹೋಗ್ಬಿಡ್ತೀನಿ ಅಂತ ಹೇಳಿದ್ರಿ. ಬೈ ಚಾನ್ಸ್ ಮರ್ತು ಹೋಗಿದ್ರಿ ಅಂತ ಅನ್ಕೊಳ್ಳಿ ಅವ್ರಿಗೆ ಏನು ರೀಸನ್ ಕೊಡ್ತೀರಿ? ಅಲ್ಲ ರೀಸನ್ಸ್ ಹೆಂಗಿರುತ್ತೆ ಅಂತಂದ್ರೆ ಇಲ್ಲ ರೀ ನಮ್ಮ ಗಂಡ ಉತ್ತರ ಕರ್ನಾಟಕದವರು ಅವ್ರ ಮೇಲೆ ರೊಟ್ಟಿ ಮಾಡಬೇಕು ಎರಡು ತರ ಪಲ್ಯ ಮಾಡಬೇಕು ಇವತ್ತು ಬರೋಕ್ಕಾಗಲ್ಲ ಮರ್ತು ಬಿಟ್ಟೆ ಅಂತ ಹೇಳ್ತೀರಾ?
2: ಅಷ್ಟೆಲ್ಲ ಸೀನ್ ಇಲ್ಲ ಮನೇಲಿ ಗೊತ್ತಾಗ್ಬಿಟ್ಟಿದೆ ಸುಮಾರು ಜನ ಗೊತ್ತಾಗ್ಬಿಟ್ಟಿದೆ ಮನೇಲಿ ಸಪೋರ್ಟ್ ಇದ್ದಾರೆ ಮಾಡೋರು ಇದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ ಎಲ್ಲರಿಗೂ. ಫ್ಯಾಮಿಲಿ ಫೀಲ್ಡ್ ಲೈಕ್ ಎಲ್ಲ ಮನೆ ಗೊತ್ತಿರೋ ಇಲ್ಲ ಜನಗಳು ನಮ್ಗೆ ಗೊತ್ತಿರೋರು ಎಲ್ಲರೂ ಹೇಳ್ತಾರೆ ಅವ್ರ ಸಪೋರ್ಟ್ ಇರೋದ್ರಿಂದಾನೇ ನಿಮ್ಗೆ ಇಷ್ಟೊಂದು ಮಾಡಕ್ ಆಗ್ತಿರೋದು ಅಂತ ಪ್ರತಿಯೊಬ್ರು ಹೇಳ್ತಾರೆ. ಮತ್ತೆ ಸ್ಟೂಡೆಂಟ್ಸ್ಗಳು ನಿಜವಾಗ್ಲೂ ಸ್ಟೂಡೆಂಟ್ಸ್ಗಳು ಕೆಲವರೆಲ್ಲ ತುಂಬಾ ಹೆಲ್ಪಿಂಗ್ ನೇಚರ್ ಇದೆ ಬಹಳ ಸಪೋರ್ಟಿವ್ ಆಗಿದ್ದಾರೆ ನಂಗೆ ಈಗ ಯಾವುದೇ ಒಂದು ನಾನು ಅಚೀವ್ ಮಾಡ್ಬೇಕಾದ್ರೆ ಖಂಡಿತ.
0: ನನಗೂ ಮನೆಯಲ್ಲಿ ನಾನು ಯೂಶಲಿ
1: ಏನ್ ಕಾರಣ ಕೊಡ್ತೀನಿ
0: ಕಾರ್ಯಕ್ರಮ ಯೂಶಲಿ ಮರೆಯಲ್ಲ ಮರ್ತರೆ ನನ್ನ ಹಸ್ಬೆಂಡ್ ನಿಮ್ಗೆ ಗೊತ್ತಾಗಲ್ಲ ನೀನ್ ಫಸ್ಟ್ ನಾನು ಡೇಟ್ಸ್ ಎಲ್ಲ ನನಗೆ ಕೊಡು ನಾನು ಹೇಳ್ತೀನಿ ಅಂತ ಪಾಪ ಸಪೋರ್ಟ್ ಮಾಡ್ತಾರೆ. ಅಯ್ಯೋ ನನ್ನ ಹಸ್ಬೆಂಡ್ ಗೊತ್ತಾ ಸಿಕ್ಕಾಬಡೆ ಪಬ್ಲಿಸಿಟಿ ಸೊಪ್ಪು ತಗೊಳಕ್ ಹೋಗಿದ್ರು ಅಲ್ಲಿ ನೀ ಯಾರಿಗೆ ಸೊಪ್ಪು ಕೊಡ್ತಾ ಇದೀಯಾ ಗೊತ್ತಾ ನೀನು ಇವರು ಟಿವಿಲಿ ಬರ್ತಾರೆ ಗೊತ್ತಾ ನೀನು ಅಂತ ಆ ಲೆವೆಲ್ಗೆ ಪ್ರಮೋಷನ್
1: ಹಸ್ಬೆಂಡ್ ಕಮ್ ಪ್ರಮೋಟರ್ ಕಮ್ ಡ್ರೈವರ್ ಕಮ್
0: ಯಾವ ಮೀಡಿಯಾನು ಬೇಕಾಗಿಲ್ಲ ಹಸ್ಬೆಂಡೇ ಸಾಕು ಅಷ್ಟೊಂದು ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ. ಇವತ್ತಿಗೂ ಅವ್ರ ಸ್ಟೇಟಸ್ ಅಲ್ಲಿ ನಂದು ಒಂದ್ ಏನಾದ್ರು ಒಂದ್ ಇರುತ್ತೆ.
1: ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಸೊ ನಾನು ಈ ಪ್ರಶ್ನೆ ಯಾಕೆ ಹೇಳಿದೆ ಅಂತಂದ್ರೆ ಎಷ್ಟೋ ಜನ ಕಲಿಕೆಯಲ್ಲಿ ಅರ್ಧದಲ್ಲಿ ಬಿಟ್ಬಿಟ್ಟಿರ್ತಾರೆ ಅವ್ರಿಗೊಂದು ಸ್ಫೂರ್ತಿ ಆಗ್ಲಿ ಅಥವಾ ಏ ನನ್ನ ಮಗ ಹಾಡ್ತಾ ಇದೆ ತುಂಬಾ ಚೆನ್ನಾಗಿ ಹಾಡ್ತಾ ಯಾವ ತುಂಬಾ ನೀವು ಕೇಳಿರ್ತೀರಿ ನೀವು ಕೇಳಿರ್ತೀರಾ ನನ್ನ ಮಗ ತುಂಬಾ ಚೆನ್ನಾಗಿ ಹಾಡ್ತಾ ಇದೆ SSLCಯಲ್ಲಿ ಆಮೇಲೆ ಹಾಡೋದು ನಿಲ್ಸ್ಬಿಟ್ಟ ಆಮೇಲೆ ಅದನ್ನ ಮಾಡೋದು ಬಿಟ್ಬಿಟ್ಟ ನುಡ್ಸೋದು ಬಿಟ್ಬಿಟ್ಟ ಅಂತ. ಸೊ ನನ್ನ ಇಂಟೆನ್ಷನ್ ಏನಂತಂದ್ರೆ ಯಾರು ಚೆನ್ನಾಗಿ ಹಾಡ್ತಾ ಇದ್ದಾರೆ ಯಾರು ಏನು ಸಂಗೀತದಲ್ಲಿದ್ದಾರೋ ಅವ್ರಿಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಮನೆಯವ್ರು ಸಪೋರ್ಟ್ ಮಾಡಿ ಅನ್ನೋದು ನನ್ನ ಉದ್ದೇಶ ಅಷ್ಟೇ ಬೇರೆ ಏನಿಲ್ಲ. ಗುಡ್ ಗುಡ್ ಗುಡ್. ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಮಾತಾಡೋಕ್ಕಿಂತ ಮುಂಚೆ ನನಗೆ ಈ ಹಾಡು ತುಂಬ ಇಷ್ಟ. ಅಫ್ಕೋರ್ಸ್ ನಾನು ಬೇರೆ ಬೇರೆ ಬೇರೆ ಬೇರೆ ಥರದ ಹಾಡುಗಳನ್ನ ಹಾಕ್ತಾ ಇದ್ದೀನಿ.

0: Hey, did you know? Over the past 12 years, under the visionary leadership of Prime Minister Shri Narendra Modi, India's defense sector has witnessed a remarkable transformation. From boosting indigenous manufacturing to strengthening defense exports, India is shaping the future of defense with confidence.
1: You are right. In the defense sector, the Ministry of Defense has been creating the right environment for Indian companies to design, develop and build world-class technologies right here at home.
0: Exactly. And one name that's leading this transformation is HAL, Hindustan Aeronautics Limited. From indigenous fighter aircraft and combat helicopters to trainers, transport aircraft and advanced aerospace system, HAL is helping build the future of India's defense.
1: HAL is bringing together private industry and thousands of MSMEs to create a powerful defense manufacturing ecosystem.
0: So, every innovation is taking India one step closer to an Atmanirbhar Bharat, powered by Indian talent, Indian technology and Indian determination.
2: Wellness or illness by choice. Visit avijia.com.
3: ಅಂತೂ ನೀನು ಇಂಜಿನಿಯರಿಂಗ್ ಮುಗಿಸ್ದೆ, ಮುಂದೆ ಏನು?
4: ನಿಮ್ ರಿಟೈರ್ಮೆಂಟ್ ಲೆಟರ್ ನ ಟೈಪ್ ಮಾಡ್ತೀನಪ್ಪ.
3: ಏನೋ ಮಾತಾಡ್ತಿದ್ಯಾ?
4: ನನಗೆ ಪ್ಲೇಸ್ಮೆಂಟ್ ಆಯ್ತು. ಐ ಹ್ಯಾವ್ ಅ ಜಾಬ್ ನೌ.
5: ಉತ್ತಮ ಪ್ಲೇಸ್ಮೆಂಟ್ ರೆಕಾರ್ಡ್ ಇರುವ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 acre ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ jssateb.ac.in
6: ಅಥವಾ ಕಾಲ್ 9916253458.
7: ನವಿಲುಗರಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಸಮಯ 12:48 ಆಗಿದೆ. ನಾನು ಸುಧೀಂದ್ರ ನಿಮ್ಮ ಜ್ಯೋತಿಯಲ್ಲಿ ಇದ್ದೀನಿ. ನಮ್ಮ ಜ್ಯೋತಿಯಲ್ಲಿ ವಿದುಷಿ ಸಂಧ್ಯಾ ಶ್ರೀನಾಥ್ ಮತ್ತು ಶ್ವೇತಾ ಹಿರೇಮಠ ಅವರಿದ್ದಾರೆ. ಇಬ್ಬರು ಗಾಯಕಿಯರು, ಅವರವ್ರ ಕ್ಷೇತ್ರದಲ್ಲಿ ಅವರು ಸಾಧನೆ ಮಾಡಿದ್ದಾರೆ. ಅವ್ರ ಮಾತುಗಳು ನೀವು ಆಲ್ರೆಡಿ ಕೇಳ್ತಾ ಇದ್ರಿ, ಒಳ್ಳೊಳ್ಳೆ ಹಾಡುಗಳನ್ನು ಕೂಡ ಕೇಳಿಸ್ತಾ ಇದ್ದಾರೆ. ನಿಮ್ಮ ಮೆಸೇಜ್ ಖಂಡಿತ ಓದ್ತೀನಿ ನಾನು. ಕೀರ್ತನ ಕೆಪಿ ಅಗ್ರಹಾರದಿಂದ SMS ಕಳಿಸಿದ್ದಾರೆ. ಇಷ್ಟು ಒಳ್ಳೆ ಕಾರ್ಯಕ್ರಮ ಬರುತ್ತೆ ಅಂತ ಗೆಸ್ಟ್ ಮಾಡಿರಲಿಲ್ಲ, ಮಾತು ಸ್ಪಷ್ಟವಾಗಿದೆ. FM ರೇನ್ಬೋ ಅಂದರೆ ಹಾಗೆ ಸರ್, ಮೇಡಮ್, ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ಶ್ವೇತಾ, ಶ್ವೇತಾ ಪ್ರಭು ಹೋಗ್ಬಿಟ್ರು ಅವರು. ಶ್ವೇತಾ ಪ್ರಭು ಹಿರೇಮಠ ಆಗಿದ್ದಾರೆ ಅವರು. ಶ್ವೇತಾ ಪ್ರಭು ನ್ಯೂಮರಾಲಜಿಯಿಂದ ಏನಾದರೂ ತಗೊಂಡ್ರ? ನ್ಯೂಮರಾಲಜಿ
8: ಹಿರೇಮಠ ನನ್ನ ಸರ್ ನೇಮ್.
7: ಓಕೆ ಓಕೆ ಓಕೆ. ಅವ್ರಿಗೆ ಚೆನ್ನಾಗಿ ನೆನಪಿಟ್ಕೊಂಡು ಕೇಳಿದ್ದಾರೆ. ರವಿ ನಾಯಕ್ ಮತ್ತಿಕೆರೆಯಿಂದ SMS ಕಳಿಸಿದ್ದಾರೆ. ಫಂಟಾಸ್ಟಿಕ್. ಅವರು ಏನು ಈಗ ಶ್ವೇತಾ ಪ್ರಭು ಅಂತ ಕರಿಬಿಡಿ, ಅವ್ರನ್ನ ಹಿರೇಮಠ ಅಂತ ಕರೀರಿ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಈಗ ಹೆಸರು ಚೇಂಜ್ ಮಾಡ್ಕೊಳ್ಳೋದು ಆ ನ್ಯೂಮರಾಲಜಿ ಅಲ್ವಾ? ಆಕ್ಚುಲಿ
8: ಅದು ಒಂದು ಒನ್ ಆಫ್ ದ ಕ್ರೈಟೀರಿಯಾ.
7: ಓಕೆ, ಸೊ ವಾಟ್ ಅಬೌಟ್ ದಿ ರಿಯಲ್ ಕ್ರೈಟೀರಿಯಾ? ಅಂದ್ರೆ ಹೆಸರು ಚೇಂಜ್ ಮಾಡ್ಕೊಳ್ಳೋದು, ಸರ್ ನೇಮ್ ಚೇಂಜ್ ಮಾಡ್ಕೊಳ್ಳೋದು ಹಿಂದೆ ಏನಿತ್ತು ಅಂತ ಕೇಳಿದೆ.
8: ನನಗೆ ನಾನು ಮುಂಚೆಯಿಂದಾನು ಶ್ವೇತಾ ಹಿರೇಮಠ ಅಂತಾನೆ ಇದ್ದಿದ್ದು, ಬಟ್ ಡಾಕ್ಯುಮೆಂಟಲ್ಲಿ ಶ್ವೇತಾ ಪ್ರಭು ಅಂತ ಪ್ರೊಫೆಷನಲಿ ನೇಮ್ ಕೊಟ್ಬಿಟ್ಟಿದ್ದೆ.
7: ಬಟ್
8: ಎಲ್ಲ ಕನ್ಫ್ಯೂಸ್ ಆಗ್ಬಿಡುತ್ತೆ, ಅಕಾಡೆಮಿಕ್ಸ್ ಅಲ್ಲಿ ಒಂದು ಅದರಲ್ಲಿ ಒಂದು ಅಂತ ಹೇಳಿ ಇದರಲ್ಲೇ ಫೈನಲ್ ಶ್ವೇತಾ ಹಿರೇಮಠ ಅಂತ.
7: ಓಕೆ, ಕರೆಕ್ಟ್. ಜನರಲ್ ಆಗಿ ಏನಾಗುತ್ತೆ ಅಂದ್ರೆ ಆರ್ಟಿಸ್ಟ್ ಒಂದೊಂದು ಹೆಸರು ಚೇಂಜ್ ಮಾಡ್ಕೋತಾರೆ, ಒಂದು ಎ ಆ್ಯಡ್ ಮಾಡೋದು. ರೀಸೆಂಟ್ ಆಗಿ ಅಜಯ್ ದೇವಗನ್ ಅವರು ಎ ತೆಗೆದು ಹಾಕಿದ್ರು, ಆಮೇಲೆ ಕ್ಲಿಕ್ ಆಯ್ತು ಅದನ್ನ ಕೇಳ್ಬಿಟ್ಟು. ಅದು ಅದವರು ನಂಬಿಕೆ. ಡ್ಯೂ ಬಿಲೀವ್, ನೀವು ಯಾರೋ ನಂಬ್ತೀರಾ ಮೇಡಮ್? ನಂಬ್ತೀರಾ?
9: ಅದರಲ್ಲೇನು ನಂಬಿಕೆ ಇಲ್ಲ ನನಗೆ.
8: ನಂಬಿಕೆ ಇಲ್ಲ ಅಂತ ಏನಿಲ್ಲ, ಅದೇ ತುಂಬಾ ಬ್ಲೈಂಡ್ ಬಿಲೀಫ್ ಅಂತಾನು ಇಲ್ಲ,
7: ಸುಮ್ನೆ
8: ಇರ್ಬೋದೇನೋ, ಲೆಟ್ ಸಿ ಅನ್ನೋ ತರ.
7: ಓಕೆ, ಚೆನ್ನಾಗಿದೆ ನಿಮ್ಮ ಆನ್ಸರ್, ಚೆನ್ನಾಗಿದೆ. ಐ ಲೈಕ್ ಇಟ್. ನನಗೆ ಒಂದು ಭಾವಗೀತೆಯನ್ನ ಕೇಳೋಣ ನಿಮ್ಮ ಧ್ವನಿಯಲ್ಲಿ ಅಂತ ಆಸೆ. ಸಂಧ್ಯಾ ಅವರೇ,
9: ಒಂದು ಜನಪದ ಶೈಲಿಯ ಭಾವಗೀತೆ, ಬೇಂದ್ರೆ ಅವರ ಕವನ.

0: ವಾವ್. ಇದನ್ನ ಬೇರೆ ಬೇರೆಯವರ ಧ್ವನಿಯಲ್ಲಿ ಕೇಳಿದ್ದೀನಿ, ಹೆಚ್ಚಾಗಿ ನಾನು ಸಂಗೀತಾ ಕಟ್ಟಿಯವರ ಧ್ವನಿಯಲ್ಲಿ ತುಂಬ ಕೇಳಿದ್ದೀನಿ ಅಂತ ನನ್ನ ನೆನಪು. ತುಂಬ ತುಂಬ ಧನ್ಯವಾದಗಳು. ಅಂದರೆ ಒಬ್ಬ ಗಾಯಕಿಗೆ ಕ್ಲಾಸಿಕಲ್ ಕಲಿತ ಮೇಲೆ ಬೇರೆ ಬೇರೆ ಹಾಡುಗಳನ್ನು ಹಾಡೋಕೆ ಈಸಿ ಆಗುತ್ತೆ ಅಲ್ವಾ?
1: ಹೌದು, ಖಂಡಿತ. ಬೇಸ್ ಕ್ಲಾಸಿಕಲ್, ಸೊ ಅದರಿಂದ ಏನು ಬೇಕಾದ್ರೂ ಹಾಡ್ಬೋದು, ಎಲ್ಲ ಪ್ರಕಾರಗಳು ಹಾಡ್ಬೋದು, ನಾನು ಹೇಳ್ತೀನಿ.
0: ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಶ್ವೇತಾ ಅವರು ಹಿಂದೂಸ್ತಾನಿ ಗಾಯನ ಕಲಿತಾ ಇದ್ರೆ, ಅಭ್ಯಾಸ ಮಾಡ್ತಾ ಇದ್ರೆ, ದಟ್ಸ್ ಗುಡ್. ಕಲಿಕೆ ಅನ್ನೋದು ತುಂಬ ಚೆನ್ನಾಗಿದೆ, ಪ್ರಾಕ್ಟೀಸ್ ಮಾಡ್ತಾ ಇದನ್ನು. ಜನರಲ್ ಆಗಿ ನಾನು ಎಲ್ಲರ ಜೊತೆ ಮಾತಾಡ್ತಾ ಹೇಳ್ತಾ ಇರ್ತೀನಿ, ಲಾಯರ್ಸ್ ಪ್ರಾಕ್ಟೀಸ್ ಮಾಡ್ತಾರೆ ಆ್ಯಂಡ್ ಡಾಕ್ಟರ್ಸ್ ಪ್ರಾಕ್ಟೀಸ್ ಮಾಡ್ತಾರೆ, ಅವ್ರನ್ನ ಬಿಟ್ಮೇಲೆ ಮತ್ತೆ ಪ್ರಾಕ್ಟೀಸ್ ಮಾಡೋರು ಯಾರು ಅಂದರೆ ಸಿಂಗರ್ಸ್, ಸಿಂಗರ್ಸ್ ಇನ್ ದಿ ಸೆನ್ಸ್ ಕಲಾವಿದರು ಅಂತ ಅಲ್ವಾ? ಯಾ, ಶ್ವೇತಾ ಪ್ರಭು, ಶ್ವೇತಾ ಹಿರೇಮಠ ಅವರ ಧ್ವನಿಯಲ್ಲಿ ನಾವು ಒಂದು ಸಿನಿಮಾ ಹಾಡ್ ಕೇಳೋಣ. ಯಾ ಪ್ಲೀಸ್.
2: ನಾನು ರಾಜನ್ ನಾಗೇಂದ್ರ ಖ್ಯಾತಿಯ ರಾಜನ್ ಸರ್ ಹತ್ರ ನಾನು ವಾಯ್ಸ್ ಕಲ್ಚರ್, ಸೊ ಅವ್ರದ್ದೇ ಕಂಪೋಸಿಷನ್.
0: ನನಗೆ ರೀಸೆಂಟ್ ಆಗಿ ಒಂದು ವಿಷಯ ಕೇಳಿ ತುಂಬ ಖುಷಿ ಆಯಿತು. ಯಾ ಪ್ಲೀಸ್ ಪ್ಲೀಸ್ ಪ್ಲೀಸ್.

0: ಫ್ಯಾಂಟಾಸ್ಟಿಕ್, ಕ್ಯಾ ಬಾತೆ ಕ್ಯಾ ಬಾತೆ. ವೇಣುಗೋಪಾಲ್ ಸಿ ಜಿ ಅವರು ಶ್ವೇತಾ ಅವ್ರ ಬಗ್ಗೆ ಒಂದು ಪ್ರಬಂಧ ಬರ್ಕಳಿಸಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ವೇಣುಗೋಪಾಲ್, ಥ್ಯಾಂಕ್ ಯು ವೆರಿ ಮಚ್. ಎಸ್ ಎಸ್, ಗುಡ್ ಗುಡ್ ಗುಡ್. ನನಗೆ ತುಂಬ ಖುಷಿ ಆಯ್ತದು. ಆ್ಯಂಡ್ ಮಾಗಡಿ ರೋಡ್ನಿಂದ ಶ್ರೀನಾಥ್ ಅವರು ಮೆಸೇಜ್ ಕಳಿಸಿದ್ದಾರೆ. ಲವ್ಲಿ ಪ್ರೋಗ್ರಾಮ್, ಎಫ್ ಎಮ್ ರೈನ್ಬೋ ಇಸ್ ಲವ್ಲಿ ಸರ್, ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮನ ಕೇಳ್ತಾ ಇದ್ರೆ ನಮಗೆ ಸಂತೋಷ ಅಲ್ವಾ? ರೈಟ್. ಇನ್ನು ಸಂಗೀತದಿಂದ ನಾನು ಏನು ಕಳ್ಕೊಂಡಿದ್ದೀರಿ, ಏನು ವಿಷಯಗಳು ಅಂತಂದು ಹೇಳಿದೆ. ಸಂಗೀತ ಪ್ರತಿದಿನ ಸಂಗೀತ ಬೇಕೇ ಬೇಕು. ನಾನಾಗಲೇ ಮಾತಾಡ್ತಾ ಹೇಳಿದ್ರೆ, ಇನ್ಫ್ಯಾಕ್ಟ್ ಎವ್ರಿಬಡಿ ನೋಸ್ ದಟ್ ಸಂಗೀತ ಮತ್ತು ನಿದ್ದೆ ಎರಡು ಸಂತೃಪ್ತಿಯಾಗಿ ಇರಬೇಕು ಅಂತ. ಅಪಾರ್ಟ್ ಫ್ರಮ್ ದಿಸ್, ಸಂಗೀತ ಎಷ್ಟು ಮನಸ್ಸಿಗೆ ಎಷ್ಟು ಆಹ್ಲಾದಕರವಾಗಿರುತ್ತೆ ಕೊಟ್ಟಿದೆ ನಿಮಗೆ, ಬೇರೆ ಬೇರೆ ವಿಚಾರಗಳನ್ನು ನನಗೆ ಜೊತೆ ಹಂಚ್ಕೋಬೋದಾ? ಅಪಾರ್ಟ್ ಫ್ರಮ್ ಮ್ಯೂಸಿಕ್ ಅಲ್ಲ, ಅಪಾರ್ಟ್ ಫ್ರಮ್ ಪ್ಲೆಜರ್ ಅಂತ ಹೇಳಿದೆ. ಮ್ಯೂಸಿಕ್ ಮ್ಯೂಸಿಕ್ ಬಿಟ್ಟು ಬೇರೆ ಜೀವನ ಏನಿರಲಿಲ್ಲ. ನೀವು ಎಲ್ಲೋ ಇದ್ರೆ ಕಷ್ಟ, ಹೊಸ ಮೊಬೈಲ್ ತಗೊಂಡ್ಬಿಟ್ಟಿದ್ರಿ ಅಂತ ನಾನು ಹೇಳಿ ಹೇಳಿ ಹೇಳಿ ಎಷ್ಟು ಅನೌನ್ಸ್
1: ಮಾಡಲಿಲ್ಲ. ಅಂದ್ರೆ ಮ್ಯೂಸಿಕ್ ಅಲ್ಲಿ ನಾವು ತೊಡಗಿಸ್ಕೊಂಡ್ರೆ ಬೇರೆ ಬೇರೆ ಕೆಲಸಗಳಿಗೂ ಅನುಕೂಲ ಆಗತ್ತೆ ಅಂತ ಅನ್ನಿಸ್ತು ನನಗೆ. ಯಾಕೆಂದ್ರೆ ನಾವು ಇನ್ನೇನು ಮಾಡ್ಬೇಕು, ನಮ್ಗೆ ಇಷ್ಟ ಇಲ್ದೆ ಇರೋದನ್ನು ಖುಷಿ ಪಟ್ಟು ಮಾಡ್ತೀವಿ.
0: ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಅಂತ ಕೇಳ್ಬಿಟ್ಟೆ. ಹೌದಾ?
1: ಹೌದು.
0: ಫಸ್ಟ್ ಸಂಧ್ಯಾ ಅವರೇನೆ ಹೇಳ್ಬಿಡಿ, ಎಷ್ಟು ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ ಅಂತ.
1: ಮ್ಯೂಸಿಕ್ ನಲ್ಲಿ ತೊಡಗಿಸ್ಕೊಂಡಾಗ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ, ಆದ್ರೆ ಸ್ವಲ್ಪ ಬಿಟ್ಬಿಟ್ರೆ, ಹಾಡೋಗಿ ಬಿಟ್ಬಿಟ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ನಾನು ಹೇಳ್ತೀನಿ. ನಮ್ಗೆ ಅಂದ್ರೆ ಲೈಕ್ ಮರ್ತೋಗುತ್ತೆ ನಂಗೆ, ಏನಾದ್ರೂ ಏನೋ ಮಾಡ್ಬೇಕು ಅಂತ ಇರುತ್ತೆ. ಸಂಗೀತ ಹಾಡ್ತಾ ಇದ್ರೆ ಓ ಇದ್ ಮಾಡ್ಬೇಕು, ಸುಮಾರು ನಾನು ಕ್ಯಾಲ್ಕುಲೇಟ್ ಮಾಡ್ತಿರ್ತೀನಿ, ಇದು ಮಾಡ್ಬೇಕು ಇದು ಮಾಡ್ಬೇಕು. ತುಂಬಾ ಟೂ ಮೆನಿ ಇದು, ನಂಗೆ ಮಲ್ಟಿಪಲ್ ಟಾಸ್ಕ್ ಆಗಲ್ಲ. ಒಂದ್ ಕಡೆ ನಾನು ಏನಾದ್ರೂ ಇದ್ರೆ ಅಲ್ಲೇ ಇರ್ತೀನಿ ನಾನು. ಸೊ ನೆಕ್ಸ್ಟ್ ಏನಾದ್ರು ಮಾಡ್ಬೇಕು ಅಂತಿದ್ರೆ ನಂಗೆ ಅದು ಮ್ಯೂಸಿಕ್ ಹೆಲ್ಪ್ ಮಾಡ್ತಿದೆ ಅನ್ನಿಸ್ತು.
0: ಒಂದೊಂದ್ಸಲಿ
1: ಹಂಗೆ ಆಗುತ್ತೆ, ಕಾಲ್ ಗಂಟೆ ನೋಡ್ತಾ
0: ಇರ್ತೀವಿ,
1: ಬಟ್ ಸ್ವಲ್ಪ ಕಡಿಮೆ ಮಾಡ್ಬೇಕು ಅನ್ಸುತ್ತೆ. ಆದ್ರೂ ಸಂಗೀತ ಹಾಡ್ದಾಗ ಓ ಸ್ವಲ್ಪ ಡೈವರ್ಟ್ ಆದೆ ಮೊಬೈಲ್ ಇಂದ ಅನ್ನೋದು ಇರುತ್ತೆ.
0: ಈಗಂತೂ ಡಿಸ್ಟ್ರಾಕ್ಷನ್ ತುಂಬಾ ಇದೆ ಮೊಬೈಲ್ ಇದೆ, ಅಬ್ಸಲ್ಯೂಟ್ ಡಿಸ್ಟ್ರಾಕ್ಷನ್ ಅದು ಅಲ್ವಾ? ರೈಟ್. ಶ್ವೇತಾ ಹೇಳ್ತಾರೆ, ಹೇಳಕ್ಕೆ ಇಷ್ಟಪಡ್ತಾರೆ.
2: ಅಕಾಡೆಮಿಕ್ಸ್ ಅಲ್ಲಿ ಕೂಡ ನಾವು ಅಯ್ಯೋ ಹಾಡ್ತಿರ್ತೀಯ ಯಾವಾಗ ನೋಡಿದ್ರು ಆಡಿಟೋರಿಯಂ ಅಲ್ಲಿ ಇರ್ತೀಯಾ, ಬಟ್ ಮಾರ್ಕ್ಸ್ ಹೆಂಗ್ ಚೆನ್ನಾಗಿ ಬರುತ್ತೆ ಅಂತ ತುಂಬಾ ಜನ ಫ್ರೆಂಡ್ಸ್ ಕೇಳ್ತಾ ಇರ್ತಾರೆ. ಯೂಶುವಲಿ ಎಲ್ರಿಗೂ ಏನಂದ್ರೆ ಓ ಇವ್ರು ಸಿಂಗಿಂಗ್ ಇದ್ರೆ ಇವ್ರು ಓದೋದ್ರಲ್ಲಿ ಇಲ್ವೇನೋ, ಅಥವಾ ಕೆಲವು ಪೇರೆಂಟ್ಸ್ ಇರುತ್ತೆ ಸಂಗೀತಕ್ಕೆ ಡಾನ್ಸ್ಗೆ ಹಾಕ್ಬಿಟ್ರೆ ಮಕ್ಕಳು ಓದಲ್ವೇನೋ, ದಟ್ ಇಸ್ ವೆರಿ ಬ್ಯಾಡ್ ಆಕ್ಚುಲಿ. ಇಲ್ವೇ ಅಲ್ಲ ಮಿತ್ ಅದು, ಇನ್ಫ್ಯಾಕ್ಟ್ ಇನ್ನೂ ಚೆನ್ನಾಗಾಗುತ್ತೆ. ಫೋಕಸ್ ಇಲ್ಲ ಅಂದ್ರೆ, ಕಾನ್ಸಂಟ್ರೇಷನ್ ಇಲ್ಲ ಅಂದ್ರೆ ಸಂಗೀತ ಹಾಡಕ್ಕೆ ಸಾಧ್ಯ ಇಲ್ಲ. ಶ್ರುತಿಲಿ ಶ್ರುತಿಬದ್ಧವಾಗಿ ಹಾಡಕ್ಕೆ ಆಗಲ್ಲ, ಸ್ವಲ್ಪ ಫೋಕಸ್ ಆ ಕಡೆ ಕಡೆ ಹೋದ್ರೆ ಶ್ರುತಿನೂ ಆ ಕಡೆ ಕಡೆ ಹೋಗೇ ಹೋಗುತ್ತೆ. ಸೊ ತುಂಬಾ ಕಾನ್ಸಂಟ್ರೇಷನ್ ಬೇಕು ಹಾಡಕ್ಕೆ. ಸೊ ಅದು ಇನ್ನೂ ಶಾರ್ಪ್ ಮಾಡೇ ಮಾಡುತ್ತೆ ಮೈಂಡ್ ನ.
1: ಜೊತೆಗೆ ಈಗ ಸ್ಟೂಡೆಂಟ್ಸ್ ಗಳು ಹೇಳ್ತಾರೆ, ಕೆಲವರು ಕ್ಲಾಸಿಗೆ ಬರಕ್ಕಾಗಲ್ಲ, ಎಕ್ಸಾಮ್ ಇದೆ ಅದು ಇದು ಹೇಳ್ತಾರೆ. ಒಂದ್ ಅರ್ಧ ಗಂಟೆ ಸಮಯ ಕೊಡಬಹುದು ಅಂತ ನಾನು ಅನ್ಕೊಳ್ತೀನಿ. ಯಾಕೆಂದ್ರೆ ಅವಾಗ ಅವ್ರಿಗೆ ಒಂಚೂರು ಓದಕ್ಕೆ ಇನ್ನೂ ಇಂಟ್ರೆಸ್ಟ್ ಬರುತ್ತೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಕೆಲವು ಬರೀ ಸ್ಟ್ರೆಸ್ ಆಗ್ತಾ ಇರತ್ತೆ, ಬರೀ ಓದೋದು ಓದೋದು ಓದೋದು. ಇಲ್ಲ ಇಲ್ಲ ನೀವು ಬರ್ಬೇಕು ಅಂತ ನಾನು ಒಂದ್ ಸ್ವಲ್ಪ ಖಡಾಖಂಡಿತವಾಗಿ ಹೇಳ್ದಾಗ ಕೆಲವರಿಗೆ ಅದು ನಾಟಿ ಕೆಲವ್ರು ಬರ್ತಾರೆ ಕ್ಲಾಸಿಗೆ. ಯಾಕೆಂದ್ರೆ ಸುಮ್ನೆ ಬರೀ ಓದೋದ್ರಲ್ಲ, ಯಾಕೆ ಪೇರೆಂಟ್ಸ್ ಗಳು ಕೆಲವರಿಗೆ ಏನ್ ಮಾಡಿರ್ತಾರೆ ಹೇಳಿರಲ್ಲ, ಕೆಲವು ಮಕ್ಕಳುಗಳು ಅವರೇ ಡಿಸಿಷನ್ ತಗೊಂಡ್ಬಿಟ್ಟಿರ್ತಾರೆ ಅಂತ ನನಗೆ ಅನಿಸ್ತಾ ಇದೆ ಈಗಿನ ಕಾಲ. ಖಂಡಿತ ನೋಡಿದಾಗ
2: ಅರ್ಧ ಗಂಟೆನೂ ಟೈಮ್ ವೇಸ್ಟ್ ಮಾಡಲ್ಲ.

0: ಆಯ್ತು ಮಾಸ್ಕರ್ ನೋಡ್ತೀನಿ ಅಂತ ಹೇಳಿದ್ರು.
1: ಅಲ್ಲ ಬೇರೆದಕ್ಕೆಲ್ಲ ಟೈಮ್ ಇರುತ್ತೆ ಅಲ್ವಾ, ಒಂದ್ ಅರ್ಧ ಗಂಟೆ ಕೊಡಕ್ಕಾಗೋದಿಲ್ವಾ? ನಮ್ ಬೇಡ ಅಭ್ಯಾಸ ಮಾಡೋದ್ ಬೇಡ, ಕ್ಲಾಸ್ ಅಲ್ಲೇ ಬಂದ್ ಅಭ್ಯಾಸನೂ ಆಗತ್ತಾ?
0: ಕಾರ್ಯಕ್ರಮ ಮುಗಿತಾ ಬಂದಾಗ ನೀವು ಇಬ್ರು ವಾರ್ಮ್ ಅಪ್ ಆಗಿದ್ರೆ ಅದು ಸಂತೋಷ.
2: ಮೇಡಮ್ ಕೇಳ್ತಾ ಇದ್ರು, ಹಾಗಾದ್ರೆ ನೀವು ಊಟ ಮಾಡಲ್ವಾ, ನಿದ್ದೆ ಮಾಡಲ್ವಾ? ಸಂಗೀತ ಮಾತ್ರ ನಾನು ನಿನಗೆ ಟೆಸ್ಟ್ಗೆ ಬೇಕಾಗಿರಲ್ವಾ?
0: ಇನ್ನೊಂದು ನಾನು ಗಮನಿಸಿದ್ದು, ನಾನು ಯಾರೇ ಡಾನ್ಸ್ ಬರಲಿ, ಯಾರೇ ವಿಚಾರ ಬರಲಿ, ಯಾರೇ ಮಾಸ್ಟರ್ಸ್ ಬರಲಿ, ಅವ್ರಿಗೆ ಹೇಳ್ತಾ ಇರ್ತೀನಿ, ಅದು ತಂದೆ ತಾಯಿಗಳ ಪ್ರಾಬ್ಲಮ್ ಅಥವಾ ಮಗು ಪ್ರಾಬ್ಲಮ್ ಗೊತ್ತಿಲ್ಲ, ನಿಮ್ಮನ್ನು ನೋಡಿದ್ರೆ ಮಕ್ಳು ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದೀರಿ. ಬಟ್ ತಂದೆ ತಾಯಿ ಪ್ರಾಬ್ಲಮ್ ಏನಂದ್ರೆ, ಟೆಂತ್ ಸ್ಟ್ಯಾಂಡರ್ಡ್ ಬಂದ, ಟ್ವೆಲ್ತ್ ಸ್ಟ್ಯಾಂಡರ್ಡ್ ಬಂದ, ಬೇಡ ನಿಲ್ಸು ಬೇಡ.
1: ನಮ್ಮನೇಲಿ ಹತ್ರ ಪಾಪ ಮಾಡಿರ್ಲಿಲ್ಲ, ಬಟ್ ನನಗೆ ಹೋಮ್ ವರ್ಕ್ಸ್ ಜಾಸ್ತಿ ಕೊಟ್ಬಿಡೋರು.
0: ಈ ಪಾಪ ಎಲ್ಲಿಂದ ಬರುತ್ತೆ ಗೊತ್ತಾಗಲ್ಲ, ಪಾಪ
1: ಇದು ಒಂಥರ ಆಡು ಭಾಷೆ, ಭಾಷೆಯಲ್ಲಿ ಬಂದ್ಬಿಡುತ್ತೆ ಒಂದೊಂದ್ಸಲ.
0: ಪಾಪ ಆಯ್ತು,
2: ಬೇರೆಯವರು ಅಂದ್ರೆ ಅವ್ರು ಬೇಕು ಅಂತ ಮಾಡಿರಲ್ಲ, ಅವ್ರದೇ ಬೇರೆ ಇಂಟೆನ್ಷನ್ ಆತರ ಅವ್ರನ್ನ ತಪ್ಪಿತಸ್ತರಾಗಿ ಮಾಡಿ.
0: ನಮ್ ಜೊತೆ ಶ್ವೇತಾ ಮತ್ತು ಸಂಧ್ಯಾ ಪಾಪ ಇದ್ದಾರೆ, ಹೇಳಕ್ಕಾಗಲ್ವಲ್ಲ ನಾನು. ಗುಡ್ ಗುಡ್ ಗುಡ್. ಸೊ ಒಬ್ಬ ಟೀಚರ್ ಆಗಿ ನೀವೆಲ್ಲ ಏನೆಲ್ಲ ಕಂಡ್ಕೊಂಡಿದ್ದೀರಿ, ಇನ್ನೊಂದ್ ಎರಡು ವಿಷಯಗಳು ನಮ್ ಜೊತೆ ಹಂಚ್ಕೊಳ್ಳಿ. ಚೆನ್ನಾಗಿದೆ ವಿಷಯ, ತುಂಬಾ ಚೆನ್ನಾಗಿದೆ.
1: ಎಸ್, ಮತ್ತೆ ಈಗ ದೊಡ್ಡವರು ಚಿಕ್ಕವರು ಮಧ್ಯ ಕ್ಯಾಟಗರಿ ಅಂದ್ರೆ ಈಗ ಲೇಡೀಸು, ಹಾ ಈಗ 40 ವರ್ಷ 45 ವರ್ಷ ಆ ಏಜ್ ಗ್ರೂಪ್ ಇರ್ತಾರಲ್ಲ, ಅವರಿಗೆ ಈಗ ತುಂಬಾ ಎಕ್ಸ್ಪೋಜರ್ಸ್, ಈಗ ಭಜನಾ ಮಂಡಳಿಗಳು ಮಾಡ್ಕೊಂಬಿಟ್ಟಿದ್ದಾರೆ ಹಾಡೋದಕ್ಕೆ, ಮತ್ತೆ ದಾಸ ಸಾಹಿತ್ಯ ಚೆನ್ನಾಗಿ ಪ್ರಚಾರ ಆಗ್ತಿದೆ ಇವಾಗ, ಮತ್ತೆ ಎಷ್ಟು ಹುಮ್ಮಸ್ಸಿನಿಂದ ಬರ್ತಾರೆ, ಮನೆ ಕೆಲಸನೂ ಚೆನ್ನಾಗಿ ಮಾಡಿರ್ತಾರೆ. ಕೆಲವ್ರದ್ದು ಹಾಗೂ ಆಗಿರುತ್ತೆ. ಇರ್ಲಿ, ಅಧಿಕ ಮಾಸ, ಇವಾಗ ಅಧಿಕ ಮಾಸ ಬಂದಿತ್ತು, ಅವಾಗ ದಿನಕ್ಕೆ ಒಂದೊಂದ್ ಕಡೆ 33 ದೇವ್ರ ನಾಮ, ಎಷ್ಟು ಚೆನ್ನಾಗಿ ವಿಜೃಂಭಣೆಯಿಂದ ಎಷ್ಟು ಕಡೆ ಕಾರ್ಯಕ್ರಮಗಳು ನಡೀತಾ ಇತ್ತು ಆ ಸಮಯದಲ್ಲಿ. ಚೈತನ್ಯ ಎಷ್ಟು ಅದರಿಂದ ಮುಂದೆ ಉಪಯೋಗ ಆಗತ್ತಾ, ಮನೆಗೆ ತುಂಬಾ ಚೆನ್ನಾಗಿ ಡಿವೋಟ್ ಮಾಡ್ತಾರೆ. ಈಗ ಅಷ್ಟು ದಿವಸ ಇರಲ್ಲ ಅವರು, ಆದ್ರೆ ಓ ನಾ ಇದು ಮಾಡ್ಬೇಕಪ್ಪ, ಒಂದು ಅವರೇ ಕಂಡು ಹಿಡ್ಕೊಳ್ತಾರೆ, ಕಂಡ್ಕೊಳ್ತಾರೆ ಓ ನೆಕ್ಸ್ಟ್ ನಾನು ಏನ್ ಮಾಡಬಹುದು, ಆತರ ಸುಮಾರು ಜನದ ಅನುಭವ ನಾನು ಕೇಳಿದ್ದೀನಿ.
0: ಗುಡ್ ಗುಡ್ ಗುಡ್ ಗುಡ್ ಗುಡ್ ಗುಡ್. ಇಲ್ಲ, ನೀವು ಹೇಳಿದ್ದು ಎರಡು ವಿಷಯಗಳು ನಿಮ್ಮನ್ನು ನೀವು ತೊಡಸ್ಕೊಂಡು ಹೇಳಿದ್ರಲ್ಲ, ತುಂಬಾ ಚೆನ್ನಾಗಿತ್ತು. ಶ್ವೇತಾ, ನಾನು ಚಿಕ್ಕವಳಿದ್ದ ಕೂಡ ಅದೇ ಮಾಡ್ತೀನಿ ಅಂತ ಹೇಳಿದ್ರು.
2: ನಾನು ಹೋಗಿ ಸಂಗೀತಕ್ಕೆ ಹೋಗ್ಬೇಕಾ ಅನ್ನೋದು. ಆಮೇಲೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಒಂಥರ ಸ್ಟಾರ್ಟಿಂಗ್ ಸ್ವಲ್ಪ ಬೋರಿಂಗ್ ಅನಿಸಿತ್ತು, ಆಮೇಲೆ ಆಮೇಲೆ ಅದು ಬಗ್ಗೆ ನಮ್ಗೆ ದೀಪಾಗಿ ಹೋದಾಗ ಮಾತ್ರ ಆಸಕ್ತಿ ಬರುತ್ತೆ. ಚಿಕ್ಕ ವಯಸ್ಸಲ್ಲಿ ಅದು, ಈಗಲೂ ನಾನು ಎಷ್ಟೋ ಮಕ್ಕಳಿಗೆ ಬರೀ ಶಾಸ್ತ್ರೀಯ ಸಂಗೀತ ಹೇಳ್ಕೊಟ್ಟಾಗ ಬೋರ್ ಆಗುತ್ತೆ, ಮಧ್ಯ ಮಧ್ಯ ಒಂದೊಂದು ಹಾಡುಗಳು ಹೇಳ್ಕೊಡ್ತಾ
0: ಇರ್ತೀನಿ.
2: ಸೊ ಆಬ್ವಿಯಸ್ಲಿ ಚಿಕ್ಕ ವಯಸ್ಸಲ್ಲಿ ಮೆಂಟಾಲಿಟಿ ಹಾಗೆ.
0: ನಿಮ್ಮ ಜೊತೆ ಮತ್ತಷ್ಟು ಮಾತಾಡೋಣ.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ನವಿಲುಗರಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ. ನಾನು ಸುಧೀಂದ್ರ, ನಿಮ್ಮ ಜೊತೆಯಲ್ಲಿ ಇದ್ದೀನಿ. ನಮ್ಮ ಜೊತೆಯಲ್ಲಿ ಗಾಯಕಿ ಇಬ್ಬರಿದ್ದಾರೆ, ಸಂಧ್ಯಾ ಮತ್ತು ಶ್ವೇತಾ ಅವರಿದ್ದಾರೆ. ಅವರ ಜೊತೆ ಇಷ್ಟೊತ್ತು ಮಾತಾಡಿದ್ವಿ, ಹಾಡುಗಳನ್ನು ಕೇಳಿದ್ವಿ, ಅವರು ಹಾಡಿದ್ರು. ಸೊ ಕಾರ್ಯಕ್ರಮವನ್ನು ಮುಗಿಸೋಕ್ಕಿಂತ ಮುಂಚೆ ನೀವು ಗಾಯಕಿರು, ಹೇಗೆ ನೀವು ನಿಮ್ಮ ಧ್ವನಿಯನ್ನು ಕಂಟ್ರೋಲ್ ಮಾಡ್ತೀರಿ, ಕೇರ್ ತಗೋತೀರಿ?
2: ಆಕ್ಚುಲಿ ನಾವು ಅದು ಇದು ತಿನ್ನಬಾರ್ದು ಅಂತೇನು ರೂಲ್ ಇಲ್ಲ. ನಾನು ಹೇಳೋದ್ ಪ್ರಕಾರ ಎಣ್ಣೆ ಪದಾರ್ಥ ಸ್ವಲ್ಪ ಬಿಡಿ ಅಂತ ಹೇಳ್ತೀನಿ ಹೊರತು ಐಸ್ ಕ್ರೀಮ್ ಎಲ್ಲ ತಿನ್ನಬಹುದು.
1: ಎಣ್ಣೆ ಪದಾರ್ಥ, ಕರಿದ ಪದಾರ್ಥಗಳು, ಅಂಡರ್ಲೈನ್ ಕೋಟ್, ಓಕೆ ಹೇಳಿ ಮ್ಯಾಮ್.
2: ಎಸ್, ಅಮರಲ್ಲಿ ಸ್ವಲ್ಪ ಹುಷಾರಾಗಿರ್ತೀನಿ. ಚಳಿಗಾಲದಲ್ಲಿ ತುಂಬಾ ಚೆನ್ನಾಗಿ ಕಾಪಾಡ್ಕೊಳ್ಬಹುದು ನನ್ ಗಂಟ್ಲು ಅಂತ ನನಗೆ ನನ್ನ ಅನಿಸಿಕೆ, ನನ್ಗೆ ಅನುಭವ ಆಗಿದೆ.
1: ಅಡುಗೆ ಮಾಡ್ತಾ ಜನರಲ್ ಆಗಿ ಇದು ಅಡುಗೆ ಸಮಯ ನಮಗೆ. ಸೊ ಒಂದು ಟಿಪ್ ಹೇಳಿ ನಮ್ಮ ಸ್ನೇಹಿತರಿಗೋಸ್ಕರ. ನಾಗೇಶ್ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು, ಮಾವಿನಕಾಯಿ ಚಿತ್ರಾನ್ನ ಮಾಡ್ಬೇಕಾದ್ರೆ ಮೆಂತಿ ಹಾಕಿದ್ರೆ ಚೆನ್ನಾಗಿರುತ್ತೆ.
2: ಅದೇ ತರ ನಾವ್ ಒಂದು ಹಾಲು ಕಾಸ್ಬೇಕಾದ್ರೆ ಒಂದು ಟಿಪ್ ಹೇಳ್ತೀನಿ. ಈಗ ನಾವು ಪಾತ್ರೆನಲ್ಲಿ ಹಾಲು ಕಾಸ್ತೀವಿ, ಅವಾಗ ಸುಮ್ನೆ ಹಂಗೆ ಹಾಲು ಹಾಕ್ಬಿಟ್ಟು ಪಾತ್ರೆಗೆ ಇಟ್ಟರೆ ನಿಮಗೆ ಕೆಳಗಡೆ ತುಂಬಾ ಕಟ್ಕೊಂಡ್ಬಿಡುತ್ತೆ. ಅದೇ ಕಟ್ಕೊಂಡೇ ಇರೋದಕ್ಕೆ ಒಂದು ಟಿಪ್ ಏನ, ಚೂರು ನೀರ್ ಹಾಕ್ಬೇಕು ಫಸ್ಟ್. ಈಗ ಬರೋ ಹಾಲೆಲ್ಲ ನೀರೇ ಇರುತ್ತೆ, ಅದಕ್ಕೆ ಇನ್ನೊಂಚೂರು ನೀರ್ ಸೇರತ್ತೆ ಅಷ್ಟೇ. ಸೊ ಆ ನೀರ್ ಹಾಕ್ಬಿಟ್ಟು ಅದ್ರ ಮೇಲೆ ಹಾಲು ಬಗ್ಸಿ ಹಾಕಿದ್ರೆ ನೀವು ನೋಡಿ ಕೆಳಗಡೆ ಒಂಚೂರು ಕರೆ ಕಟ್ಟಲ್ಲ. ಇದು ನಮ್ಮ ತಾಯಿ ನಂಗೆ ಹೇಳ್ತಾ ಇದ್ರು ಆತರ. ಒಬ್ಬೊಬ್ರು ಒಂದೊಂದು ಟಿಪ್ ಕೊಡ್ತಾರೆ. ಹೀಗೆ ನಮ್ಮ ಅತ್ತೆಯವರು ಸುಮಾರು ಟಿಪ್ ಅವರು ಕೊಡ್ತಾ ಇರ್ತಾರೆ. ಹೀಗೆ ದೊಡ್ಡವ್ರು ಕೊಡೋ ಟಿಪ್ನ ನಾವು ತಗೋಬಹುದು. ಖಂಡಿತ ಹಳೆ ಕಾಲದವ್ರು ಮಾಡಿರೋದು ಅದು ನಿಜವಾಗ್ಲೂ ನಾನು ಒಪ್ಕೊಳ್ತೀನಿ. ಕೆಲವೆಲ್ಲ
1: ಅಂದ್ರೆ
2: ಮೆಂತ್ಯ ನಮ್ಮ ಮನೇಲಿ ತುಂಬಾ ಉಪಯೋಗಿಸ್ತಾರೆ. ಮತ್ತೆ ನಮ್ಮ ಅತ್ತೆಯವರು ತಂಗಿಯವ್ರು ಶುಂಠಿ ಸ್ವಲ್ಪ ಚೆನ್ನಾಗಿ ಉಪಯೋಗಿಸಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಜೀರ್ಣಕಾರಿ. ನೀವು ಏನೇ ಒಂದು ಗ್ಯಾಸ್ಟ್ರಿಕ್ ಪದಾರ್ಥ ಉಪಯೋಗಿಸಿದಾಗ ಅದಕ್ಕೆ ಶುಂಠಿ ಸೇರಿಸ್ಬಿಡಿ.
1: ನೀವು ಇದು ಸಂಧ್ಯಾ ಅವ್ರ ಜೊತೆ ಮಾತಾಡಿದ ಹೆಂಗಿತ್ತು ಗೊತ್ತಾ ನನಗೆ? ಟೋಟಲ್ ಫ್ಯಾಮಿಲಿ ಜೊತೆ ಮಾತಾಡಿದ್ರು.
3: ಸಂಗೀತಕಾರರು ಆದ್ರೆ ಹಾಡ್ಕೊಂಡು ಅಡಿಗೆ ಮಾಡಿ, ಸಂಗೀತಗಾರ ಅಲ್ದೇ ಇದ್ರೆ ಕೇಳ್ಕೊಂಡು ಅಡಿಗೆ ಮಾಡಿ.
1: ಯಾವಾಗಾದ್ರೂ ಹಾಡ್ತಾ ಹಾಡ್ತಾ ಹಾಡ್ತಾ ಮಾಡ್ತಾ
3: ಹಾಡ್ ಇದ್ರೆ ಅಡಿಗೆ ಚೆನ್ನಾಗಾಗುತ್ತೆ.
1: ನೀವು ಹಾಡ್ತಾ ಹಾಡ್ತಾ ಶಾವಿಗೆ ಪಾಯಸಕ್ಕೆ ಏನಾದ್ರೂ ಒಗ್ಗರಣೆ ಹಾಕಿದ್ರೆ ಯಾವಾಗಾದ್ರೂ ಅಂತ?
3: ಇಲ್ಲ
1: ಇಲ್ಲ, ಶ್ವೇತ ಹಾಕಿದ್ದಾರೆ ಅದಕ್ಕೋಸ್ಕರ ಅವರು ಇಲ್ಲ
3: ಮಾಡಿದ್ರು ಕೂಡ ಅದು ತುಂಬಾ ಅದ್ಭುತವಾಗಿತ್ತು ಅಂತ ತಿಂದು ನನ್ನ ಹಸ್ಬೆಂಡ್ ನನಗೆ ಕಾಂಪ್ಲಿಮೆಂಟ್ ಕೊಟ್ಬಿಡ್ತಾರೆ
1: ಅಷ್ಟು. ಅದು ಮಾಡೇ ಮಾಡ್ತಾರೆ ಅವರು, ಯಾಕಂದ್ರೆ ಅವರಿಗೆ ನೋ ಚಾಯ್ಸ್. ಹೇ ಪ್ರಭು ಮಾಡಿದ್ದೆ ಸಂತೋಷ. ಪ್ರೀತಿನೇ ಕುರುಡು ಕುರುಡು ಪ್ರೀತಿ, ಚೆನ್ನಾಗಿದೆ. ಗುಡ್ ಗುಡ್. ಸಂಗೀತ ಅಂದ್ರೆ ಆಗ್ಲೇ ಹೇಳಕೊರಟೆ, June 21 ವರ್ಲ್ಡ್ ಮ್ಯೂಸಿಕ್ ಡೇ, ವರ್ಲ್ಡ್ ಯೋಗ ಡೇ, ವರ್ಲ್ಡ್ ಮ್ಯೂಸಿಕ್ ಡೇ. ಸೊ ಆ ಉದ್ದೇಶದಿಂದ ನೀವು ನಮ್ಮ ಜೊತೆಗೆ ಬಂದ್ರಿ, 1 ಗಂಟೆ ಮಾತಾಡಿದ್ರಿ. ಸಂಧ್ಯಾ ಅವರೇ, ಈ 1 ಗಂಟೆ ಕಾರ್ಯಕ್ರಮ ಹೇಗಿತ್ತು?
2: ಬಹಳ ಚೆನ್ನಾಗಿತ್ತು. ಸಖತ್ ಖುಷಿ ಖುಷಿಯಾಗಿ ನಕ್ಕೊಂಡು, ಮತ್ತೆ ನಾನು ಹೇಳೋದು ಶ್ವೇತಾ ಹೇಳೋದು ಒಂದ್ ಸ್ವಲ್ಪ ನಾನು ಹಿಂಗ್ ಮಾತಾಡಬಹುದೋ ಏನೋ ಅಂದ್ರೆ ಅದೇ ತರಾನೇ ಮಾತಾಡಿದ್ದಾರೆ. ಚೆನ್ನಾಗಿ ಒಂದಾಗಿದೀವಿ. ಜೊತೆಗೆ ನೀವು ಕೇಳೋ ಪ್ರಶ್ನೆಗಳು ಆಗಿತ್ತು ಅಂತ ಇಟ್ಕೊಳ್ಳಿ, ಚೆನ್ನಾಗಿತ್ತು.
1: ಥ್ಯಾಂಕ್ ಯು ವಿದುಷಿ ಸಂಧ್ಯಾ ಶ್ರೀನಾಥ್ ಅವರೇ, ಥ್ಯಾಂಕ್ಸ್ ಫಾರ್ ಕಮಿಂಗ್. ಸೊ ನಿಮ್ಮ ಸಂಗೀತದ ಪಯಣ ಹೇಗೆ ನಡೀತಾ ಇರಲಿ. ಶ್ವೇತಾ,
2: ಧನ್ಯವಾದ.
1: ಫೈನಲ್ ವರ್ಡ್.
3: ಸೇಮ್ ಹಿಯರ್. ನನಗೆ ಇವಾಗ ಬೇರೆ ಬೇರೆ ಜಾನರ್, ಅವರೇ ಬೇರೆ ಜಾನರ್, ನಾನೇ ಬೇರೆ ಜಾನರ್, ಬಟ್ ಏನಂದ್ರೆ ಇಬ್ರಿಗೂ ಅವ್ರ ಎಲ್ಲ ಜಾನರ್ ಬಗ್ಗೆ ಒಂದು ರೆಸ್ಪೆಕ್ಟ್ ಇರೋದ್ರಿಂದ ಅವ್ರಿಗೆ ನಾನು ಹಾಡೋದು ಅವ್ರಿಗೂ ಇಷ್ಟ ಆಗುತ್ತೆ, ಅವ್ರು ಹಾಡೋದು ನನಗೂ ಇಷ್ಟ ಆಗುತ್ತೆ. ಆಮೇಲೆ ಅವ್ರು ತುಂಬ ಅಂದರೆ ನನಗೆ ಇವತ್ತು ಫಸ್ಟ್ ಮೀಟ್ ಆಗಿದ್ದೀನಿ ಅನ್ನೋ ಫೀಲ್ ಇಲ್ಲ ಅಷ್ಟು. ಟಾಕ್ ಅಂದರೆ ಶಿ ಇಸ್ ವೆರಿ ಗುಡ್ ಟಾಕೆಟಿವ್. ಖುಷಿ ಆಗುತ್ತೆ ಅಂದರೆ ಇವತ್ತು ಆಟಿಟ್ಯೂಡ್ ಇಲ್ಲ ಯಾಕೆ ಮಾತಾಡಬೇಕು ಅನ್ನೋದಿಲ್ಲ. ವೆರಿ ಫ್ರೆಂಡ್ಲಿ. ಯಾ, ಒಂದು ಒಳ್ಳೆ ಫ್ರೆಂಡ್ ಸಿಕ್ಕಿದ್ರು ಇವತ್ತು ಆಕಾಶವಾಣಿಯಿಂದ. ಅಂಡ್ ಸುಧೀಂದ್ರ ಅವರೇ, ನಿಮ್ಮ ಫ್ಲೋ ಇದೆಯಲ್ಲ ಆ ತರ ಫ್ಲೋ ನಮಗೆ ಬರ್ಬೇಕಂದ್ರೆ ಒಂದು 50 ಸರಿ ನೀವು ಇಲ್ಲಿ ಕರಿಬೇಕು ನಮ್ಮನ್ನ. ಫ್ಯಾಂಟಾಸ್ಟಿಕ್. ನಿಮ್ಮ ಹತ್ರ ತುಂಬಾ ಸ್ಪಷ್ಟತೆ ಇದೆ, ಅಷ್ಟೇ ವೇಗವಾಗಿ ಕೂಡ ಮಾತಾಡ್ತೀರಾ. ನೈಸ್.
2: ನಾನು ಫಸ್ಟ್ ಇಲ್ಲಿ ಬಂದಾಗ್ಲೇ ಅನ್ಕೊಂಡೆ, ಓ ನಾನು ಆನ್ಸರ್ ಮಾಡೋ ಕೇಪಬಲ್ ಇದೀನ ಇವ್ರು ಮಾತಾಡೋ ಸ್ಪೀಡ್ಗೆ ಅನ್ಕೊಂಡೆ. ಓಕೆ, ಸ್ವಲ್ಪ ಈಗ ಅಡ್ಜಸ್ಟ್ ಆಯ್ತು.
3: ಸಾಕಾಗಲ್ಲ ಅನ್ಸುತ್ತೆ
1: ಅಲ್ವಾ. ಇಲ್ಲಿ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಕೆಲಸಗಳನ್ನ ಸಿಕ್ಕಾಗ ಮತ್ತೆ

0: ಮತ್ತೆ ಒಂದಾಗಿ ಬೇರೆ ಬೇರೆ ಕೆಲಸಗಳನ್ನ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಸೊ ಕಾರ್ಯಕ್ರಮ ಮುಗಿಸೋಕ್ಕಿಂತ ಮುಂಚೆ ಒಂದೊಂದು ಸಾಲು ನಿಮ್ಮ ಜೊತೆ ಕೇಳಬೇಕನ್ನೋದು ನನ್ನ ಆಸೆ, ಪ್ಲೀಸ್.
1: ಖಂಡಿತ. ನನಗೆ ಸಿಂಧು ಭೈರವಿ ರಾಗ ತುಂಬ ಇಷ್ಟ,
0: ಪ್ಲೀಸ್
1: ಅದರಲ್ಲಿ ಒಂದು ಹಾಡ್ತೀನಿ.

ವಾವ್. ಎಫ್ ಎಂ ಎಂಬ ಕೇಳುಗರಿಗೆಲ್ಲ ಅಡ್ವಾನ್ಸ್ ಆಗಿ ಸಂಗೀತ ಅಂದರೆ ಜೂನ್ 21 ವರ್ಲ್ಡ್ ಮ್ಯೂಸಿಕ್ ಡೇ ಶುಭಾಶಯಗಳನ್ನು ಹೇಳ್ತಾ ನವಿಲುಗೊರೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸಂಗೀತವೇ ನನ್ನ ಉಸಿರು, ಚಪ್ಪಾಳೆಯೇ ನನ್ನ ದೇವರು, ಈ ಹಾಡಿನೊಂದಿಗೆ 1:10 ಕನ್ನಡದಲ್ಲಿ ವಾರ್ತೆಗಳು ಪ್ರಸಾರ ಆಗುತ್ತೆ. ಸ್ಟೇ ಟ್ಯೂನ್ಡ್, ಎಫ್ ಎಂ ರೈನ್ಬೋ, ಮ್ಯೂಸಿಕಲಿ ಯೋರ್ಸ್.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: G7 ಶೃಂಗಸಭೆ ನೇಪಥ್ಯದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ದೇಶದ ರಕ್ಷಣಾ ಉತ್ಪಾದನೆ ಸಾರ್ವಕಾಲಿಕ ಗರಿಷ್ಠ 178,000 ಕೋಟಿ ರೂಪಾಯಿಗೆ ಏರಿಕೆ,

0: ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಮೊನಾಕೋ ರಾಜಕುಮಾರ ಎರಡನೇ ಆಲ್ಬರ್ಟ್ ಅವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ. ಏಕದಿನ ಕ್ರಿಕೆಟ್ ಸರಣಿಯ ಎರಡನೇ ಪಂದ್ಯದಲ್ಲಿ ಭಾರತ ಅಫ್ಘಾನಿಸ್ತಾನ ಮುಖಾಮುಖಿ. ಮತ್ತು ಫಿಫಾ ವಿಶ್ವಕಪ್ ಫುಟ್ಬಾಲ್, ಅಲ್ಜೀರಿಯಾ ವಿರುದ್ಧ ಅರ್ಜೆಂಟೀನಾಗೆ ಗೆಲುವು, ಹ್ಯಾಟ್ರಿಕ್ ಗೋಲು ಗಳಿಸಿದ ಮೆಸ್ಸಿ. ವಾರ್ತೆಗಳ ವಿವರ. ಫ್ರಾನ್ಸ್ನಲ್ಲಿ ನಡೆಯುತ್ತಿರುವ G7 ಶೃಂಗಸಭೆಯ ಸಂದರ್ಭದಲ್ಲಿ ಇಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಆರ್ಥಿಕ ಬೆಳವಣಿಗೆ, ಜಾಗತಿಕ ಸರಬರಾಜು ಸರಪಳಿ, ಕೃತಕ ಬುದ್ಧಿಮತ್ತೆ, ಹೂಡಿಕೆ ಸಹಭಾಗಿತ್ವ ಹಾಗೂ ವಿವಿಧ ಜಾಗತಿಕ ಭದ್ರತಾ ಸವಾಲುಗಳ ಕುರಿತು ಉಭಯ ನಾಯಕರು ಚರ್ಚಿಸುವ ಸಾಧ್ಯತೆ ಇದೆ. 2025-26 ಹಣಕಾಸು ವರ್ಷದಲ್ಲಿ ಭಾರತದ ವಾರ್ಷಿಕ ರಕ್ಷಣಾ ಉತ್ಪಾದನೆಯು ಸಾರ್ವಕಾಲಿಕ ಗರಿಷ್ಠ 178,000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು, ಈ ಸಾಧನೆಯು ಹಿಂದಿನ ಹಣಕಾಸು ವರ್ಷದ 154,000 ಕೋಟಿ ರೂಪಾಯಿ ಉತ್ಪಾದನೆಗೆ ಹೋಲಿಸಿದರೆ 15.6% ಬೆಳವಣಿಗೆ ಹಾಗೂ 2020-21 ಹಣಕಾಸು ವರ್ಷದಲ್ಲಿ 84,000 ಕೋಟಿ ರೂಪಾಯಿಗೂ ಅಧಿಕವಾಗಿದ್ದ ಉತ್ಪಾದನೆಗೆ ಹೋಲಿಸಿದರೆ 110% ಏರಿಕೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ. 2013-14 ಹಣಕಾಸು ವರ್ಷದಲ್ಲಿ 4,746 ಕೋಟಿ ರೂಪಾಯಿಗಳಷ್ಟಿದ್ದ ಸ್ವದೇಶಿ ರಕ್ಷಣಾ ಉತ್ಪಾದನೆಯು ಸುಮಾರು 4 ಪಟ್ಟು ಹೆಚ್ಚಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತದ ರಕ್ಷಣಾ ಉತ್ಪಾದನೆಯಲ್ಲಿ ಕಂಡುಬಂದಿರುವ ಗಮನಾರ್ಹ ಏರಿಕೆಯು ರಕ್ಷಣಾ ಉತ್ಪಾದನಾ ಇಲಾಖೆ ಹಾಗೂ ಇತರ ಎಲ್ಲ ಪಾಲುದಾರರ ಸಾಮೂಹಿಕ ಪ್ರಯತ್ನಗಳ ಫಲವಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಮೊನಾಕೋ ರಾಜಕುಮಾರ ಎರಡನೇ ಆಲ್ಬರ್ಟ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಸಚಿವರು, ಭೇಟಿಯ ಸಂದರ್ಭದಲ್ಲಿ ಸುಸ್ಥಿರತೆ, ಕಡಲ ಆರ್ಥಿಕತೆ, ನಾವೀನ್ಯತೆ ಹಾಗೂ ಉದಯೋನ್ಮುಖ ತಂತ್ರಜ್ಞಾನಗಳಂತಹ ಕ್ಷೇತ್ರಗಳಲ್ಲಿ ಭಾರತ ಮೊನಾಕೋ ಸಹಭಾಗಿತ್ವವನ್ನು ಮತ್ತಷ್ಟು ವಿಸ್ತರಿಸುವ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಫ್ರಾನ್ಸ್ನ ನೀಸ್ನಲ್ಲಿ ನಿನ್ನೆ ಸಮಾರೋಪಗೊಂಡ ಭಾರತ್ ಇನೋವೇಟ್ಸ್ 2026 ಕಾರ್ಯಕ್ರಮದ ಕುರಿತು ರಾಜಕುಮಾರ ಎರಡನೇ ಆಲ್ಬರ್ಟ್ಗೆ ಮಾಹಿತಿ ಹಂಚಿಕೊಂಡಿರುವುದಾಗಿ ಅವರು ತಿಳಿಸಿದ್ದಾರೆ. ಭಾರತದ ಚೈತನ್ಯಮಯ ತಂತ್ರಜ್ಞಾನ ಹಾಗೂ ನಾವೀನ್ಯತೆ ಪರಿಸರ ವ್ಯವಸ್ಥೆಯನ್ನು ಜಗತ್ತಿನ ಮುಂದೆ ಪ್ರದರ್ಶಿಸುವುದರ ಜೊತೆಗೆ ಜಾಗತಿಕ ಸಹಯೋಗವನ್ನು ಬಲಪಡಿಸುವಲ್ಲಿ ಈ ಕಾರ್ಯಕ್ರಮ ಮಹತ್ವದ ಪಾತ್ರ ವಹಿಸಿದೆ ಎಂದು ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಭಾರತದ ಕೃಷಿ ರಫ್ತು ದಶಕದ ಹಿಂದೆ ಸುಮಾರು 280 ಉತ್ಪನ್ನಗಳಿಂದ ಇಂದು ಸುಮಾರು 500 ಉತ್ಪನ್ನಗಳಿಗೆ ವಿಸ್ತರಿಸಿದೆ ಎಂದು ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಭಿಷೇಕ್ ದೇವ್ ಹೇಳಿದ್ದಾರೆ. ಅಮೆರಿಕ, ಬ್ರೆಜಿಲ್, ಚೀನಾ ಮತ್ತು ಐರೋಪ್ಯ ಒಕ್ಕೂಟದಂತಹ ಪ್ರಮುಖ ಜಾಗತಿಕ ರಫ್ತುದಾರರಿಂದ ಸ್ಪರ್ಧೆಯನ್ನು ಎದುರಿಸುತ್ತಿದ್ದರೂ ಸಹ ಕಳೆದ ವರ್ಷ ದೇಶದ ಕೃಷಿ ರಫ್ತು 53 ಶತಕೋಟಿ ಡಾಲರ್ಗಳನ್ನು ತಲುಪಿದೆ ಮತ್ತು ವಿಶ್ವದ ಅಗ್ರ 10 ಕೃಷಿ ರಫ್ತು ಮಾಡುವ ದೇಶಗಳಲ್ಲಿ ಸ್ಥಿರವಾಗಿ ಸ್ಥಾನ ಪಡೆದಿದೆ ಎಂದು ಮಾಹಿತಿ ನೀಡಿದರು. ಅಕ್ಕಿ ಮತ್ತು ಮಸಾಲೆಗಳಂತಹ ಸಾಂಪ್ರದಾಯಿಕ ಉತ್ಪನ್ನಗಳನ್ನು ಮೀರಿ ದೇಶವು ತನ್ನ ಕೃಷಿ ರಫ್ತುಗಳನ್ನು ಗಮನಾರ್ಹವಾಗಿ ವೈವಿಧ್ಯಗೊಳಿಸಿದೆ. ಇದರಲ್ಲಿ ದ್ವಿದಳ ಧಾನ್ಯಗಳು, ಕೋಕೋ ಉತ್ಪನ್ನಗಳು, ಅನಾನಸ್, ದ್ರಾಕ್ಷಿ ಮತ್ತು ದಾಳಿಂಬೆ ಸೇರಿವೆ. ಇವುಗಳನ್ನು ಈಗ 12 ಕ್ಕೂ ಹೆಚ್ಚು ದೇಶಗಳ ಮಾರುಕಟ್ಟೆಗಳಿಗೆ ಸಾಗಿಸಲಾಗುತ್ತಿದೆ ಎಂದು ಅಭಿಷೇಕ್ ದೇವ್ ತಿಳಿಸಿದರು. ನೀಟ್ ಪರೀಕ್ಷೆಗೂ ಮುನ್ನ ಪೋಷಕರು ಮತ್ತು ಅಭ್ಯರ್ಥಿಗಳು ವಂಚಕರ ಬಗ್ಗೆ ಎಚ್ಚರದಿಂದಿರಬೇಕು ಎಂದು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಮನವಿ ಮಾಡಿದೆ. ಟೆಲಿಗ್ರಾಂನಲ್ಲಿ ವಂಚಕರು ಮರುಪರೀಕ್ಷಾ ಪತ್ರಿಕೆಯನ್ನು ಹಂಚಿಕೊಳ್ಳುವುದಾಗಿ ಹೇಳಿಕೊಂಡು 14,000 ರಿಂದ 25,000 ರೂಪಾಯಿಗಳವರೆಗೆ ಹಣಕ್ಕಾಗಿ ಬೇಡಿಕೆ ಇಡುತ್ತಿದ್ದಾರೆ. ಇದನ್ನು ಪೋಷಕರು ಮತ್ತು ಅಭ್ಯರ್ಥಿಗಳು ನಂಬಿ ವಂಚನೆಗೆ ಒಳಗಾಗಬಾರದು ಎಂದು ಎನ್ಟಿಎ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:00

0: 15ಕ್ಕೆ.
1: ಭಾರತದ ಅಧ್ಯಕ್ಷತೆಯಲ್ಲಿ 8ನೇ ಬ್ರಿಕ್ಸ್ ಮಾದಕ ವಸ್ತು ವಿರೋಧಿ ಕಾರ್ಯಪಡೆ ಸಭೆ ವರ್ಚುವಲ್ ಮೂಲಕ ನಡೆಯಿತು. ಸಭೆಯಲ್ಲಿ ಭಾರತ, ಚೀನಾ, ಇಥಿಯೋಪಿಯಾ, ಇಂಡೋನೇಷ್ಯಾ, ರಷ್ಯಾ, ದಕ್ಷಿಣ ಆಫ್ರಿಕಾ ಹಾಗೂ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಪ್ರತಿನಿಧಿಗಳು ಭಾಗವಹಿಸಿದ್ದರು ಎಂದು ಮಾದಕ ವಸ್ತು ನಿಯಂತ್ರಣ ಬ್ಯೂರೋ ಎನ್ಸಿಬಿ ತಿಳಿಸಿದೆ. ಮಾದಕ ವಸ್ತು ಕಳ್ಳಸಾಗಣೆ ಮತ್ತು ಮಾದಕ ವಸ್ತು ದುರ್ಬಳಕೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಅಂತಾರಾಷ್ಟೀಯ ಸಹಕಾರವನ್ನು ಬಲಪಡಿಸುವುದು, ಮಾಹಿತಿ ವಿನಿಮಯವನ್ನು ಹೆಚ್ಚಿಸುವುದು, ಸಾಮರ್ಥ್ಯ ವೃದ್ಧಿ ಹಾಗೂ ಸಮನ್ವಯಿತ ಕಾರ್ಯಾಚರಣೆಗಳನ್ನು ಉತ್ತೇಜಿಸುವ ಬಗ್ಗೆ ಬ್ರಿಕ್ಸ್ ರಾಷ್ಟಗಳ ಹಂಚಿಕೆಯ ಬದ್ಧತೆಯನ್ನು ಈ ಸಭೆ ಪುನರುಚ್ಚರಿಸಿದೆ ಎಂದು ಎನ್ಸಿಬಿ ಹೇಳಿದೆ. ಉತ್ಪಾದನೆ, ಸಂಶೋಧನೆ, ನಾವೀನ್ಯತೆ ಹಾಗೂ ಸಾಮರ್ಥ್ಯ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಗಾಢಗೊಳಿಸಲು ಭಾರತ ಮತ್ತು ಥೈಲ್ಯಾಂಡ್ ಪರಸ್ಪರ ಒಪ್ಪಿಗೆ ಸೂಚಿಸಿವೆ. ಬ್ಯಾಂಕಾಕ್ನಲ್ಲಿ ನಡೆದ 10ನೇ ಭಾರತ ಥೈಲ್ಯಾಂಡ್ ರಕ್ಷಣಾ ಸಂವಾದದಲ್ಲಿ ಈ ಒಪ್ಪಂದಕ್ಕೆ ಬರಲಾಯಿತು. ಸಭೆಯ ಅಧ್ಯಕ್ಷತೆಯನ್ನು ಥೈಲ್ಯಾಂಡ್ನ ರಕ್ಷಣಾ ಇಲಾಖೆಯ ಉಪ ಕಾರ್ಯದರ್ಶಿ ಅಡ್ಮಿರಲ್ ನುಟಾಪೋಲ್ ಡಿಯೇವಾನಿಚ್ ಹಾಗೂ ಭಾರತದ ಪರವಾಗಿ ರಕ್ಷಣಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸತ್ಯಜಿತ್ ಮೊಹಾಂತಿ ವಹಿಸಿದ್ದರು. ಸಭೆಯಲ್ಲಿ ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರದ ವಿವಿಧ ಆಯಾಮಗಳನ್ನು ಪರಿಶೀಲಿಸಲಾಯಿತು ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ಭದ್ರತಾ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲಾಯಿತು. ಭಾರತ ಪುರುಷರ ಕ್ರಿಕೆಟ್ ತಂಡ ಇಂದು ಲಕ್ನೋದ ಅಟಲ್ ಬಿಹಾರಿ ವಾಜಪೇಯಿ ಏಕಾನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ 3 ಪಂದ್ಯಗಳ ಸರಣಿಯ 2ನೇ ಏಕದಿನ ಪಂದ್ಯದಲ್ಲಿ ಅಫ್ಘಾನಿಸ್ತಾನವನ್ನು ಎದುರಿಸಲಿದೆ. ಪಂದ್ಯ ಮಧ್ಯಾಹ್ನ 1:30ಕ್ಕೆ ಆರಂಭವಾಗಲಿದೆ. ಶುಭ್ಮನ್ ಗಿಲ್ ನೇತೃತ್ವದ ಭಾರತ ತಂಡ ಪ್ರಸ್ತುತ ಸರಣಿಯಲ್ಲಿ 1-0 ಮುನ್ನಡೆಯಲ್ಲಿದೆ ಮತ್ತು ಇಂದಿನ ಪಂದ್ಯದಲ್ಲಿ ಸರಣಿಯನ್ನು ವಶಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ. ಅಮೆರಿಕದ ಕಾನ್ಸಸ್ ಸಿಟಿ ಕ್ರೀಡಾಂಗಣದಲ್ಲಿ ಇಂದು ಬೆಳಿಗ್ಗೆ ನಡೆದ ಫಿಫಾ ವಿಶ್ವಕಪ್ 2026 ಫುಟ್ಬಾಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ತಂಡ ಅಲ್ಜೀರಿಯಾ ವಿರುದ್ದ 3-0 ಗೋಲುಗಳ ಭರ್ಜರಿ ಗೆಲುವು ಸಾಧಿಸಿ ತನ್ನ ಅಭಿಯಾನ ಆರಂಭಿಸಿದೆ. ಈ ಪಂದ್ಯದಲ್ಲಿ ಹ್ಯಾಟ್ರಿಕ್ ಗೋಲು ಗಳಿಸಿದ ಲಿಯೋನೆಲ್ ಮೆಸ್ಸಿ ವಿಶ್ವಕಪ್ನಲ್ಲಿ ತಮ್ಮ 14ನೇ, 15ನೇ ಹಾಗೂ 16ನೇ ಗೋಲುಗಳನ್ನು ದಾಖಲಿಸುವ ಮೂಲಕ ಇತಿಹಾಸ ನಿರ್ಮಿಸಿದ್ದಾರೆ. ಇದರೊಂದಿಗೆ ವಿಶ್ವಕಪ್ ಇತಿಹಾಸದಲ್ಲಿ ಗರಿಷ್ಠ 16 ಗೋಲುಗಳನ್ನು ದಾಖಲಿಸಿದ ಜರ್ಮನಿಯ ದಿಗ್ಗಜ ಆಟಗಾರ ಮಿರೋಸ್ಲಾವ್ ಕ್ಲೋಸೆಯ ದಾಖಲೆಯನ್ನು ಮೆಸ್ಸಿ ಸರಿಗಟ್ಟಿದ್ದಾರೆ. ಇದಕ್ಕೂ ಮುನ್ನ ಅಮೆರಿಕದ ಬೋಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ನಾರ್ವೆ ತಂಡವು ಐ ಗುಂಪಿನ ತನ್ನ ಮೊದಲ ಪಂದ್ಯದಲ್ಲಿ ಇರಾಕ್ ವಿರುದ್ದ 4-1 ಗೋಲುಗಳ ಜಯ ಸಾಧಿಸಿದೆ. ಈ ಜಯದೊಂದಿಗೆ ನಾರ್ವೆ ಐ ಗುಂಪಿನಲ್ಲಿ ಅಗ್ರಸ್ಥಾನಕ್ಕೇರಿದೆ. ಇನ್ನೊಂದೆಡೆ ನಿನ್ನೆ ರಾತ್ರಿ ಅಮೆರಿಕದ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆದ ಐ ಗುಂಪಿನ ಆರಂಭಿಕ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಸೆನೆಗಲ್ ವಿರುದ್ದ 3-1 ಗೋಲುಗಳಿಂದ ಜಯ ಸಾಧಿಸಿತು. ಫ್ರಾನ್ಸ್ ಪರ ಕೈಲಿಯನ್ ಎಂಬಾಪೆ 2 ಗೋಲುಗಳನ್ನು ಗಳಿಸಿ ಒಟ್ಟು 58 ಗೋಲುಗಳೊಂದಿಗೆ ಫ್ರಾನ್ಸ್ ತಂಡದ ಸರ್ವಕಾಲಿಕ ಅಗ್ರ ಗೋಲು ಗಳಿಕೆದಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಜಮ್ಮು ಕಾಶ್ಮೀರದಲ್ಲಿ ವಾರ್ಷಿಕ ಅಮರನಾಥ ಯಾತ್ರೆಗೆ ಮುಂಚಿತವಾಗಿ ಕೇಂದ್ರಾಡಳಿತ ಪ್ರದೇಶದಾದ್ಯಂತ ಭದ್ರತೆಯನ್ನು ಬಿಗಿಗೊಳಿಸಲಾಗಿದೆ. ಯಾತ್ರೆ ಸುಗಮವಾಗಿ ನಡೆಯುವ ನಿಟ್ಟಿನಲ್ಲಿ ಬಹುಪದರದ ಭದ್ರತಾ ವ್ಯವಸ್ಥೆ, ಅಣಕು ಕವಾಯತು ಮತ್ತು ಸಂಘಟಿತ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. G7 ಶೃಂಗಸಭೆ ನೇಪಥ್ಯದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ದೇಶದ ರಕ್ಷಣಾ ಉತ್ಪಾದನೆ ಸಾರ್ವಕಾಲಿಕ ಗರಿಷ್ಠ 1,78,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಮೊನಾಕೋ ರಾಜಕುಮಾರ 2ನೇ ಆಲ್ಬರ್ಟ್ ಅವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ. ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಇಂದು ಭಾರತ ಅಫ್ಘಾನಿಸ್ತಾನ ಮುಖಾಮುಖಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಅಲ್ಜೀರಿಯಾ ವಿರುದ್ಧ ಅರ್ಜೆಂಟೀನಾಗೆ ಗೆಲುವು, ಹ್ಯಾಟ್ರಿಕ್ ಗೋಲು ಗಳಿಸಿದ ಮೆಸ್ಸಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
2: ಗೊತ್ತಾ ನಿನ್ಗೆ, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತದ ರಕ್ಷಣಾ ಕ್ಷೇತ್ರವು ಅಪೂರ್ವ ಪರಿವರ್ತನೆಯನ್ನು ಕಂಡಿದೆ. ಭಾರತವು ರಕ್ಷಣಾ ವಲಯದಲ್ಲಿ ಭವಿಷ್ಯವನ್ನು ಬಲಿಷ್ಠವಾಗಿ ರೂಪಿಸುತ್ತಿದೆ.
3: ಹೌದು, ರಕ್ಷಣಾ ಸಚಿವಾಲಯವು ಭಾರತೀಯ ಕಂಪನಿಗಳಿಗೆ ನಮ್ಮ ದೇಶದಲ್ಲೇ ವಿಶ್ವಮಟ್ಟದ ತಂತ್ರಜ್ಞಾನದ ವಿನ್ಯಾಸ, ಅಭಿವೃದ್ಧಿ ಮತ್ತು ನಿರ್ಮಾಣಕ್ಕೆ ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುತ್ತಿದೆ.
2: ಖಂಡಿತ, ಈ ಪರಿವರ್ತನೆಯನ್ನು ಮುನ್ನಡೆಸುತ್ತಿರುವ

0: ಪ್ರಮುಖ ಹೆಸರುಗಳಲ್ಲಿ ಒಂದಾಗಿದೆ ಎಚ್ಎಎಲ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸ್ವದೇಶಿ ಯುದ್ಧ ವಿಮಾನಗಳು ಮತ್ತು ಯುದ್ಧ ಹೆಲಿಕಾಪ್ಟರ್ಗಳಿಂದ ಹಿಡಿದು ತರಬೇತಿ ವಿಮಾನಗಳು, ಸಾರಿಗೆ ವಿಮಾನಗಳು ಮತ್ತು ಉನ್ನತ ಏರೋಸ್ಪೇಸ್ ವ್ಯವಸ್ಥೆಗಳವರೆಗೆ ಎಚ್ಎಎಲ್ ಭಾರತದ ರಕ್ಷಣಾ ವಲಯದ ಭವಿಷ್ಯವನ್ನು ಬಲಿಷ್ಠವಾಗಿ ನಿರ್ಮಿಸಲು ಸಹಾಯ ಮಾಡುತ್ತಿದೆ.
1: ಎಚ್ಎಎಲ್ ಖಾಸಗಿ ಉದ್ಯಮಗಳು ಮತ್ತು ಸಾವಿರಾರು ಎಂಎಸ್ಎಂಇಗಳನ್ನು ಒಟ್ಟುಗೂಡಿಸಿ ದೇಶದಲ್ಲಿ ಶಕ್ತಿಶಾಲಿ ಏರೋಸ್ಪೇಸ್ ಇಕೋಸಿಸ್ಟಮ್ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ.
0: ಭಾರತೀಯ ಪ್ರತಿಭೆ, ಭಾರತೀಯ ತಂತ್ರಜ್ಞಾನ ಮತ್ತು ದೃಢ ಸಂಕಲ್ಪದ ಬಲದೊಂದಿಗೆ ಪ್ರತಿಯೊಂದು ಹೊಸ ನವೀನತೆಯು ಭಾರತವನ್ನು ಆತ್ಮನಿರ್ಭರ ಭಾರತದೆಡೆಗೆ ಕೊಂಡೊಯ್ಯುತ್ತಿದೆ.
2: 12 ಸಾಲ ವಿಶ್ವಾಸ್ಗೆ, ವಿಕಾಸ್ಗೆ, ಜನ ಕಲ್ಯಾಣಕ್ಕೆ.
3: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ಆಶಾಕಿರಣ ಯೋಜನೆಯ ಆಶಯ. ಆಶಾಕಿರಣ ಯೋಜನೆಯಡಿ 600,000 ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 400,000 ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಆದೀತೆ ಮಲೆ ಕಣಿವೆ ಸಮದ ನೆಲ, ಮದ್ದು ತಡೆವುದೆ ಮುಪ್ಪು ಕಳ್ಳನ ಒಲ ಮರೆ. ಗುದ್ದಲೀನ ಆದೀತೆ ಮಲೆ ಕಣಿವೆ ಸಮದ ನೆಲ, ಮದ್ದು ತಡೆವುದೆ ಮುಪ್ಪು ಕಳ್ಳನ ಒಲ ಮರೆ. ಯುದ್ಧ ತಾಪದೆ ಶಾಂತಿ ಶೀತಲತೆ ಯುಧಿ ಸೀತೆ, ಸಿದ್ಧವಿರು ಸೈರಣೆಗೆ ಮಂಕುತಿಮ್ಮ. ಯುದ್ಧ ತಾಪದೆ ಶಾಂತಿ ಶೀತಲತೆ ಯುಧಿ ಸೀತೆ, ಸಿದ್ಧವಿರು ಸೈರಣೆಗೆ ಮಂಕುತಿಮ್ಮ.

ಜನ ತನು ನೆಲ ನಮ್ಮ ಜಗತ್ತು ಎಂದರೆ ನಾವು ವಾಸ ಮಾಡುವ ಭೂಮಿ, ನಮ್ಮೊಂದಿಗಿರುವ ನಮ್ಮ ಜನ, ನಮ್ಮ ಶರೀರ, ಇವು ನಮ್ಮ ಬದುಕಿನ ಆಧಾರ, ಆಶ್ರಯ, ಸಾಧನಾ ಕ್ಷೇತ್ರ. ಜನರ ಸ್ವಭಾವ ಎಂಥದ್ದು, ದೇಹಧರ್ಮದ ಸ್ವರೂಪ ಯಾವುದು, ನೆಲದ ಪ್ರಕೃತಿ ವೈಚಿತ್ರ್ಯ ಏನು ಎಂಬುದನ್ನು ತಿಳಿದುಕೊಂಡು ಬಾಳಬೇಕು. ಇದಕ್ಕೆ ಸೈರಣೆ, ಸಹನೆ, ತಾಳ್ಮೆ ಬೇಕು ಎನ್ನುತ್ತಾರೆ ಡಿ ವಿ ಜಿ. ಅದಕ್ಕೆ ಹಲವು ದೃಷ್ಟಾಂತಗಳನ್ನು ಅವರು ನೀಡುತ್ತಾರೆ. ನೆಲದ ಗುಣ ಗಮನಿಸಿದರೆ ಹಳ್ಳ ದಿಣ್ಣೆ, ಬೆಟ್ಟ ಕಣಿವೆ, ಅತ್ಯುನ್ನತ ಶಿಖರ, ಆಳಪ್ರಪಾತ ಇರುವುದು ಪ್ರಕೃತಿಯಲ್ಲಿ ನಾವು ಕಾಣುವ ವಿಭಿನ್ನ ಸತ್ಯಗಳು. ಮನೆ ಕಟ್ಟಲು ನೆಲವನ್ನು ಸಮಗೊಳಿಸುವ ಹಾಗೆ ಈ ಪ್ರಕೃತಿಯ ಏರುಪೇರುಗಳನ್ನು ಸಮ ಮಾಡುತ್ತೇವೆ ಎಂದು ಗುದ್ದಲಿ ಹಿಡಿದು ಬೆಟ್ಟ ಪರ್ವತಗಳನ್ನು ಕಡಿದು ಹಳ್ಳ ಪ್ರಪಾತಗಳಿಗೆ ಸೇರಿಸಿ ಇಲ್ಲವೇ ಸಮನಾಗಿ ಹರಡಿ ಭೂಮಿಯನ್ನು ಸಮತಳ ಪ್ರದೇಶವನ್ನಾಗಿ ಆಟದ ಮೈದಾನದಂತೆ ಮಾಡಲು ಸಾಧ್ಯವೇ? ಬುಲ್ಡೋಜರ್ಗಳಂತಹ ಯಂತ್ರಗಳಿಂದಲೂ ಸಾಧ್ಯವಿಲ್ಲ. ಇನ್ನು ಗುದ್ದಲಿಯಿಂದ ಏನಾದೀತು? ಹಾಗೆಯೇ ನಶ್ವರವಾದ ಈ ಶರೀರವನ್ನು, ಯೌವನ ಮುಪ್ಪುಗಳಿಂದ ಏರುಪೇರುಗಳಿಂದ ಕೂಡಿದ ಈ ಶರೀರವನ್ನು ಲೇಹ್ಯ, ಕಷಾಯ, ಚುಚ್ಚುಮದ್ದು, ಮಾತ್ರೆ ಮೊದಲಾದ ನಾನಾ ಬಗೆಯ ಔಷಧೋಪಚಾರಗಳಿಂದ ಮುಪ್ಪು ಬರದಂತೆ, ಯೌವನ ಉಳಿಯುವಂತೆ ಮಾಡಲಾದೀತೆ? ಹಸಿರು ಎಲೆ ಸಹಜವಾಗಿ ಒಣಗಿದೆಲೆ ಆಗುವಂತೆ ದೇಹದ ಸಹಜ ಧರ್ಮ ಬಾಲ್ಯ ಯೌವನ ಮುಪ್ಪುಗಳು ಯಾವ ಔಷಧದಿಂದಲೂ ತಡೆಗಟ್ಟಲು ಸಾಧ್ಯವಿಲ್ಲ. ಇನ್ನು ಜನಜನಾಂಗಗಳಲ್ಲಿ ಹೋರಾಟ, ಸೇಡು, ಹಿಂಸೆಗಳಿಂದ ಕೂಡಿದ ಯುದ್ಧಗಳು ಸಹಜವಾದ್ದು. ಜನಾಂಗದ ಬದುಕಿನಲ್ಲಿ ಅಲ್ಲೋಲ ಕಲ್ಲೋಲಗಳು, ಮಾರಣಹೋಮಗಳು ಅನಿವಾರ್ಯ. ಜಗತ್ತಿನ ಇತಿಹಾಸ ಇದಕ್ಕೆ ಸಾಕ್ಷಿ. ಯುದ್ಧ ಬೆಂಕಿ ಇದ್ದಂತೆ, ಶಾಂತಿ ನೀರಿದ್ದಂತೆ. ಮನುಷ್ಯನ ಸ್ವಭಾವ ಮತ್ತೆ ಮತ್ತೆ ಕೆರಳುವುದೇ ಆಗಿದೆ. ಶಾಂತಿ ಎಂಬುದು ಒಂದು ರೀತಿ ತಾತ್ಕಾಲಿಕ ಸಮಾಧಾನ. ಬೂದಿಯೊಳಗಿನ ಕೆಂಡದಂತೆ ಯುದ್ಧದ ಹೋರಾಟದ ಸ್ವಭಾವ ಮಾನವನಲ್ಲಿ ಮತ್ತೆ ಮತ್ತೆ ಎದ್ದೆದ್ದು ಕಾಣುತ್ತಿರುತ್ತದೆ. ಆದ ಕಾರಣ ಜಗತ್ತಿನ ಏರುಪೇರುಗಳಂತೆ ಯುದ್ಧಗಳ ಅನಿವಾರ್ಯತೆಯನ್ನು, ಶರೀರದ ವೃದ್ಧಿ ಕ್ಷಯಗಳನ್ನು ಅನಿವಾರ್ಯವಾಗಿ ತಡೆದುಕೊಳ್ಳಬೇಕೇ ಹೊರತು, ಸಹಿಸಿಕೊಳ್ಳಬೇಕೇ ಹೊರತು ಮತ್ತೇನು ದಾರಿಯೂ ಇಲ್ಲ. ಅದಕ್ಕಾಗಿ ಶಾಂತ ಸ್ವಭಾವ, ತಾಳ್ಮೆಯ ಗುಣ ಉಳಿಸಿಕೊಳ್ಳಬೇಕು, ಬಳಸಿಕೊಳ್ಳಬೇಕು. ಇದು ಬದುಕಿನ ದಾರಿ.

ಸಾಸಿರದ ಯುಕ್ತಿ ಸಾಹಸವ ನೀನೆಸಗುತ್ತಿರು, ಲೇಸು ಫಲ ದೊರೆಗೆ ನಿನ್ನೆಲ್ಲ ಪೌರುಷಕಂ. ಸಾಸಿರದ ಯುಕ್ತಿ ಸಾಹಸವ ನೀನೆಸಗುತ್ತಿರು, ಲೇಸು ಫಲ ದೊರೆಗೆ ನಿನ್ನೆಲ್ಲ ಪೌರುಷಕಂ. ಶೇಷ ನಿನಗುಳಿವುದೆಂತಾದೊಡಂ ನೋವಿನಿತು, ಸೈಸದನು ನೀನಳದೆ ಮಂಕುತಿಮ್ಮ. ಶೇಷ ನಿನಗುಳಿವುದೆಂತಾದೊಡಂ ನೋವಿನಿತು, ಸೈಸದನು ನೀನಳದೆ ಮಂಕುತಿಮ್ಮ.

ಮಾನವ ಸಾಹಸಪ್ರಿಯ, ಸಮಸ್ಯೆಗಳು ಎಷ್ಟೇ ಬರಲಿ ಅವುಗಳನ್ನು ಎದುರಿಸಲು ಪ್ರಯತ್ನಿಸುತ್ತಾನೆ. ಇಂಥ ಮನೋಧರ್ಮದಿಂದಲೇ ಅಜ್ಞಾನಿ ಮಾನವ ಶಿಲಾಯುಗದ ಮಾನವ, ಇಂದು ವಿಜ್ಞಾನಿ ಮಾನವ ಅಣುಯುಗದ ಮಾನವ ಆಗಿದ್ದಾನೆ. ಅದಕ್ಕೆ ಮುಖ್ಯ ಕಾರಣ ಬುದ್ಧಿಶಕ್ತಿ, ಜ್ಞಾನಬಲ, ಅನುಭವ ಸಂಗ್ರಹ. ಒಬ್ಬನ ಅನುಭವ ತಿಳುವಳಿಕೆಯನ್ನು ಇನ್ನೊಬ್ಬನಿಗೆ ತಿಳಿಸುವ ಭಾಷಾ ಮಾಧ್ಯಮ, ಅಭಿವ್ಯಕ್ತಿ ಶಕ್ತಿ ಮಾನವನಿಗಿದೆ. ಹಾಗಾಗಿ ತನ್ನ ಹಿಂದಿನವರ, ಸಮಕಾಲೀನರ ಅನುಭವಗಳನ್ನು ಅರಿತು ಅವುಗಳನ್ನು ಮುಂದುವರಿಸುವ ಶಕ್ತಿ ಅವನಿಗಿದೆ. ಹಾಗಾಗಿ ಅವನು ಎಲ್ಲ ಅನುಭವಗಳ ಸಂಗ್ರಹವನ್ನು ಮುಂದಿನ ತಲೆಮಾರಿಗೆ ತಲುಪಿಸಬಲ್ಲ. ಉದಾಹರಣೆಗೆ, ಹುಲಿ ಶತಶತಮಾನಗಳಿಂದ ಹೊಂಚು ಹಾಕಿ ಇತರ ಪ್ರಾಣಿಗಳನ್ನು ಬೇಟೆ ಆಡುವುದು ಎಲ್ಲರಿಗೂ ತಿಳಿದ ವಿಚಾರ. ಅದು ಸಾವಿರಾರು ವರ್ಷಗಳಿಂದ ಇಂದೂ ಸಹ ಬೇಟೆಯಾಡುತ್ತಿರುವುದು ಅದೇ ರೀತಿ. ಆದರೆ ಮಾನವ ಆಹಾರಕ್ಕಾಗಿ ಬೇಟೆಯಾಡುತ್ತಿದ್ದಾಗ ಆ ಕಾಲದಲ್ಲಿ ಕಲ್ಲಿನ ಆಯುಧ, ಬಾಣಗಳು, ಬಲೆಗಳನ್ನು ಬೀಸಿ ಬೇಟೆಯಾಡುತ್ತಿದ್ದ. ಆದರೆ ಈ ಕಾಲದಲ್ಲಿ ಹಾಗಿಲ್ಲ. ಸಾಹಸ, ಯುಕ್ತಿ, ವಿದ್ಯೆ, ಅನುಭವ ಸಂಗ್ರಹ, ಸ್ಮರಣಶಕ್ತಿ ಮೊದಲಾದಂಥ ನಾನಾ ಯುಕ್ತಿಗಳಿಂದ, ವಿಧಾನಗಳಿಂದ ವಿಮಾನಗಳಲ್ಲಿ ಹಕ್ಕಿಯಂತೆ

0: ಬಲ್ಲ, ಸಾಗರದಲ್ಲಿ ಜಲಚರಗಳಂತೆ ಚಲಿಸಬಲ್ಲ, ನೆಲದ ಮೇಲೆ ಭೂಚರಗಳಂತೆ ನಡೆಯಬಲ್ಲ, ನಲಿಯಬಲ್ಲ, ಹುಲಿಯಂತೆ ಒಂದು ಸಲಕ್ಕೆ ಒಂದು ಪ್ರಾಣಿಯನ್ನು ಬೇಟೆಯಾಡುವನಲ್ಲ ಎಂದು ಮಾನವ. ಲಕ್ಷ ಲಕ್ಷಾಂತರ ಜನಗಳನ್ನು ಏಕಕಾಲದಲ್ಲಿ ಆಪೋಷಣ ತೆಗೆದುಕೊಳ್ಳಬಲ್ಲ ದೈತ್ಯನಾಗಿದ್ದಾನೆ. ಅಣುವಿಜ್ಞಾನ ಪ್ರಗತಿ ಜೀವನ ವಿಕಾಸಕ್ಕೆ ಬಳಸಿದ ಹಾಗೆಯೇ ಜೀವನ ವಿನಾಶಕ್ಕೂ ಬಳಸಬಲ್ಲವನಾಗಿದ್ದಾನೆ. ಆದರೆ ವಿನಾಶದ ಕೆಲಸವನ್ನು ಮಾಡಬಾರದು ಎನ್ನುತ್ತಾರೆ DVG ಅವರು. ಶಾಸ್ತ್ರಜ್ಞಾನ, ಯಂತ್ರಜ್ಞಾನ, ತಂತ್ರಜ್ಞಾನ ಎಲ್ಲ ಸಾಧಿಸುವ ಸಂದರ್ಭದಲ್ಲಿ ಸಾಹಸಿರದ ಯುಕ್ತಿ ಸಾಹಸವ ನೀನೆಸಗುತ್ತಿರೋ, ನಿನ್ನ ಎಲ್ಲ ಪ್ರಯತ್ನಗಳು ಯಶಸ್ವಿಯಾಗಲಿ, ಆದರೆ ಅವುಗಳಿಂದ ಸತ್ಫಲಗಳು ಸಿಗಲಿ ಮಾನವ ಸಮಾಜಕ್ಕೆ ಅನ್ನುತ್ತಾರೆ DVG ಅವರು. ಆದರೆ ಪ್ರಕೃತಿ ನಿಯಮ ವಸ್ತುಸ್ಥಿತಿ ಹಾಗಿಲ್ಲ. ವಿಕಾಸದಲ್ಲಿ ವಿನಾಶದ ಬೀಜ ಅಡಗಿದೆ. ಹುಟ್ಟಿನಲ್ಲಿ ಸಾವು ನಿರ್ಧಾರವಾಗಿರುತ್ತದೆ. ಸುಖದ ಜೀವನದಲ್ಲಿಯೇ ಕಷ್ಟ ಅಡಗಿರುತ್ತದೆ. ಮೃಷ್ಟಾನ್ನ ಭೋಜನದಲ್ಲೇ ಅಜೀರ್ಣದ ಭಯ ಇರುತ್ತೆ. ಈ ಸುಖದಲ್ಲಿ ದುಃಖ, ನಲುವಿನಲ್ಲಿ ನೋವು ಹೇಗೋ ಉಳಿದು ಬಿಟ್ಟಿರುತ್ತದೆ, ಹಾಗೆಯೇ ಅಯ್ಯೋ ನನ್ನ ಸುಖದಲ್ಲಿ ದುಃಖ ಅನುಭವಿಸುವಂತಾಯಿತೆ ಎಂದು ಅಳಬೇಕಾಗಿಲ್ಲ. ಕರ್ಮ ಶೇಷ ಉಳಿದಂತೆ ಅನುಭವಿಸುವುದಕ್ಕೆ ಸಿದ್ಧವಾದರೆ ಸಾಕು. ಆದ್ದರಿಂದ ಏನೇ ಕಷ್ಟ ಬಂದರೂ ಕೂಡ, ಏನೇ ಅಪಾಯವಿದ್ದರೂ ಕೂಡ ನೀನಳದೆ ಅದನ್ನು ಸೈರಿಸುವ ಮನೋಭಾವ ಬೆಳೆಸಿಕೋ ಅನ್ನುತ್ತಾರೆ DVG ಅವರು.
1: ಇದುವರೆಗೆ ಕಗ್ಗದ ಸಿರಿ, DVG ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಕಲಾವತಿ ಅವಧೂತ್, ವ್ಯಾಖ್ಯಾನ ಪ್ರೊಫೆಸರ್ ಜಿ ಅಶ್ವಥ ನಾರಾಯಣ, ಸಂಯೋಜನೆ MG ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ TV ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಸ್ನೇಹಿತರೆ, ಇದುವರೆಗೂ ಕಗ್ಗದ ಸಿರಿ ಕೇಳಿದ್ರಿ.
3: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ. ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
5: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಅದಕ್ಕೆ ಬೇರೆ ಬೇರೆ ಆಕಾರಗಳಿರುವುದು ಕಾಣಿಸ್ತು. ಹೀಗೆ ಇಷ್ಟು ಬೃಹತ್ತಾದಂತಹ ಆಕಾರವನ್ನು ಬಿಡಿಸೋಕೆ ಪೆರುವಿನಲ್ಲಿದ್ದಂತಹ ಜನರಿಗೆ ಹೇಗೆ ಸಾಧ್ಯ ಆಯಿತು ಅಂತ ಯೋಚನೆ ಮಾಡಿದ್ರು. ಮೊದಲಿಗೆ ಅಂದ್ಕೊಂಡ್ರು ಇದು ಬಹುಶಃ ಅನ್ಯಗ್ರಹ ಜೀವಿಗಳ ಕೆಲಸ, ಅವರು ಫ್ಲೈಯಿಂಗ್ ಸಾಸರ್ಸಲ್ಲಿ ಬಂದು ಇಳಿಯೋದಕ್ಕೆ ಇದನ್ನೆಲ್ಲ ಕೂಡ ಒಂದು ರೀತಿ ಹೆಲಿಪ್ಯಾಡ್ ಥರ ಮಾಡಿಕೊಂಡಿದ್ದಾರೆ ಅಂತ ಯೋಚನೆ ಮಾಡಿದರು. ಆದರೆ ಅದು ಸುಳ್ಳು ಅಂತ ಅನ್ನಿಸ್ತು. ಯಾಕೆಂದರೆ ಎಲ್ಲ ಬಿಟ್ಟು ಇಷ್ಟೆಲ್ಲ ದೊಡ್ಡ ಭೂಭಾಗ ಇರಬೇಕಾದ್ರೆ ಅಲ್ಲೆಲ್ಲೋ ಹೋಗಿ ಆ ಒಂದು ದಟ್ಟ ಅಡವಿಯ ಮಧ್ಯೆ ಇರುವಂತಹ ಪುಟ್ಟ ಪೆರುವಿನಂತಹ ದೇಶದಲ್ಲಿ ಯಾಕೆ ಅನ್ಯಗ್ರಹ ಜೀವಿಗಳು ಅವರು ಇಳಿಯುವಂತಹ ವ್ಯವಸ್ಥೆ ಮಾಡಿಕೊಳ್ತಾರೆ? ಇದು ಬಹುಶಃ ಇಲ್ಲ ಅಂತ ಅನ್ನಿಸ್ತು. ಮತ್ತು ಅದಾದ ಮೇಲೆ ಯೋಚನೆ ಬಂದಿದ್ದೆ, ಅಲ್ಲಿ ಇದ್ದಂತಹ ನಾಗರಿಕತೆಯಲ್ಲಿ ಪೆರುವಿನ ಜನರಿಗೆ ಅಂತರಿಕ್ಷಕ್ಕೆ ಒಂದು ಸ್ವಲ್ಪನಾದರೂ ಮೇಲಕ್ಕೆ ಹೋಗಿ ಈ ರೀತಿ ಆಕೃತಿಗಳನ್ನ ನಿರ್ಮಿಸುವಂತಹ ಒಂದು ವಿಜ್ಞಾನ ಗೊತ್ತಿತ್ತು, ತಂತ್ರಜ್ಞಾನ ಗೊತ್ತಿತ್ತು ಅಂತ ಯೋಚನೆ ಮಾಡಿದ್ರು. ಹಾಗೆ ಯೋಚನೆ ಮಾಡಿದಾಗ ಅನಿಸಿದ್ದೇನು ಅಂದರೆ, ಅಲ್ಲಿನ ಜನರಿಗೆ ಮೊದಲಿಗೆ ಭೂಮಿಯಿಂದ ಮೇಲ್ಮಟ್ಟಕ್ಕೆ ಹಾರೋದು ಗೊತ್ತಿತ್ತು, ಮತ್ತು ಇನ್ನೊಂದೇನು ಅಂದರೆ ಅವರಿಗೆ ತುಂಬ ಚೆನ್ನಾಗಿ ಜಿಯೋಮೆಟ್ರಿ ಬರ್ತಿತ್ತು ಅಂತ. ಅಂದರೆ ಎಷ್ಟು ಚೊಕ್ಕದಾಗಿ ಎಷ್ಟು ಚೆನ್ನಾಗಿ ನಿಖರವಾಗಿ ಅಲ್ಲಿನ ಗೆರೆಗಳಿದೆ ಅಂತಂದರೆ, ನಿಮಗೆ ಅದು ಅವರು ಯಾವ ಆಕೃತಿಯಲ್ಲಿ ಕಾಣಬೇಕು ಅಂದುಕೊಂಡು ಬರ್ತಿದ್ದಾರೆ ಅದೇ ಆಕೃತಿಯಲ್ಲಿ ನಿಮಗೆ ಅಂತರಿಕ್ಷಕ್ಕೆ ಹೋದಾಗ ಕಾಣುತ್ತೆ. ನೇರ ಭೂಮಿ ಮೇಲೆ ನಿಂತಾಗ ನಿಮಗೆ ಸುಮ್ಮನೆ ಒಂದು ಸ್ಟ್ರೈಟ್ ಲೈನ್ ಥರ ಅನ್ನಿಸ್ತಾ ಇರುತ್ತೆ ಆ ಜಾಗ. ಮತ್ತು ದೊಡ್ಡ ದೊಡ್ಡದಾದಂತಹ ಪ್ರದೇಶದಲ್ಲಿ ಈ ಒಂದು ಆಕೃತಿಗಳನ್ನ ಅವರು ನಿರ್ಮಿಸಿದ್ದಾರೆ. ಇದನ್ನು ನಾಸ್ಕಾ ಗೆರೆಗಳು ಅಂತ ಹೇಳಿ ವಿಶ್ವ ಪ್ರಸಿದ್ಧಿಯಾಗಿದೆ. ನೀವು ಕೂಡ ನಾಸ್ಕಾ ಗೆರೆಗಳು ಅಂತ ಏನಾದರೂ ಹುಡುಕಿದ್ರೆ ಇದರ ಕುರಿತಾಗಿ ಮತ್ತಷ್ಟು ಮತ್ತಷ್ಟು ಮಾಹಿತಿ ಸಿಗುತ್ತೆ. ಇವತ್ತಿನ ನಮ್ಮ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಈ ನಾಸ್ಕಾ ಗೆರೆಗಳ ಕುರಿತು ಅಧ್ಯಯನ ಮಾಡಿದ ಲೇಡಿ ಆಫ್ ಲೈನ್ಸ್ ಕುರಿತಾಗಿ ಒಂದಷ್ಟು ಇನ್ಫಾರ್ಮೇಶನ್ ನಿಮ್ಮ ಜೊತೆ ಹಂಚ್ಕೊಳ್ತೀವಿ. ಚಂದದ ಗೀತೆಗಳಂತೂ ನಿಮ್ಮ ಜೊತೆಯಾಗಿ ಇರುತ್ತೆ.

0: Hey, did you know? Over the past 12 years, under the visionary leadership of Prime Minister Shri Narendra Modi, India's defense sector has witnessed a remarkable transformation. From boosting indigenous manufacturing to strengthening defense exports, India is shaping the future of defense with confidence.
1: You are right. In the defense sector, the Ministry of Defense has been creating the right environment for Indian companies to design, develop, and build world-class technologies right here at home.
0: Exactly. And one name that's leading this transformation is HAL, Hindustan Aeronautics Limited. From indigenous fighter aircraft and combat helicopters to trainers, transport aircraft, and advanced aerospace system, HAL is helping build the future of India's defense.
1: HAL is bringing together private industry and thousands of MSMEs to create a powerful defense manufacturing ecosystem.
0: So, every innovation is taking India one step closer to an Atmanirbhar Bharat, powered by Indian talent, Indian technology, and Indian determination.
2: 12 saal vishwas ke, vikas ke, jan kalyan ke.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
4: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನಬಿಲ್ಲು ಲಂಚ್ ಬಾಕ್ಸ್ನಲ್ಲಿ ನಾಸ್ಕಾ ಗೆರೆಗಳ ಕುರಿತಾಗಿ ಹೇಳ್ತಾ ಇದ್ದೆ. 1500 ವರ್ಷಗಳ ಹಿಂದಿನ ನಾಸ್ಕಾ ಗೆರೆಗಳು ನಮ್ಮ ಗುರುತಿಗೆ ಸಿಕ್ಕಿದ್ದಂತೂ 1939 ಸುಮಾರಿಗೆ ಅಂತ ಹೇಳಬಹುದು. ವಿಮಾನಗಳು ಹಾರಾಡೋಕ್ಕೆ ಶುರು ಮಾಡಿದಾಗ ಪೈಲಟ್ಗಳೆಲ್ಲ ಕೂಡ ಈ ಒಂದು ಗೆರೆಗಳನ್ನ ನೋಡಿ ಅಚ್ಚರಿಗೊಂಡಿದ್ರು. ಮಾತ್ರ ಅಲ್ಲ, ಬಹುಶಃ ಇದು ಆ ಕಾಲದ ನೀರಾವರಿ ಪ್ರಾಜೆಕ್ಟ್ಗಳು ಇರಬಹುದು. ಈಗ ಬತ್ತೋಗಿದೆ, ಈಗ ಒಣಗೋಗಿದೆ ಅಂತ ಅರ್ಥ ಮಾಡಿಕೊಂಡ್ರು. ಆದರೆ ಅದು ಅಲ್ಲ ಅಂತ ಪ್ರೂವ್ ಮಾಡಿದ್ದು ಡಾಕ್ಟರ್ ಪಾಲ್ ಕೊಸೋಕ್ ಅವರು. ಅವರು ಇತಿಹಾಸ ಪ್ರಾಧ್ಯಾಪಕರಾಗಿದ್ದವರು. ಅವರು ಹೇಳಿದ್ರು ನೀರಾವರಿಗೂ ಈ ಗೆರೆಗಳಿಗೂ ಏನೂ ಸಂಬಂಧ ಇಲ್ಲ ಅಂತ. ಇದು ಯಾವುದೂ ಕೂಡ ಅರ್ಥ ಕೊಡದ ಹೆದ್ದಾರಿಗಳ ಹಾಗೆ ಕಾಣ್ತಾ ಇರುವಂತಹ ಈ ದೈತ್ಯ ಚಿತ್ರಗಳನ್ನು ಆಕಾಶ ಮಾರ್ಗದಲ್ಲಿ ಮಾತ್ರ ಸ್ಪಷ್ಟವಾಗಿ ಗುರುತಿಸಬಹುದು ಅಂತಂದ್ರೆ, ಪೆರುವಿನ ಆ ಜನರಿಗೆ ಕಡೇ ಪಕ್ಷ ಬೆನ್ನಿಗೆ ಬಲೂನ್ ಕಟ್ಕೊಂಡು ಹಾರುವಂತಹ ವಿದ್ಯೆ ಆದರೂ ಗೊತ್ತಿರಲೇಬೇಕು. ಇಲ್ಲ ಅಂತಂದರೆ ಅದು ಹೇಗೆ ಇಷ್ಟು ಕರಾರುವಕ್ಕಾದಂತಹ ಆಕೃತಿಗಳನ್ನ ನಿರ್ಮಿಸೋಕೆ ಸಾಧ್ಯ ಅಂತ ಅವರು ಪ್ರಶ್ನಿಸಿ ಹೋದರು. ಆದರೆ ಈ ಗೆರೆಗಳ ಕುರಿತಾಗಿ ಇಷ್ಟು ಮಾತ್ರ ಮಾಹಿತಿಯನ್ನು ಕೊಟ್ಟಿದ್ರೆ ಅವರು, ಡಾಕ್ಟರ್ ಕುಸೋಕ್ ಅವರು ಇದನ್ನ ಮುಂದುವರೆಸಿದ್ದು, ಇದರ ಬಗ್ಗೆ ಮತ್ತಷ್ಟು ಅಧ್ಯಯನ ಮಾಡಿದ್ದು ಮಾತ್ರ ಮರಿಯಾ ರೇಖಿ ಅನ್ನುವಂತಹ ಗಣಿತಜ್ಞೆ ಹಾಗೆ ಪ್ರಾಚ್ಯಶಾಸ್ತ್ರಜ್ಞೆ. ಈಕೆ 1941 ಈ ರೇಖೆಗಳ ಅಧ್ಯಯನಕ್ಕೆ ಅಂತ ಹೇಳಿ ಪೆರುವಿಗೆ ಬಂದರು. ಅದಾದ ನಂತರ ಸುಮಾರು 5 ದಶಕಗಳ ಕಾಲ, ಅಂದರೆ ತಮ್ಮ ಜೀವಿತದ ಕೊನೆಯ ಅವಧಿಯ ತನಕ, ಪೆರುವಿನ ನಾಸ್ಕಾ ಗೆರೆಗಳ ಕುರಿತಾಗಿನ ಅಧ್ಯಯನದಲ್ಲೇ ಕಳೆದರು. ಹಾಗಾಗಿ ಇವರನ್ನ ಲೇಡಿ ಆಫ್ ಲೈನ್ಸ್ ಅಂತ ಗುರುತಿಸ್ತಾರೆ.

ಲೇಡಿ ಆಫ್ ದಿ ಲಯನ್ಸ್ ಕುರಿತಾಗಿ ಹೇಳ್ತಾ ಇದ್ದೆ ಅಲ್ಲ, ಮರಿಯಾ ರೇಕಿ ಅವರು ಸುಮಾರು 5 ದಶಕಗಳ ಕಾಲ ಪೆರುವಿನಲ್ಲಿ ಏನು ಕೆಲಸ ಮಾಡಿದ್ರು ಅಂತಂದರೆ, ಈ ನಾಸ್ಕಾ ಗೆರೆಗಳನ್ನು ಸಂರಕ್ಷಿಸಬೇಕು ಅಂತ ಹೋರಾಟ ಮಾಡಿದ್ರು. ಮಾತ್ರ ಅಲ್ಲ, ಆಗಾಗಲೇ ಅಷ್ಟೊತ್ತಿಗಾಗಲೇ ಅಳಿವಿನಂಚಿನಲ್ಲಿದ್ದಂತಹ ನಾಸ್ಕಾ ಗೆರೆಗಳನ್ನ ಮತ್ತೆ ಇನ್ನಷ್ಟು ಹದಗೆಡಿಸಿದ ಹಾಗೆ, ಮತ್ತಿನ್ನಷ್ಟು ಅವುಗಳ ಸ್ಥಿತಿ ಕಷ್ಟ ಆಗದೇ ಇರೋ ಹಾಗೆ ನೋಡಿಕೊಂಡಿದ್ದಂತಹ ಕೀರ್ತಿ ಇವರಿಗೆ ಸಲ್ಲತ್ತೆ. ಮತ್ತೆ ಇವರನ್ನ ಲೇಡಿ ಆಫ್ ದಿ ಲಯನ್ಸ್ ಅಂತ ಕರೆದಿದ್ದು ಯಾಕೆ ಅಂತಂದರೆ, ಇವರು ಮೂಲತಃ ಹಿಟ್ಲರ್ನ ನೆಲ ಜರ್ಮನಿಯಿಂದ ಬಂದವರು. ಸುಮಾರು 19 ಹರೆಯದ ಹುಡುಗಿ ಪೆರುವಿಗೆ ಬಂದಾಗ, ಆಗ ಮಹಾಯುದ್ಧದ ಸಮಯ ನಡೀತಾ ಇತ್ತು. ಮತ್ತೆ ಕೊಸೋಕ್ ಅವರು ನಾಸ್ಕಾದ ಗೆರೆಗಳನ್ನು ಆವಾಗ ಅಭ್ಯಾಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವುಗಳ ಅಳತೆ, ಆಕಾರ, ಚಿತ್ರಗಳಿಂದಾಗಿ ಇದೊಂದು ಖಗೋಲ ಕ್ಯಾಲೆಂಡರ್ ಇರಬಹುದಾ ಅಂತ ಶಂಕಿಸ್ತಾರೆ. ಮಾತ್ರ ಅಲ್ಲ, ಇದಕ್ಕೆ ಪೂರಕವಾಗಿ ಮುಳುಗುವಂತಹ ಸೂರ್ಯನನ್ನ, ನಕ್ಷತ್ರಗಳನ್ನು ಬೊಟ್ಟು ಮಾಡಿ ತೋರಿಸುವಂತಹ ಚಿತ್ರಗಳನ್ನ ಇಲ್ಲಿ ಗುರುತಿಸ್ತಾರೆ. ಈ ರೀತಿ ನಾಸ್ಕಾ ಗೆರೆಗಳು ಸುಮ್ಮನೆ ಏನೋ ಒಂದು ಕಲಾಕೃತಿ ಅಂತ ನಿರ್ಮಿಸಿರೋದಲ್ಲ, ಅದು ಖಗೋಲದೊಂದಿಗೆ ಸಂಬಂಧವನ್ನು ಹೊಂದಿದೆ. ಖಗೋಲಶಾಸ್ತ್ರವನ್ನು ಕೂಡ ಪೆರುವಿನ ಜನರು ಅಭ್ಯಾಸ ಮಾಡಿದ್ರು ಅಂತ ಜಗತ್ತಿಗೆ ಪರಿಚಯಿಸಿದ್ರು. ಮತ್ತೆ ಯುನೆಸ್ಕೋದಿಂದ ಸಂರಕ್ಷಣಾ ಪ್ರದೇಶವನ್ನಾಗಿ ಮಾಡೋದಕ್ಕೆ ಕೂಡ ಮರಿಯಾ ಅವರು ಜೀವನ ಪರ್ಯಂತ ದುಡಿದ್ರು ಅನ್ನೋದು ಸತ್ಯ. ಇದೇ ಕಾರಣಕ್ಕಾಗಿ ಪೆರುವಿನ ಜನರು ಇವರನ್ನ ಬೇರೆಯವರು ಅಂತ ಅಂದುಕೊಂಡೇ ಇಲ್ಲ, ಇವತ್ತಿಗೂ ಕೂಡ ಜನಮನದಲ್ಲಿ ಹಸಿರಾಗಿ ಉಳಿದಿದ್ದಾರೆ. ಲೇಡಿ ಆಫ್ ಲಯನ್ಸ್ ಅಂದರೆ ಮರಿಯಾ ರೇಕಿ ಅಂದ ಕೂಡಲೇ ಪೆರುವಿನ ಜನರಿಗೆ ಅಷ್ಟು ಪ್ರೀತಿ, ಅಷ್ಟು ವಿಶ್ವಾಸ. ಯಾಕೆ ಅಂತಂದರೆ, ಯಾವುದೋ ಬೇರೆ ದೇಶದಿಂದ ಬಂದವರು ತಮ್ಮ ದೇಶದ ಅಚ್ಚರಿಯ ಕುರಿತಾಗಿ ಅಷ್ಟೆಲ್ಲ ಕೆಲಸ ಮಾಡಿದ್ರು, ಅಷ್ಟೆಲ್ಲ ಅದರ ಸಂರಕ್ಷಣೆಗಾಗಿ ಹೋರಾಡಿದ್ರು, ಮತ್ತು ಅವುಗಳಲ್ಲಿರುವಂತಹ ಅರ್ಥವನ್ನು ಹುಡುಕೋಕೆ ಶ್ರಮಿಸಿದ್ರು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ತುಂಬ ಖುಷಿಯನ್ನು ತಂದಿರುವಂತಹ, ಹಾಗೆ ಅವರ ಬಗ್ಗೆ ತುಂಬಾ ಪ್ರೀತಿಯನ್ನು ಇಟ್ಕೊಳ್ಳೋದಕ್ಕೆ ಕಾರಣ ಆಗಿರುವಂತಹ ಸಂಗತಿ ಇದು. ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮ ಇದುವರೆಗೂ ನಿಮ್ಮ ಜೊತೆಯಾಗಿದ್ದದ್ದು ನಾಗಶ್ರೀ.

ಜಾಗತಿಕ ಮಟ್ಟದಲ್ಲಿ ತಲ್ಲಣ ಮೂಡಿಸುತ್ತಿರುವ ಹವಾಮಾನ ಬದಲಾವಣೆಯ ದುಷ್ಪರಿಣಾಮ ನಿಯಂತ್ರಿಸಲು ರಾಜ್ಯ ಸರ್ಕಾರ ಸಿದ್ಧತೆ ನಡೆಸುತ್ತಿದ್ದು, ಇದಕ್ಕಾಗಿ ವಿಶೇಷ ರಾಜ್ಯ ಹವಾಮಾನ ಕ್ರಿಯಾ ಯೋಜನೆ ರೂಪಿಸಿದೆ ಎಂದು ಪರಿಸರ ವಿಜ್ಞಾನಿ ಡಾ ಪವಿತ್ರಾ ನಾಯಕ್ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿಂದು ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದ ಹವಾಮಾನ ಬದಲಾವಣೆ ಕುರಿತಾದ ಕರ್ನಾಟಕ ರಾಜ್ಯ ಕ್ರಿಯಾ ಯೋಜನೆ ತಯಾರಿಕೆ ಈ ಕುರಿತ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, ಹಸಿರುಮನೆಯ ಅನಿಲಗಳ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವ ಮತ್ತು ಶೂನ್ಯ ಇಂಗಾಲ ಹೊರಸೂಸುವಿಕೆ ಗುರಿಯನ್ನು ತಲುಪುವ ಜಾಗತಿಕ ಒಪ್ಪಂದಗಳಿಗೆ ಪೂರಕವಾಗಿ ರಾಜ್ಯದಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದ್ದಾರೆ. ಮಾವಿನ ಹಣ್ಣಿನ ಬೆಲೆ ಕುಸಿತ ಕಂಡಿರುವ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾವು ಬೆಳೆಗಾರರ ನೆರವಿನ ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬೆಂಬಲ ಬೆಲೆ ಘೋಷಿಸಬೇಕು ಎಂದು ಜಿಲ್ಲಾ ಪ್ರಾಂತ ರೈತ ಸಂಘ ಆಗ್ರಹಿಸಿದೆ. ಈ ಕುರಿತು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವ ಪ್ರಾಂತ ರೈತ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ, ಚಿಂತಾಮಣಿ ಸೇರಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು 8,612 ಹೆಕ್ಟೇರ್ನಲ್ಲಿ ವಿವಿಧ ತಳಿಯ ಮಾವು ಬೆಳೆ ಬೆಳೆಯಲಾಗುತ್ತಿದೆ. ಚಿಂತಾಮಣಿ ತಾಲೂಕು ಒಂದರಲ್ಲೇ 4,711 ಹೆಕ್ಟೇರ್ನಲ್ಲಿ ಮಾವು ಬೆಳೆಯಲಾಗುತ್ತಿದೆ. ಮಾರುಕಟ್ಟೆಯಲ್ಲಿ ಬೇಡಿಕೆ ಕಡಿಮೆಯಾಗುವುದರ ಜೊತೆಗೆ ಹವಾಮಾನ ವೈಪರೀತ್ಯದ ಕಾರಣಗಳಿಂದಾಗಿ ಫಸಲು ಕಡಿಮೆಯಾಗಿ ಬೆಲೆ ಕುಸಿತವಾಗಿದೆ. ಆದ್ದರಿಂದ ಆರ್ಥಿಕ ಸಂಕಷ್ಟದಲ್ಲಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾವು ಬೆಳೆಗಾರರ ನೆರವಿಗೆ ಸರ್ಕಾರಗಳು ಧಾವಿಸಬೇಕು ಹಾಗೂ ಮಾವಿಗೆ ಬೆಂಬಲ ಬೆಲೆ ಘೋಷಿಸಬೇಕು ಎಂದು ಪ್ರಾಂತ ರೈತ ಸಂಘ ಮನವಿ ಮಾಡಿದೆ. ಇದೀಗ ಸಂಕ್ಷಿಪ್ತ ಸುದ್ದಿ. ಮೀನುಗಾರಿಕೆ ಇಲಾಖೆ ವತಿಯಿಂದ ಪ್ರಸಕ್ತ ಸಾಲಿನ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಉಪ್ಪು ನೀರಿನ ಪ್ರದೇಶದಲ್ಲಿ ಬಯೋಬ್ಲಾಕ್ ಕೊಳಗಳ ನಿರ್ಮಾಣ, ಮಂಜುಗಡ್ಡೆ ಸ್ಥಾವರ ನವೀಕರಣಕ್ಕೆ ಸಹಾಯಧನ ಪಡೆಯಲು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಾಳೆ ಚುನಾವಣೆ, ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ. ಪೋಸ್ಟರ್ಗಳ ಮೂಲಕ ತಮ್ಮ ಹಾಗೂ ಕುಟುಂಬದ ವಿರುದ್ದ ಅಪಪ್ರಚಾರ, ರಾಜ್ಯ ಸರ್ಕಾರದ ವಿರುದ್ದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ. ಬಿಡದಿ ಟೌನ್ಶಿಪ್ಗೆ ಪ್ರತಿಪಕ್ಷಗಳ ವಿರೋಧ, ಇಂದು ರೈತರ ಅಹವಾಲು ಆಲಿಸಿದ ಬಿಜೆಪಿ ನಿಯೋಗ. ಹಾಗೂ ಬೆಂಗಳೂರಿನಲ್ಲಿ ಸಿಎಸ್ಐಆರ್ ಎನ್ಎಎಲ್ ಜೊತೆ ಗತಿಶಕ್ತಿ ವಿಶ್ವವಿದ್ಯಾನಿಲಯ ತಿಳುವಳಿಕಾ ಒಪ್ಪಂದ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಗೊತ್ತಾ ನಿನ್ಗೆ, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತದ ರಕ್ಷಣಾ ಕ್ಷೇತ್ರವು ಅಪೂರ್ವ ಪರಿವರ್ತನೆಯನ್ನು ಕಂಡಿದೆ. ಭಾರತವು ರಕ್ಷಣಾ ವಲಯದಲ್ಲಿ ಭವಿಷ್ಯವನ್ನು ಬಲಿಷ್ಠವಾಗಿ ರೂಪಿಸುತ್ತಿದೆ.
3: ಹೌದು, ರಕ್ಷಣಾ ಸಚಿವಾಲಯವು ಭಾರತೀಯ ಕಂಪನಿಗಳಿಗೆ ನಮ್ಮ ದೇಶದಲ್ಲೇ ವಿಶ್ವಮಟ್ಟದ ತಂತ್ರಜ್ಞಾನದ ವಿನ್ಯಾಸ, ಅಭಿವೃದ್ಧಿ ಮತ್ತು ನಿರ್ಮಾಣಕ್ಕೆ ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುತ್ತಿದೆ.
2: ಖಂಡಿತ, ಈ ಪರಿವರ್ತನೆಯನ್ನು ಮುನ್ನಡೆಸುತ್ತಿರುವ ಪ್ರಮುಖ ಹೆಸರುಗಳಲ್ಲಿ ಒಂದಾಗಿದೆ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸ್ವದೇಶಿ ಯುದ್ಧ ವಿಮಾನಗಳು ಮತ್ತು ಯುದ್ಧ ಹೆಲಿಕಾಪ್ಟರ್ಗಳಿಂದ ಹಿಡಿದು ತರಬೇತಿ ವಿಮಾನಗಳು, ಸಾರಿಗೆ ವಿಮಾನಗಳು ಮತ್ತು ಉನ್ನತ ಏರೋಸ್ಪೇಸ್ ವ್ಯವಸ್ಥೆಗಳವರೆಗೆ HAL ಭಾರತದ ರಕ್ಷಣಾ ವಲಯದ ಭವಿಷ್ಯವನ್ನು ಬಲಿಷ್ಠವಾಗಿ ನಿರ್ಮಿಸಲು ಸಹಾಯ ಮಾಡುತ್ತಿದೆ.
3: HAL ಖಾಸಗಿ ಉದ್ಯಮಗಳು ಮತ್ತು ಸಾವಿರಾರು MSMEಗಳನ್ನು ಒಟ್ಟುಗೂಡಿಸಿ ದೇಶದಲ್ಲಿ ಶಕ್ತಿಶಾಲಿ ಏರೋಸ್ಪೇಸ್ ಇಕೋಸಿಸ್ಟಮ್ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ.
2: ಭಾರತೀಯ ಪ್ರತಿಭೆ, ಭಾರತೀಯ ತಂತ್ರಜ್ಞಾನ ಮತ್ತು ದೃಢ ಸಂಕಲ್ಪದ ಬಲದೊಂದಿಗೆ ಪ್ರತಿಯೊಂದು ಹೊಸ ನವೀನತೆಯು ಭಾರತವನ್ನು ಆತ್ಮನಿರ್ಭರ ಭಾರತದೆಡೆಗೆ ಕೊಂಡೊಯ್ಯುತ್ತಿದೆ.
4: 12 ಸಾಲ ವಿಶ್ವಾಸ್ಗೆ, ವಿಕಾಸ್ಗೆ, ಜನ ಕಲ್ಯಾಣಕ್ಕೆ.
5: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ.

0: ಸಿಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ಇದೀಗ ಎವರ್ಗ್ರೀನ್ ಮೆಲೋಡಿ ಹಾಡುಗಳನ್ನ ಕೇಳಿಸುವಂತಹ ಸಮಯ. ಚಂದದ ಗೀತೆಗಳು ನಿಮ್ಮ ಜೊತೆಯಾಗ್ತಾ ಇದೆ. ಈ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ.

0: ಸುಮ್ಮನೆ ತಮಾಷೆಗೆ ಊಹಿಸ್ಕೋ, ಜಸ್ಟ್ ಥಿಂಕ್, ಕಲ್ಪಿಸ್ಕೋ. ತಾರೆ ತುಂಬಾನೇ ದೂರ, ನೀನೆ ಆ ತಾರೆ ಆದ್ರೆ. ಹೂವು ತುಂಬಾನೇ ಮೃದು, ನೀನೆ ಆ ಹೂವಾದ್ರೆ. ಎಟುಕುವ ತಾರೆ ನಲುಗದ ಹೂ ನೀನಾಗ್ತೀಯ. ಓಕೆ, ರಿಯಾಲಿಟಿ ಇನ್ ಇಮ್ಯಾಜಿನೇಷನ್,
1: ರೈಟ್?
2: ರೈಟ್.
1: ಜೂಟ್
2: ಜೂಟ್.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಬ್ಯಾಕ್ ಟು ಬ್ಯಾಕ್ ಸಿಕ್ಕಾಪಟ್ಟೆ ಚೆನ್ನಾಗಿರುವಂತಹ ಹಾಡುಗಳನ್ನ ಕೇಳಿಸ್ತಾ ಇದ್ದೀವಿ. ಮುಂದಕ್ಕೆ ನಿಮಗೋಸ್ಕರ ಈ ಮನದ ಅನ್ನುವಂಥ ಗೀತೆ ಚಿತ್ರ ಅವರ ವಾಯ್ಸ್ನಲ್ಲಿ ಸಿಂಗಾರವ ಚಿತ್ರದ ಹಾಡಿದು ತುಂಬ ಅಪರೂಪಕ್ಕೆ ಕೇಳಿಸುವಂತಹ ಗೀತೆ. ಗೋಪಾಲ್ ವಾಜಪೇಯಿ ಅವರು ಬರೆದಿದ್ದಾರೆ, ಸಿ ಅಶ್ವಥ್ ಅವರ ಕಂಪೋಸಿಷನ್ ಇರುವಂತಹ ಹಾಡಿದು. ಇದಾದ ನಂತರ ಹೂ ಚಿತ್ರದಿಂದ ಸರಿ ಕಮ ಅನ್ನುವಂತಹ ಹಾಡನ್ನ ಕೂಡ ಕೇಳಿಸ್ತಾ ಇದ್ವಿ. ವಿ ರವಿಚಂದ್ರನ್ ಅವರ ಸಾಹಿತ್ಯ ಮತ್ತು ಸಂಗೀತ ಇದೆ. ಎಸ್ ಪಿ ಬಿ ಮತ್ತು ಚಿತ್ರ ಅವರು ಹಾಡಿದ್ದಾರೆ. ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಕಾಶವಾಣಿ ಎಫ್ ಎಂ ರಾಯ್ಪುರದಲ್ಲಿ.

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ಸಮಯ ಸರಿಯಾಗಿ 3:02. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. ಈ ಕಾರ್ಯಕ್ರಮದ ಪ್ರಾಯೋಜಕರು NCERT.

0: बता दी थी?
1: चोर तो उस कमरे में गए, चलो इस कमरे से फोन करते हैं।
0: अच्छा, हाँ।
1: हाँ। पापा को फोन करती हूँ। देविंदर तुम खिड़की से देखते रहो, ठीक है?
0: अच्छा।
1: हेलो।
2: हाँ बेटा बोलो।
1: पापा। पापा।
2: हाँ बोलो बेटा।
1: जल्दी से घर आ जाओ पापा, चोर घुसाए हैं।
3: कौन घुसा है?
1: माँ को बहुत मार रहे हैं।
3: अच्छा तुम घबराओ नहीं। नहीं नहीं, तुम ऐसा करो पड़ोसियों को बुलाओ, तब तक मैं आता हूँ, ठीक है?
1: देवेंद्र, मैं बाहर से शोर मचाती हूँ, तुम दरवाजा बंद करके यहीं बैठ जाओ।
0: अच्छा।
4: और शोर सुनकर भाटिया साहब के पड़ोसी इकट्ठे हो गए और दोनों चोरों को पकड़ लिया। लोगों ने चोरों की खूब पिटाई की। इसी बीच काशु यानी कशिका के पापा भी आ गए और पुलिस भी आ गई।
5: अरे कितना बहादुर बच्चा है, देखो तो सही इसको कशिका को। कमाल कर दिया इस बच्चे ने।
6: आज तो हमारी जान कशिका ने बचा ली, उनके पास तो बंदूक भी थी, चाकू भी था। मैं तो डरी गई थी।
7: ऐसे बच्चे होने चाहिए,
5: देखो ना सबकी जान
6: बहादुर है मेरी बच्ची।
4: अगले दिन कशिका की बहादुरी के चर्चे सबकी जुबान पर थे। मोहल्ले, रिश्तेदारों और स्कूल में कशिका की ही चर्चा हो रही थी। और जानते हो बच्चों, इस बहादुरी के लिए दिल्ली पुलिस की ओर से कशिका को 1,000 रुपए का इनाम और प्रमाण पत्र मिला।
8: अभी आप सुन रहे थे कार्यक्रम बहादुर कशिका, और अब इसी के साथ हमारा आज का उमंग प्रसारण यहीं पर समाप्त होता है। तो अब अपने मित्र अजीत
9: और विमलेश को उमंग कार्यक्रम की तकनीकी टीम के साथ कल तक के लिए आज्ञा दीजिए।
8: नमस्कार।
10: उमंग उमंग उमंग उमंग।
11: स्नेहितरे, इदुवरेगू प्रायोजित कार्यक्रम उमंग ಕೇಳಿದ್ರಿ, ಈಗ ಕೇಳಿ ನ್ಯಾಯವಾಣಿ
12: ಆಕಾಶವಾಣಿ. ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
8: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಮುನಿರಾಜಯ್ಯನ್. ಮುನಿರಾಜಯ್ಯನ್ ಅವರೇ ನಮಸ್ಕಾರ.
13: ನಮಸ್ತೆ.
8: ಈಗ ಉದ್ಯೋಗದಾತರು ಉದ್ಯೋಗಿಯನ್ನ ಯಾವುದೇ ಮುನ್ಸೂಚನೆಯಿಲ್ಲದೆ ವಜಾಗೊಳಿಸಬಹುದೇ, ಅಂದ್ರೆ ಟರ್ಮಿನೇಟ್ ಮಾಡಬಹುದು, ಈಗ ರಾಜೀನಾಮೆ ತಗೋತಾರೆ ಅಂತ ಒಂದು ಹೇಳ್ತೀವಿ, ಇತ್ಯಾದಿ ಕೆಲವು ಕಾನೂನಿನ ಅಡಿನಲ್ಲಿ ಕೆಲವು ಪದ್ಧತಿಗಳ ಮೂಲಕವಾಗಿ ಅವರನ್ನ ತೆಗೆಯೋದು ಅಥವಾ ಅವ್ರ ಕಡೆಯಿಂದ ರಾಜೀನಾಮೆ ತೆಗೆದುಕೊಳ್ಳೋದು ಇತ್ಯಾದಿ ಎಲ್ಲ ಮಾಡ್ತಾರೆ. ಆ ಬಗ್ಗೆ ತಿಳಿಸಿ ಸರ್, ಏನೇನು ಅಂತ?
13: ಸರ್, ಈಗ ಯಾವುದೇ ಮುನ್ಸೂಚನೆ ಇಲ್ಲದೆ ಒಬ್ಬ ಕಂಪನಿಯಲ್ಲಿ ಅಥವಾ ಒಂದು ಸ್ಥಳದಲ್ಲಿ ಉದ್ಯೋಗ ಮಾಡ್ತಕ್ಕಂಥ ಉದ್ಯೋಗಿಯನ್ನ ವಜಾಗೊಳಿಸಲು ಸಾಧ್ಯವಿಲ್ಲ. ಯಾಕಂದ್ರೆ ನಮ್ಮ ಭಾರತೀಯ ಕಾರ್ಮಿಕ ಕಾನೂನು ಪ್ರಕಾರ ಆ ಒಂದು ಕಾನೂನಿನ ಅಡಿಯಲ್ಲಿ ಮೊದಲು ಮುನ್ಸೂಚನೆಯನ್ನು ನೀಡಬೇಕು, ಮುಂಚೆ 15 ದಿನ ಮುಂಚಿತವಾಗಿ ಒಂದು ನೋಟಿಸನ್ನು ನೀಡಬೇಕು, ಅವ್ರ ಗಮನಕ್ಕೆ ತರಬೇಕು. ಆ ನಂತರ ಅವ್ರ ಹತ್ರ ಕಾರಣ ಕೇಳಿ ತಿಳಿದುಕೊಂಡು ಅವರನ್ನು ಕೆಲಸದಿಂದ ವಜಾಗೊಳಿಸಲು ಇದು ಮಾಡಬೇಕು. ಯಾವುದೇ ಮುನ್ಸೂಚನೆ ನೀಡದೆ, ಯಾವುದೇ ನೋಟಿಸನ್ನು ನೀಡದೆ, ಕಾರಣ ತಿಳಿಸದೆ ಅವರನ್ನು ಉದ್ಯೋಗದಿಂದ ವಜಾಗೊಳಿಸಲು ಸಾಧ್ಯವಿಲ್ಲ. ಇಲ್ಲಿ ನಮಗೆ ಎರಡು ತರ ಒಂದು ಇದು ಬರುತ್ತೆ. ಒಂದು ಟರ್ಮಿನೇಷನ್ ಅಂತಂದ್ರೆ ಅವರನ್ನ ವಜಾಗೊಳಿಸ್ತಕ್ಕಂಥ,
8: ವಜಾಗೊಳಿಸೋದು,
13: ಕೆಲಸದಿಂದ ವಜಾಗೊಳಿಸುವುದು ಅಥವಾ ತೆಗೆದು ಹಾಕುವುದು. ಯಾವ ಸಂದರ್ಭದಲ್ಲಿ ಅಂತಂದ್ರೆ ಒಂದು ಕಂಪನಿ ಅಥವಾ ಅವರ ಉದ್ಯೋಗಕ್ಕೆ ವಿರುದ್ಧವಾಗಿ ಅಥವಾ ಕಾನೂನು ಬಾಹಿರವಾಗಿ ಅಥವಾ ಏನಾದರೂ ಲಾಸ್ ಆಗುವ ರೀತಿಯಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ರೆ ಅಂತವ್ರನ್ನ ಟರ್ಮಿನೇಷನ್ ಅಂದ್ರೆ ಕೆಲಸದಿಂದ ವಜಾ ಮಾಡ್ತಕ್ಕಂಥದ್ದು ಅಥವಾ ಕೆಲಸದಿಂದ ತೆಗೆದಕ್ಕಂತ ಕೆಲಸವನ್ನ ಮಾಡಬಹುದು. ಮತ್ತೆ ಇದು ಏನಾಗಿರುತ್ತೆ ಅಂತಂದ್ರೆ ಒಂದು ಉದ್ಯೋಗ ಒಪ್ಪಂದದ ಉಲ್ಲಂಘನೆ ಅಥವಾ ಅವನ ನೀತಿಗಳ ಉಲ್ಲಂಘನೆ ಆಗಿರಬಹುದು. ಅವರು ಒಪ್ಪಂದ ಆಗಿರುತ್ತದೆ, ಒಬ್ಬ ಕೆಲಸಗಾರ ಒಬ್ಬ ಕಂಪನಿಯಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ಅವರಿಬ್ಬರ ನಡುವೆ ಒಂದು ಒಪ್ಪಂದ ಆಗಿರುತ್ತದೆ. ಅವನ್ನ ಏಕಾಗಿ ತೆಗೆದಾಕ್ಬಿಟ್ರೆ ಆ ಒಪ್ಪಂದದ ಉಲ್ಲಂಘನೆ ಅಥವಾ ಕಂಪನಿಯ ನೀತಿಗಳಿಗೆ ಉಲ್ಲಂಘನೆ ಆಗಬಹುದು. ಆದ್ರಿಂದ ಅವರು ನೋಟಿಸ್ ಅನ್ನು ಕೊಟ್ಟೆ ತೆಗೆದಬೇಕಾಗ್ತಿತ್ತು.

0: ರಾಜೀನಾಮೆ ವಿಚಾರಕ್ಕೆ ಬಂದ್ರೆ ಉದ್ಯೋಗಿಯು ಸ್ವಯಂ ನಿರ್ಧಾರದಿಂದ ಒಂದು ರಾಜೀನಾಮೆಯನ್ನ ಪಡ್ಕೊಳ್ಬಹುದು. ಅವರು ಅಲ್ಲಿಂದ ಆ ಉದ್ಯೋಗಕ್ಕೆ ರಾಜೀನಾಮೆ ಕೊಟ್ಟು ಕೆಲಸವನ್ನು ಬಿಟ್ಟು ಹೋಗ್ತಕ್ಕಂತ ಹೋಗ್ಬಹುದು.
1: ಕೆಲವು ಸಲ ಈ ಖಾಸಗಿ ಕ್ಷೇತ್ರದಲ್ಲಿ ಅವರಾಗಿ ವಜಾಗೊಳಿಸುವಾಗ ಏನೋ ಕೆಲವೊಂದು ಲಾಭಗಳನ್ನ ಕೊಡಬೇಕಾಗತ್ತೆ, ಕೆಲವು ಸಲ ಟರ್ಮಿನೇಟ್ ಎಲ್ಲ ಮಾಡಿದ್ರೆ ಸಮಸ್ಯೆ ಆಗ್ಬಹುದು. ಆಮೇಲೆ ರಾಜೀನಾಮೆ ಕೊಡಿ ನೀವು ಅಂತ ಹೇಳಿ ಒತ್ತಾಯನೂ ಮಾಡಿ ರಾಜೀನಾಮೆ ಕೊಡಿಸ್ಬಿಟ್ಟು ಬೇರೆ ಯಾವುದೇ ಹಣಕಾಸಿನ ಸೌಲಭ್ಯಗಳನ್ನ ಕೊಡದೇ ಇರೋ ರೀತಿಯನ್ನು ಕೂಡ ಮಾಡೋದನ್ನ ನಾವು ಕೇಳಿದ್ದೀವಿ. ಹಾಗಾಗಿ ಯಾವುದು ರಾಜೀನಾಮೆ ನಾವು ಮನಪೂರ್ವಕವಾಗಿ ನಾವು ಕೊಟ್ಟಿದ್ದೇವಾ, ನಮ್ಮನ್ನ ಅವರು ವಜಾಗೊಳಿಸಿದಾರೆ ಅಂದ್ರೆ ಟರ್ಮಿನೇಟ್ ಮಾಡಿದಾರ, ಈ ಎಲ್ಲ ಇದರ ವ್ಯತ್ಯಾಸಗಳು ಏನು, ನಮ್ಮ ಹಕ್ಕು ಏನು ಇತ್ಯಾದಿನೆಲ್ಲ ಸರಿಯಾಗಿ ತಿಳ್ಕೊಂಡು ಮತ್ತು ಆರಂಭದಲ್ಲಿ ಸೇರ್ಕೊಂಡಾಗ ಯಾವ ರೀತಿ ಒಪ್ಪಂದ ಆಗಿತ್ತು. ಯಾಕಂದ್ರೆ ಈಗ ಖಾಸಗಿ ಕ್ಷೇತ್ರದಲ್ಲಿ ಒಂದ್ ಕಡೆ ಕೆಲಸ ಮಾಡ್ತಿರ್ತಾರೆ, ಅಲ್ಲಿ ರಾಜೀನಾಮೆ ಕೊಟ್ಟು ಇನ್ನೊಂದ್ ಕಡೆ ಹೋಗ್ತಾರೆ, ಹೋಗ್ಬಹುದು, ಆದ್ರೆ ಅಲ್ಲಿ ಯಾವುದೇ ರೀತಿಯಾದ ತಕರಾರು ಸೃಷ್ಟಿ ಆಗಬಾರದು. ಈ ಮಾಹಿತಿಯನ್ನ ನೀಡಿದಿರಿ ವಕೀಲರಾದ ಮುನಿರಾಜಯ್ಯನ್ ಅವರೇ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ, ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಮ್ಯೂಸಿಕಲಿ ಆರ್ಟ್ಸ್ ಮ್ಯಾಜಿಕಲಿ ಆರ್ಟ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ಇದೀಗ ಹೋಮ್ ಬಿಸಿಲಿನ ಹೊತ್ತು ಹೋಮ್ ಬಿಸಿಲಿನಲ್ಲಿ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ. ಮೊದಲ ಪ್ರಶ್ನೆ ಹೀಗಿದೆ ನೋಡಿ, ಇವುಗಳಲ್ಲಿ ಯಾವುದು ಅತ್ಯಂತ ನಿಧಾನವಾಗಿ ತನ್ನ ಸಂತತಿಯನ್ನು ವೃದ್ಧಿಗೊಳಿಸಿಕೊಳ್ಳುತ್ತೆ ದೇಹದಲ್ಲಿ ಅಂತ, ಯಾವುದು ತನ್ನ ಸಂಖ್ಯೆಯನ್ನು ನಿಧಾನಕ್ಕೆ ಗುಣಿಸಿಕೊಳ್ಳುತ್ತೆ ಅನ್ನೋದು ಪ್ರಶ್ನೆ. ನಾಲ್ಕು ಆಪ್ಷನ್ ಹೀಗಿದೆ, ಬ್ಯಾಕ್ಟೀರಿಯಾ, ಫಂಗೈ, ವೈರಸ್, ವರ್ಮ್ಸ್. ಬ್ಯಾಕ್ಟೀರಿಯಾ, ಫಂಗೈ, ವೈರಸ್, ವರ್ಮ್ಸ್ ಅಂತ ನಾಲ್ಕು ಆಪ್ಷನ್ ಇದೆ. ಬ್ಯಾಕ್ಟೀರಿಯಾನ, ಫಂಗೈಯ, ವೈರಸ್ಗಳ ಅಥವಾ ಕ್ರಿಮಿಗಳ, ಯಾವುದು ದೇಹದಲ್ಲಿ ನಿಧಾನಕ್ಕೆ ತನ್ನ ಸಂತತಿಯನ್ನು ವೃದ್ಧಿಗೊಳಿಸುತ್ತೆ, ಯಾವುದು ನಿಧಾನಕ್ಕೆ ಮಲ್ಟಿಪ್ಲೈ ಆಗತ್ತೆ ಅನ್ನೋದು ನಮ್ಮ ಪ್ರಶ್ನೆ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480909010 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ನಾವು ಕೇಳಿದಂತಹ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಕೊಟ್ಟಿರೋದು ಮಹೇಂದ್ರ, ಹರೀಶ್, ಹರಿಹರನ್, ಉದಯ್ ಕುಮಾರ್ ದೇಸಾಯಿ, ರಾಧಾಪಿ, ಓಬನಹಳ್ಳಿ ಹಾಗೆ ಎನ್ಜಿ ಬಸವರಾಜ್. ನಿಮ್ಮೆಲ್ಲರ ಉತ್ತರ ಸರಿಯಾಗಿದ್ದು ನಿಮಗೆ ಅಭಿನಂದನೆಗಳು. ಇವುಗಳಲ್ಲಿ ಯಾವುದೋ ಅತ್ಯಂತ ನಿಧಾನಗತಿಯಲ್ಲಿ, ಅಂದರೆ ಕಂಪ್ಯಾರಿಟಿವ್ಲಿ ನಿಧಾನಗತಿಯಲ್ಲಿ ತನ್ನ ಸಂತತಿಯನ್ನು ವೃದ್ಧಿಗೊಳಿಸಿಕೊಳ್ಳುತ್ತೆ, ನಿಧಾನವಾಗಿ ಮಲ್ಟಿಪ್ಲೈ ಆಗತ್ತೆ ಅಂತ ಕೇಳಿದ್ದೆ. ನಾಲ್ಕು ಆಪ್ಷನ್, ಬ್ಯಾಕ್ಟೀರಿಯಾ, ಫಂಗೈ, ವೈರಸ್, ವರ್ಮ್ಸ್ ಅಂತ ಕೊಟ್ಟಿದ್ವಿ. ವರ್ಮ್ಸ್ ಅನ್ನೋದು ಸರಿಯಾದಂತಹ ಉತ್ತರ. ಕ್ರಿಮಿಗಳು ಆ್ಯಕ್ಚುಲಿ ನಿಧಾನಕ್ಕೆ ವೃದ್ಧಿಯಾಗತ್ತಂತೆ, ಕಂಪ್ಯಾರಿಟಿವ್ಲಿ ಬ್ಯಾಕ್ಟೀರಿಯಾ, ಫಂಗೈ, ವೈರಸ್ಗಿಂತನೂ ಕ್ರಿಮಿಗಳು ನಿಧಾನವಾಗಿ ತನ್ನ ಸಂತತಿಯನ್ನು ವೃದ್ಧಿಗೊಳಿಸಿಕೊಳ್ಳುತ್ತಂತೆ. ಇದೀಗ ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ದೇಹದಲ್ಲಿ ಗ್ಲೂಕೋಸ್ ಹೇಗೆ ಅಥವಾ ಏನಾಗಿ ಶೇಖರಣೆಯಾಗತ್ತೆ? ಮನುಷ್ಯನ ದೇಹದಲ್ಲಿ ಗ್ಲೂಕೋಸ್ ಹೇಗೆ ಅಥವಾ ಏನಾಗಿ ಶೇಖರಣೆಯಾಗತ್ತೆ? ನಾಲ್ಕು ಆಪ್ಷನ್ಸ್ ಹೇಗಿದೆ, ಇನ್ಸುಲಿನ್, ಗ್ಲೂಕೋಸ್, ಗ್ಲೈಕೋಜನ್, ಫ್ಯಾಟ್. ನಾಲ್ಕು ಆಪ್ಷನ್ ಹೇಗಿದೆ, ಇನ್ಸುಲಿನ್, ಗ್ಲೂಕೋಸ್, ಗ್ಲೈಕೋಜನ್, ಫ್ಯಾಟ್. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480901013 ನಮ್ಮ ವಾಟ್ಸಪ್ ಸಂಖ್ಯೆ ಅಂತ ನೆನಪಿಸ್ತಾ ಇದ್ದೀವಿ. ಇದೀಗ ಒಳ್ಳೊಳ್ಳೆ ಗೀತೆಗಳು ನಿಮ್ಮ ಜೊತೆ ಆಗ್ತಾ ಇರುತ್ತೆ. ಆ ಹಾಡಿನ ಮೋಡಿಯಲ್ಲಿ ಸಿಲುಕಿ ಹಾಕ್ಕೊಳ್ಳದೆ ಸರಿಯಾದಂಥ ಉತ್ತರ ಕೊಡೋದೇ ಚಾಲೆಂಜ್.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ರೀ, ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತೆ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
2: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
3: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
5: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
6: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
5: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
7: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
8: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
9: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
10: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
11: ಒಳ್ಳೆ ಟೀಚರ್ಸ್ ಇರಬೇಕು,
10: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
9: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
12: 8 BE ಕೋರ್ಸಸ್, 4 post-graduation ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSS ATEB.ac.in ಅಥವಾ ಕಾಲ್ 9916253458.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರೈಂಬೋದಲ್ಲಿ ಹೊಂಬಿಸಲಿನ ನಮ್ಮ ಎರಡನೇ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿದ್ದಾರೆ ನೇತ್ರಾ ಬಿಂದು ಪ್ರಕಾಶ್ ಕೃಷ್ಣ ವಿ ಗರಡಿಮಣಿ ಹಾಗೆ ಬಾಬಾ ಕಲ್ಯಾಣ್ ಜಗದೀಶ್ ಹಿರೇಮಠ್ ಹಾಗೂ ಆಶಾ ಶ್ರೀನಿವಾಸ್ ದೇವಿ ಸಿಂಗ್ ಚಿನ್ಮಯ್ ಬ್ಯಾನರ್ಜಿ ವಾಣಿಶ್ರೀ ಅನಂತಮೂರ್ತಿ ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ದೇಹದಲ್ಲಿ ಗ್ಲುಕೋಸ್ ಹೇಗೆ ಅಥವಾ ಏನಾಗಿ ಶೇಖರಣೆ ಆಗುತ್ತೆ ಅಂತ ಕೇಳಿದ್ದೆ. ಸರಿಯಾದಂಥ ಉತ್ತರ ಗ್ಲೈಕೋಜನ್ ಆಗಿತ್ತು. ಗ್ಲೈಕೋಜನ್ ಆಗಿ ಇದು ನಮ್ಮ ಲಿವರ್ನಲ್ಲಿ ಶೇಖರಣೆ ಆಗಿರುತ್ತೆ. ಮತ್ತು ಯಾವಾಗ ದೇಹಕ್ಕೆ ಅಗತ್ಯ ಇರುತ್ತೆ ಆವಾಗ ಲಿವರ್ ಇದನ್ನು ವಾಪಸ್ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡಿ ದೇಹಕ್ಕೆ ಕೊಡುತ್ತೆ. ಬೇರೆ ಬೇರೆ ಅಂಗಗಳು ಕಾರ್ಯನಿರ್ವಹಿಸಬೇಕು ಅಂದರೆ ಗ್ಲೂಕೋಸ್ ಅತ್ಯವಶ್ಯಕ. ಮತ್ತು ಇದು ಸಿಗೋದು ಲಿವರ್ನಲ್ಲಿ ಸ್ಟೋರ್ ಆಗಿರುವಂಥ ಗ್ಲೈಕೋಜನಿಂದ. ನೀವು ಯಾವಾಗೆಲ್ಲ ಉಪವಾಸ ಇರ್ತೀರಿ, ಯಾವಾಗೆಲ್ಲ ಕೂಡ ಊಟ ತಿಂಡಿ ಇರಲ್ಲ, ದೇಹಕ್ಕೆ ಡೈರೆಕ್ಟಾಗಿ ಗ್ಲೂಕೋಸ್ ಸಿಕ್ಕಿರಲ್ಲ ಕಾರ್ಬೋಹೈಡ್ರೇಟ್ಸ್ನ ಮುಖಾಂತರ, ಆವಾಗ ಲಿವರ್ನಲ್ಲಿ ಸ್ಟೋರ್ ಆಗಿರುವಂಥ ಗ್ಲೈಕೋಜನ್ ಬ್ರೇಕ್ಡೌನ್ ಆಗಿ ಬೇರೆ ಬೇರೆ ಅಂಗಗಳು ಕಾರ್ಯನಿರ್ವಹಿಸೋಕೆ ಅನುಕೂಲ ಮಾಡಿಕೊಡುತ್ತೆ. ಮತ್ತು ಫ್ಯಾಟಾಗಿ ಸ್ಟೋರ್ ಆಗುತ್ತೆ ಅಂತ ಬಹಳಷ್ಟು ಜನ ಹೇಳಿದ್ದೀರಿ, ಆದರೆ ಗ್ಲೂಕೋಸ್ ಫ್ಯಾಟಾಗಿ ಸ್ಟೋರ್ ಆಗೋದಿಲ್ಲ. ಗ್ಲೂಕೋಸ್ ಗ್ಲೈಕೋಜನ್ ಆಗಿ ಲಿವರಲ್ಲಿ ಶೇಖರಣೆ ಆಗಿರುತ್ತೆ. ಇದು ಸರಿಯಾದಂಥ ಉತ್ತರ ಆಗಿತ್ತು. ಇದೀಗ ಮುಂದಿನ ಪ್ರಶ್ನೆ ಹೀಗಿದೆ ನೋಡಿ. ಹೂಗಳಲ್ಲಿ ಕೆಂಪು, ಗುಲಾಬಿ, ನೀಲಿ, ನೇರಳೆ ಬಣ್ಣಗಳಿಗೆ ಕಾರಣ ಆಗುವಂಥ ಪಿಗ್ಮೆಂಟ್ ಯಾವುದು? ರೆಡ್, ಪಿಂಕ್, ಬ್ಲೂ ಹಾಗೆ ಪರ್ಪಲ್ ಕಲರ್ ಶೇಡ್ನ ಹೂಗಳನ್ನ ನೋಡಿದ್ರೆ ಎಷ್ಟಿಷ್ಟ ಆಗತ್ತಲ್ವಾ? ಅದಕ್ಕೆ ಕಾರಣ ಆಗುವಂಥ ಪಿಗ್ಮೆಂಟ್ ಹೆಸರೇನು ಅಂತ ಕೇಳ್ತಾ ಇದ್ದೀನಿ. ನಾಲ್ಕು ಆಪ್ಷನ್ ಹೀಗಿದೆ: ಆಂಥೋಸೈನೇನ್ಸ್, ಲೈಕೋಪೀನ್, ಕ್ಲೋರೋಫಿಲ್, ಕೆರಾಟಿನಾಯ್ಡ್ಸ್. ನಾಲ್ಕು ಆಪ್ಷನ್ ಹೀಗಿದೆ: ಆಪ್ಷನ್ ಎ ಆಂಥೋಸೈನೇನ್ಸ್, ಆಪ್ಷನ್ ಬಿ ಲೈಕೋಪೀನ್, ಆಪ್ಷನ್ ಸಿ ಕ್ಲೋರೋಫಿಲ್, ಆಪ್ಷನ್ ಡಿ ಕೆರಾಟಿನಾಯ್ಡ್ಸ್. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480901013 ನನ್ನ ವಾಟ್ಸ್ಆ್ಯಪ್ ಸಂಖ್ಯೆ. Baby.

ಆಕಾಶವಾಣಿ ಎಫ್ಎಂ ರೈಂಬೋದಲ್ಲಿ ಸರಿಯಾದಂತಹ ಉತ್ತರ ಕಳಿಸಿರೋದು ಜಗದಾಂಬಿಕಾ, ಎನ್ಆರ್ ಪ್ರಸಾದ್, ರಾಧಾಕೃಷ್ಣ ಚಲ್ಲಹಳ್ಳಿ, ಜಯಶ್ರೀ ಸುನಿಲ್, ರಘುನಾರಾಯಣ್, ನೋಬಲ್, ಸಾನ್ವಿ, ಸಾತ್ವಿಕ್, ಗೌರಿ, ಗೀತಾಮೂರ್ತಿ ಹಾಗೆ ಶ್ರೀನಾಥ್. ಇಷ್ಟು ಜನರ ಉತ್ತರ ಸರಿಯಾಗಿದ್ದು ಆಂಥೋಸೈನಿನ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಕೆಂಪು, ಗುಲಾಬಿ, ನೀಲಿ, ನೇರಳೆ ಬಣ್ಣದ ಹೂಗಳಿಗೆ ಕಾರಣ ಆಗುವಂತಹ ಪಿಗ್ಮೆಂಟ್ ಯಾವುದು ಅಂತ ಕೇಳಿದ್ದೆ. ಅದಕ್ಕೆ ಸರಿಯಾದಂತಹ ಉತ್ತರ ಆಂಥೋಸೈನಿನ್. ಇದು ಬರೀ ಹೂಗಳ ಪಿಗ್ಮೆಂಟೇಷನ್ಗೆ ಮಾತ್ರ ಕಾರಣ ಅಂತ ಅನ್ಕೊಳ್ಳೋ ಹಾಗಿಲ್ಲ. ತರಕಾರಿ ಹಣ್ಣುಗಳಲ್ಲೂ ಕೂಡ ಯಾವುದು ಕೆಂಪಿನಿಂದ ಕಡು ನೇರಳೆ ಬಣ್ಣ ತನಕ ಇರುತ್ತೆ ಅವೆಲ್ಲಕ್ಕೂ ಕೂಡ ಪಿಗ್ಮೆಂಟ್ ಕೊಡೋದು, ಅಂದರೆ ಆ ಒಂದು ಬಣ್ಣ ಕೊಡೋದು ಈ ಆಂಥೋಸೈನಿನ್ ಅಂತ ಹೇಳಬಹುದು. ಉದಾಹರಣೆಗೆ ನೀವು ತಿನ್ನುವಂತಹ ನೇರಳೆ ಹಣ್ಣಿರಬಹುದು, ಬೀಟ್ರೂಟ್ ಇರಬಹುದು, ಇವೆಲ್ಲ ಕೂಡ, ಆಮೇಲೆ ಕೆಂಪು ದಾಸವಾಳ, ಹಾಗೆ ನೀಲಿ ಶಂಖಪುಷ್ಪ, ಇವೆಲ್ಲಕ್ಕೂ ಕೂಡ ಅದರ ಬಣ್ಣ ಬಂದಿದ್ದು, ಆ ಒಂದು ಆಕರ್ಷಕ ಬಣ್ಣ ಬಂದಿದ್ದು ಆಂಥೋಸೈನಿನ್ಗಳಿಂದ ಅಂತ ಹೇಳಬಹುದು. ಇದು ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ ಆಗಿತ್ತು. ಬರೀ 25 ನಿಮಿಷದ ಕಾರ್ಯಕ್ರಮದಲ್ಲಿ 3 ಪ್ರಶ್ನೆಗಳನ್ನಷ್ಟೇ ಕೇಳೋದಕ್ಕೆ ಸಾಧ್ಯ ಆಯಿತು. ಯಾರೆಲ್ಲ ಕೂಡ ಉತ್ತರಿಸಿದ್ರಿ, ಯಾರೆಲ್ಲ ಕೂಡ ಸ್ಪೋರ್ಟಿವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ, ನಿಮ್ಮೆಲ್ಲರಿಗೂ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇದ್ವಿ. ಪ್ರತಿದಿನ ಮಿಸ್ ಮಾಡದೆ 3:35-4 ಗಂಟೆಯ ತನಕ ಹೋಮ್ ಬಿಸಿಲೂನಲ್ಲಿ ನೀವು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಮಿಸ್ ಮಾಡದೆ ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೈನ್ಬೋ.

0: Hey, did you know? Over the past 12 years, under the visionary leadership of Prime Minister Shri Narendra Modi, India's defense sector has witnessed a remarkable transformation. From boosting indigenous manufacturing to strengthening defense exports, India is shaping the future of defense with confidence.
1: You are right. In the defense sector, the Ministry of Defense has been creating the right environment for Indian companies to design, develop and build world-class technologies right here at home.
0: Exactly. And one name that's leading this transformation is HAL, Hindustan Aeronautics Limited. From indigenous fighter aircraft and combat helicopters to trainers, transport aircraft and advanced aerospace system, HAL is helping build the future of India's defense.
1: HAL is bringing together private industry and thousands of MSMEs to create a powerful defense manufacturing ecosystem.
0: So, every innovation is taking India one step closer to an Atmanirbhar Bharat, powered by Indian talent, Indian technology and Indian determination.
2: Para Saal Vishwas Ke, Vikas Ke, Jan Kalyan Ke.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ FM ರಾಯಂಬುದಲ್ಲಿ ನಾವಿದ್ದೇವೆ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ. ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ಇವತ್ತು ನಿಮ್ಮ ಜೊತೆಯಾಗಿರೋದು ನಾಗಶ್ರೀ. ಇವತ್ತಿನ ಸ್ಫೂರ್ತಿಧಾರೆ ಕಾರ್ಯಕ್ರಮದ ವಿಶೇಷ ಏನು ಅಂತಂದ್ರೆ, ನಾಳೆ ಅಂದ್ರೆ June 18 ಎಷ್ಟೋ ಕಡೆ ಆರ್ಟಿಸ್ಟಿಕ್ ಪ್ರೈಡ್ ಡೇ ಅಂತ ಆಚರಿಸಲಾಗುತ್ತೆ. ಆರ್ಟಿಸಂ ಅನ್ನೋದ್ರ ಕುರಿತಾಗಿ ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಮಾಹಿತಿ ಇರಬಹುದು. ಮಕ್ಕಳಿದ್ದಾಗಲೇ ಇದನ್ನ ಡಯಾಗ್ನೈಸ್ ಮಾಡ್ತಾರೆ. ಅವರಿಗೆ ಕೆಲವೊಂದಷ್ಟು ಕಮ್ಯುನಿಕೇಷನ್ ತೊಂದರೆ ಇರಬಹುದು, ಅಥವಾ ಸೋಷಿಯಲ್ ಇಂಟ್ರಾಕ್ಷನ್ ತೊಂದರೆ ಇರಬಹುದು, ನಿಧಾನಕ್ಕೆ ಮಾತಾಡೋಕ್ಕೆ ಶುರು ಮಾಡೋದು, ಯಾವುದೋ ಒಂದರಲ್ಲಿ ತುಂಬ ತನ್ಮಯತೆ ಇರುವಂಥದ್ದು, ಅವರ ಹೆಸರಿಗೆ ರೆಸ್ಪಾಂಡ್ ಮಾಡದೇ ಇರೋಂಥದ್ದು, ಇಂತಹ ಹತ್ತು ಹಲವಾರು ಲಕ್ಷಣಗಳಿರುವಂಥ ಮಕ್ಕಳನ್ನ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ಸ್ನ ಅಡಿಯಲ್ಲಿ, ಈ ಒಂದು ಆಟಿಸಮ್ ಸ್ಪೆಕ್ಟ್ರಮ್ ಅಡಿಯಲ್ಲಿ ಬರ್ತಾರೆ ಅಂತ ಹೇಳಿ ಗುರುತಿಸಲಾಗುತ್ತೆ. ಮತ್ತು ಅಂಥ ಮಕ್ಕಳಿಗೆ ಇರುವಂತಹ ಘನತೆಯನ್ನು, ಗೌರವವನ್ನು, ಹಾಗೆ ಅವರು ಕೂಡ ನಮ್ಮಂತೆ ಅಂತ ಒಳಗೊಳ್ಳುವಿಕೆಯನ್ನು ಸೂಚಿಸೋದಕ್ಕಾಗಿ ಆರ್ಟಿಸ್ಟಿಕ್ ಪ್ರೈಡ್ ಡೇ ಅನ್ನು ಆಚರಿಸಲಾಗುತ್ತೆ June 18. ಮತ್ತು ಇವತ್ತು ನಮ್ಮ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ಈ ಬಗೆಯಾಗಿ ಆಟಿಸಮ್ ಇದ್ದವರು ಮಾಡಿರುವಂತಹ ಅಚೀವ್ಮೆಂಟ್ಸ್ ಇದರ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ನೀವು ಕೂಡ ಈ ಕಾರ್ಯಕ್ರಮದ ಪೂರ್ತಿಯಾಗಿ ಕೇಳಿಸ್ಕೊಂಡ್ರೆ, ಕಾರ್ಯಕ್ರಮವನ್ನು ಪೂರ್ತಿಯಾಗಿ ಕೇಳಿಸ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಮನಸ್ಸಿನಲ್ಲೂ ಆತ್ಮವಿಶ್ವಾಸ ಬರುತ್ತೆ. ಮಾತ್ರ ಅಲ್ಲ, ನಿಮ್ಮ ಸುತ್ತಮುತ್ತ ಇರುವಂತಹ ಆರ್ಟಿಸ್ಟಿಕ್ ಇಂಡಿವಿಜುವಲ್ಸ್ ಯಾರಿರ್ತಾರೆ, ಆರ್ಟಿಸ್ಟಿಕ್ ವ್ಯಕ್ತಿಗಳು ಅಥವಾ ಮಕ್ಕಳು ಯಾರಿರ್ತಾರೆ, ಅವರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಅವರ ಕುರಿತಾಗಿ ಸಹಾನುಭೂತಿ ಖಂಡಿತ ಬೇಕಾಗಿಲ್ಲ, ಅವರ ಕುರಿತಾಗಿ ಹೆಮ್ಮೆ ಆಗುತ್ತೆ ನಿಮಗೆ. ಯಾಕೆಂದರೆ ಎಲ್ಲರೂ ಕೂಡ ವಿಭಿನ್ನರು, ಎಲ್ಲರೂ ಕೂಡ ಅನನ್ಯ ಅಂತ ಹೇಳ್ತೀವಲ್ಲ, ಹಾಗೆ ಅವರು ಕೂಡ ಅನನ್ಯ ವ್ಯಕ್ತಿತ್ವದವರು ಅಷ್ಟೇ. ಅದು ಖಂಡಿತ ಯಾವುದೋ ಒಂದು ತೊಂದರೆ ಅಥವಾ ಏನೋ ಒಂದು ಕಾಯಿಲೆ ಅಂತ ನಾವು ಪರಿಗಣಿಸೋ ಅಗತ್ಯ ಇಲ್ಲ. ಇದರ ಕುರಿತಾಗಿ ಮತ್ತಷ್ಟು ಮಗದಷ್ಟು ಮಾಹಿತಿ ಸಿಗುತ್ತೆ. ಚಂದದ ಹಾಡುಗಳಂತೂ ಸದಾ ನಿಮ್ಮ ಜೊತೆಯಾಗಿರುತ್ತೆ, ಯಾಕೆಂದರೆ ಆಕಾಶವಾಣಿ FM ರೈನ್ಬೋ ಮಧುರವಾದ ಮಾತಿಗೆ, ಮಧುರವಾದ ಹಾಡಿಗೆ ಶಾಶ್ವತ ಸಂಗಾತಿ.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಮೋದಲ್ಲಿ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾನು ಹೇಳಿದೆ ಆರ್ಟಿಸ್ಟಿಕ್ ಪ್ರೈಡ್ ಡೇನ 18 June ಅಂದು ಆಚರಿಸಲಾಗುತ್ತೆ ಅಂತ. ಆವತ್ತಿನ ದಿನ ಏನು ಅಂದರೆ ಆರ್ಟಿಸ್ಟಿಕ್ ಇರುವಂತಹ ಜನರ ಕುರಿತು ಸಮಾಜದಲ್ಲಿ ಒಂದು ಸಕಾರಾತ್ಮಕ ಮನೋಭಾವವನ್ನು, ಸಕಾರಾತ್ಮಕ ಬದಲಾವಣೆಯನ್ನು ತರೋದಕ್ಕೆ, ಹಾಗೆಯೇ ಅವರು ಸಮಾಜದ ಒಂದು ಭಾಗ ಅಂತ ಗುರುತಿಸೋಕೆ ಸಹಾಯ ಮಾಡೋದಕ್ಕಾಗಿ ಈ ಒಂದು ದಿನವನ್ನು ಆಚರಿಸೋಕೆ ಶುರು ಮಾಡಿದ್ರು. ಮತ್ತು ಆಟಿಸಮ್ ಇರೋಂಥವರು ಏನೆಲ್ಲವನ್ನು ಕೂಡ ಮಾಡಬಹುದು, ಏನೆಲ್ಲ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋದರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ತುಂಬ ಫೇಮಸ್ ಆದಂತಹ ವ್ಯಕ್ತಿಗಳ ಕೆಲವೊಂದು ಕಥೆಗಳನ್ನ ಹೇಳಿದ್ರೆ ನಿಮಗೆ ಧೈರ್ಯ ಬರುತ್ತೆ. ಅಕ್ಕಪಕ್ಕ ಯಾರಿಗಾದರೂ ಕೂಡ ಈ ರೀತಿ ಆಟಿಸಮ್ ಅಂತ ಗುರುತಿಸಿದ್ದಾರೆ ಅಂತ ಆದರೆ ಮನಸ್ಸು ಕುಗ್ಗಿಸ್ಕೊಡುವಂಥ ಅವಶ್ಯಕತೆ ಇಲ್ಲ ಅಂತ ಖಂಡಿತ ಧೈರ್ಯ ಬರುತ್ತೆ. ಅದೇ ಕಾರಣಕ್ಕಾಗಿ ನೀವು ಇವತ್ತು ಪ್ರೋಗ್ರಾಮ್ನ ಕೇಳಬೇಕು ಅಂತ ಹೇಳಿದೆ. ಆಲ್ಬರ್ಟ್ ಐನ್ಸ್ಟೈನ್ ಸೈಂಟಿಸ್ಟ್ ಹಾಗೆ ಮ್ಯಾಥಮೆಟಿಷಿಯನ್ ಯಾರಾದರೂ ಮರೆಯೋದಕ್ಕೆ ಸಾಧ್ಯನಾ? ಸಣ್ಣ ಮಕ್ಕಳನ್ನು ಕೇಳಿದ್ರೂ ಕೂಡ ಆಲ್ಬರ್ಟ್ ಐನ್ಸ್ಟೈನ್ನ ಕುರಿತು ಗೊತ್ತಿರುತ್ತೆ. ಆದರೆ ತುಂಬ ಖಡಾಖಂಡಿತವಾಗಿ ಹೇಳೋದಕ್ಕೆ ಆಗದಿದ್ರೂ ಬಹಳಷ್ಟು ಜನ ನಂಬೋದೇನೆಂದರೆ ಆಲ್ಬರ್ಟ್ ಐನ್ಸ್ಟೈನ್ಗೂ ಕೂಡ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಇತ್ತು ಅಂತ. ಅಂದರೆ ಆಟಿಸಮ್ ಸ್ಪೆಕ್ಟ್ರಮ್ ಅಡಿಯಲ್ಲಿ ಈತ ಕೂಡ ಬಂದಿರಬಹುದು ಅಂತ. ಹಾಗೆಯೇ ಹೆನ್ರಿ ಕ್ಯಾವೆಂಡಿಶ್, ಇವರು ಕೂಡ ಸೈಂಟಿಸ್ಟ್. ಇವರು 1731 ಹುಟ್ಟಿದ್ರು, ಹಾಗೆ 1810 ಹೋದರು, ತೀರ್ಕೊಂಡ್ರು. ಇವರು ಹೈಡ್ರೋಜನ್ನ ಕಂಡುಹಿಡಿದಕ್ಕಾಗಿ ಫೇಮಸ್ ಆಗಿದ್ದವರು. ಇವರಿಗೆ ASD ಇದೆ ಅಂದರೆ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಇದೆ ಅಂತ ಹೇಳಬೇಕು ಅಂತಂದರೆ ಮುಖ್ಯವಾಗಿ ಯಾರೂ ಜನರೊಂದಿಗೆ ಬೆರೀತಾ ಇರಲಿಲ್ವಂತೆ ಇವರು. ಹಾಗೆ ಕಣ್ಣಲ್ಲಿ ಕಣ್ಣಿಟ್ಟು ನೇರವಾಗಿ ಮಾತಾಡೋದಕ್ಕೂ ಕೂಡ ಇವರಿಗೆ ಆಗ್ತಾ ಇರಲಿಲ್ವಂತೆ. ಮತ್ತು ಇವರ ಹತ್ರ ಇದ್ದಂತಹ ಸಹಾಯಕರೊಂದಿಗೂ ಕೂಡ ಇವರು ಮಾತಾಡ್ತಾನೆ ಇರಲಿಲ್ವಂತೆ. ಏನೇ ಹೇಳಬೇಕು ಅಂತಿದ್ರೂ ಕೂಡ ಬರಹದ ಮೂಲಕ ಅವರು ಕಮ್ಯುನಿಕೇಟ್ ಮಾಡ್ತಾ ಇದ್ರಂತೆ. ಅಂದರೆ ಬಾಯಿ ಬಿಟ್ಟು ಮಾತಾಡೋದಕ್ಕೆ ಅಷ್ಟು ಇಷ್ಟಪಡ್ತಾ ಇರಲಿಲ್ವಂತೆ. ಹಾಗೆ ಎಷ್ಟರ ಮಟ್ಟಿಗೆ ಅಂದರೆ ಅವರಿಗೆ ಊಟ ಬೇಕು ಅನ್ನೋದನ್ನು ಕೂಡ ಬಾಯಿ ಬಿಟ್ಟು ಕೇಳ್ತಾ ಇರಲಿಲ್ವಂತೆ. ಅದಕ್ಕೂ ಕೂಡ ಒಂದು ನೋಟ್ನ ಬರೆದು ಟೇಬಲ್ ಮೇಲೆ ಇಟ್ಬಿಡ್ತಾ ಇದ್ರಂತೆ. ಮತ್ತಿನ್ನ ನಿಮಗೆ ವಿಶೇಷ ಅಂತ ಅನ್ನಿಸ್ಬಹುದು ಏನು ಅಂದರೆ ಇವರಿಗೆ ಅಂತಲೇ ಮನೆ ಹಿಂಭಾಗದಲ್ಲಿ ಒಂದು ಪ್ರೈವೇಟ್ ಆಗಿ ಸ್ಟೇರ್ ಕೇಸ್ ಮೆಟ್ಲುಗಳನ್ನ ಹಾಕ್ಕೊಂಡಿದ್ರಂತೆ. ಯಾಕೆ ಅಂತಂದರೆ ಮನೆ ಒಳಗಿರುವಂಥ ಮೆಟ್ಲನ್ನ ಬಳಸಿದ್ರೆ ಅಲ್ಲಿ ಇರುವಂತಹ ಮನೆ ಸಹಾಯಕರು, ಇನ್ನೊಬ್ರು, ಮತ್ತೊಬ್ರು ಅವರನ್ನು ಭೇಟಿ ಆಗಬೇಕಾಗತ್ತಲ್ಲ. ಅವ್ರನ್ನ ಮಾತಾಡಿಸ್ಲಿಲ್ಲ ಅಂದರೂ ಅವ್ರ ಮುಖ ನೋಡಬೇಕಾಗತ್ತಲ್ಲ. ಅಷ್ಟರ ಮಟ್ಟಿಗೆ ಅವರು ಹ್ಯೂಮನ್ ಕಾಂಟ್ಯಾಕ್ಟ್ನ, ಹ್ಯೂಮನ್ ಕಂಪ್ಯಾನಿಯನ್ಶಿಪ್ನ ಅವಾಯ್ಡ್ ಮಾಡ್ತಾ ಇದ್ರಂತೆ. ಹೆನ್ರಿ ಕ್ಯಾವೆಂಡಿಶ್ ಅಂದರೆ ಸೈಂಟಿಸ್ಟ್, ವಿಜ್ಞಾನಿ, ಹೈಡ್ರೋಜನ್ನ ಕಂಡುಹಿಡಿದವರು. ಆಲ್ಬರ್ಟ್ ಐನ್ಸ್ಟೈನ್ ಆಯಿತು, ಹೆನ್ರಿ ಕ್ಯಾವೆಂಡಿಶ್ ಆಯಿತು, ಇಂತಹ ಮಹಾನ್ ವಿಜ್ಞಾನಿಗಳಿಗೂ ಕೂಡ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಇತ್ತು ಅಂತ. ಆದರೆ ನೀವು ಕೂಡ ನಿಮ್ಮ ಮನೆಯಲ್ಲಿರುವಂಥ ಆಟಿಸಮ್ನ ವ್ಯಕ್ತಿಗಳು ಏನು ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅವರ ಆಸಕ್ತಿಗೆ ನೀರೆರೆದು ಪೋಷಿಸಿದ್ರೆ ಸಾಕು, ಅವರಿಗೆ ಬೇಕಾದಂತಹ ಸಹಕಾರವನ್ನು ಕೊಟ್ಟರೆ ಸಾಕು, ಅವರಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅನ್ನೋದನ್ನು ನೀವು ತಿಳ್ಕೊಂಡ್ರೆ ಸಾಕು, ಖಂಡಿತ ಅವರು ಅವರ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನು ಮಾಡೋದಕ್ಕೆ ನೀವು ಪ್ರೋತ್ಸಾಹ ಕೊಟ್ಟ ಹಾಗೆ ಆಗತ್ತೆ. ಅದು ಜೀವನದ ಕೊನೆ ಅಲ್ಲ, ಮೊದಲ ಹೆಜ್ಜೆ ಆಗತ್ತೆ. ಕೇಳ್ತಾ ಇರಿ ಆಕಾಶವಾಣಿ FM ರೈನ್ಬೋ. ನಿಮ್ಗೇನು ಅನ್ಸುತ್ತೆ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ. 9480909013 ನಮ್ಮ ವಾಟ್ಸಪ್ ಸಂಖ್ಯೆ,

0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಇದೀಗ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ಆಟಿಸಂನ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಆಟಿಸಂ ಇದ್ದು ಸಾಧನೆ ಮಾಡಿದಂತಹ ಸಾಧಕರ ಕುರಿತಾಗಿ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಅಂದರೆ ನೀವೆಲ್ಲ ಕೇಳಿರುವಂಥ ಹೆಸರುಗಳೇ, ಆದರೆ ಇವರಿಗೂ ಕೂಡ ಆಟಿಸಂ ಇತ್ತ ಅಂತ ಅನಿಸೋ ಹಾಗೆ ಅನ್ಸತ್ತೆ ನಮಗೆ ಎಷ್ಟೋ ಸಲ. ಅಂತಹ ವಿಚಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ವಿ. ಬಹಳ ಒಂದು ಮುಖ್ಯವಾದಂಥ ಅಂಶ ಏನು ಅಂತಂದರೆ, ಆಟಿಸಂ ಇರೋರಿಗೆ ಯಾವುದಾದ್ರೂ ಒಂದು ವಿಷಯದ ಕುರಿತು ಅತಿಯಾದಂತಹ ಇಂಟ್ರೆಸ್ಟ್ ಇರುತ್ತೆ, ಅದರಲ್ಲೇ ಮುಳುಗಿ ಹೋಗೋದು, ಅದರಲ್ಲೇ ಧ್ಯಾನಸ್ಥರಾಗುವಂಥ ಒಂದು ಪದ್ಧತಿ ಇರುತ್ತೆ, ಒಂದು ಪರಿಪಾಠ ಇರುತ್ತೆ, ಸ್ವಭಾವ ಇರುತ್ತೆ. ಇದೇ ಕಾರಣಕ್ಕಾಗಿ ಅವರಿಗೆ ಅವರು ಅಂದುಕೊಂಡಂತಹ ಕ್ಷೇತ್ರದಲ್ಲಿ ಅತ್ಯುತ್ತಮವಾದದನ್ನು ಸಾಧಿಸೋಕ್ಕೂ ಕೂಡ ಸಾಧ್ಯ ಆಗತ್ತೆ ಅಂತ ಹೇಳ್ತಾರೆ. ಈಗಾಗಲೇ ಇಬ್ರು ಸೈಂಟಿಸ್ಟ್ಗಳ ಹೆಸರನ್ನು ಹೇಳಿದೆ ಅಲ್ವಾ, ಹಾಗೆಯೇ ಇವರಲ್ಲಿ ಪೊಯೆಟ್ಗಳು ಕೂಡ ಇದ್ದಾರೆ, ಕವಿಗಳು ಕೂಡ ಇದ್ದಾರೆ ಗೊತ್ತಾ. ಎಮಿಲಿ ಡಿಕಿನ್ಸನ್, ಇವರು ಕೂಡ ಆಟಿಸಂ ಇದ್ದಂತಹ ವ್ಯಕ್ತಿ ಅಂತ ಬಹಳಷ್ಟು ಜನ ನಂಬ್ತಾರೆ. ಜನರ ಜೊತೆ ಜಾಸ್ತಿ ಈಕೆ ಬೆರೀತಾ ಇರಲಿಲ್ವಂತೆ. ಹಾಗೆಯೇ ಡ್ರೆಸ್ ಮಾಡ್ಕೊಳ್ಳೋದ್ರಲ್ಲೂ ಕೂಡ ಪ್ರತಿ ದಿನವೂ ಕೂಡ ಒಂದೇ ಬಗೆಯಾಗಿ ರೊಟೀನ್ನ ಇಷ್ಟಪಡ್ತಾರೆ ತುಂಬ ಮುಖ್ಯವಾಗಿ ಇವರುಗಳು. ಹಾಗಾಗಿ ಡ್ರೆಸ್ಸಿಂಗ್ನಲ್ಲೂ ಕೂಡ ತುಂಬ ಬೇಸಿಕ್ ಆಗಿ ತುಂಬ ಕನ್ಸಿಸ್ಟೆಂಟ್ ಆಗಿ ಒಂದೇ ರೀತಿ ಡ್ರೆಸ್ ಮಾಡ್ಕೊಳ್ತಾ ಇದ್ರಂತೆ. ಹಾಗೆ ಮಕ್ಕಳ ಜೊತೆ ಇಂಟ್ರಾಕ್ಟ್ ಮಾಡೋದು ಇವ್ರಿಗೆ ಇಷ್ಟ ಆಗ್ತಿತ್ತಂತೆ ದೊಡ್ಡವ್ರಿಗಿಂತ ಹೆಚ್ಚಾಗಿ. 1830-1886 ತನಕ ಬದುಕಿದ್ದಂತಹ ಎಮಿಲಿ ಡಿಕಿನ್ಸನ್ ಒಳ್ಳೆಯ ಕವಿಯತ್ರಿ. ಹಾಗೆ ಇವರಿಗೂ ಕೂಡ ಆಟಿಸಂ ಇತ್ತು ಅಂತ ಗುರುತಿಸಲಾಗತ್ತೆ. ಇದಲ್ಲದೆ ಅವರಾಗಿ ಒಪ್ಕೊಂಡಿಲ್ಲ ಅಂದರೂ ಕೂಡ ಬಿಲ್ ಗೇಟ್ಸ್ ಅವರಿಗೆ ಕೋಫೌಂಡರ್ ಮೈಕ್ರೋಸಾಫ್ಟ್ ಕೋಆಪರೇಷನ್, ಇವರಿಗೂ ಕೂಡ ಆಟಿಸಂ ಇದೆ ಅಂತ ಎಷ್ಟೋ ಜನ ಅಂತಾರೆ. ಯಾಕೆ ಅಂತಂದರೆ ಒಂದೇ ಬಗೆಯ ಮೂಮೆಂಟ್ನ ಇವರಲ್ಲಿ ನಾವು ಕಾಣಬಹುದು. ಹಾಗೆ ಮಾತಾಡೋದು ಕೂಡ ಅಷ್ಟೇ, ತುಂಬ ಮೊನೋಟೋನ್ ಆದಂತಹ ಸ್ಪೀಚ್ ಇದೆ. ಮತ್ತು ಇವರು ಕೂಡ ಕಣ್ಣೋಟವನ್ನು ಎದುರಿಸೋದಿಲ್ಲ, ಅಂದರೆ ಆದಷ್ಟು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋದನ್ನು ಇವರು ಕೂಡ ಅವಾಯ್ಡ್ ಮಾಡ್ತಾರೆ ಅಂತ. ಈ ಕಾರಣಕ್ಕಾಗಿ ಬಿಲ್ ಗೇಟ್ಸ್ ಅವರಿಗೂ ಕೂಡ ಹಾಗೆ ಇರಬಹುದು ಅಂತ ಹೇಳ್ತಾರೆ. ಹಾಗೆ ಸರ್ ಐಸಾಕ್ ನ್ಯೂಟನ್, ಇವರು ಕೂಡ ಮ್ಯಾಥಮೆಟಿಷಿಯನ್, ಅಸ್ಟ್ರಾನಮರ್, ಫಿಸಿಸಿಸ್ಟ್ ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಇವರು ಕೂಡ ಆಟಿಸಂನಿಂದ ಗುರುತಿಸ್ಕೊಂಡವರೆ. ಇವರಿಗೂ ಕೂಡ ಸೋಷಿಯಲ್ ಇಂಟ್ರಾಕ್ಷನ್ಸ್, ಅಂದರೆ ಸಾಮಾಜಿಕವಾಗಿ ತುಂಬ ಬೆರೆಯೋದು, ಮಾತಾಡೋದು, ಸಂಭಾಷಣೆ ಮಾಡೋದು ಇದೆಲ್ಲ ಕೂಡ ಅಷ್ಟೊಂದು ಇಷ್ಟ ಆಗ್ತಿರಲಿಲ್ಲ. ಆದಷ್ಟು ಒಂಟಿಯಾಗಿ ಏಕಾಂಗಿಯಾಗಿ ಇರೋದಕ್ಕೆ ಇಷ್ಟಪಡ್ತಾ ಇದ್ರಂತೆ. ಇವರಿಗೂ ಕೂಡ ಆಟಿಸಂ ಇದ್ದಿರಬಹುದು ಅಂತ ಶಂಕಿಸಲಾಗತ್ತೆ. ಹೀಗೆ ವಿಜ್ಞಾನ ಇರಬಹುದು ಅಥವಾ ಕಾವ್ಯ ಸಾಹಿತ್ಯ ಇರಬಹುದು ಅಥವಾ ಬಿಸ್ನೆಸ್ಸೇ ಇರಬಹುದು, ಪ್ರತಿಯೊಂದರಲ್ಲೂ ಕೂಡ ಸಾಧನೆ ಮಾಡೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇದೆ ಆಟಿಸಂ ಇದ್ದವರಿಗೆ ಅಂತ. ನೀವು ಕೂಡ ನಿಮ್ಮ ಸುತ್ತಮುತ್ತ ಇರುವಂಥ ಮಕ್ಕಳನ್ನು ನೋಡಿರಬಹುದು ಅಥವಾ ವ್ಯಕ್ತಿಗಳನ್ನ ನೋಡಿರಬಹುದು, ಆಟಿಸಂ ಇರುವಂತಹ ವ್ಯಕ್ತಿಗಳು ಅಥವಾ ಮಕ್ಕಳಿಗೆ ಬೇಕಾಗಿರೋದು ನಿಮ್ಮ ಸಹಕಾರ, ನಿಮ್ಮ ಪ್ರೋತ್ಸಾಹ ಹೊರತು ಸಹಾನುಭೂತಿ ಖಂಡಿತವಾಗ್ಲೂ ಅಲ್ಲ. ಮತ್ತು ಅವ್ರು ಏನು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಅಂತ ಹೇಳ್ತಾರೆ. ಅವರಿಗೆ ಒಬ್ಬರೇ ಇರೋದಕ್ಕೆ ಇಷ್ಟ ಆಗುತ್ತೆ, ಏಕಾಂತವನ್ನು ಇಷ್ಟಪಡ್ತಾರೆ ಅಂದರೆ ನೀವು ಬಲವಂತವಾಗಿ ಅವ್ರನ್ನ ಗುಂಪಿಗೆ ತಗೊಂಡು ಹೋಗಿ ಕೂರಿಸೋದಿರಬಹುದು, ಮಾತಾಡು ಅಂತ ಪೀಡಿಸೋದಿರಬಹುದು, ಇಂಥವನ್ನೆಲ್ಲ ಮಾಡದೆ ಅವರಿಗೇನು ಇಂಟ್ರೆಸ್ಟ್ ಇದೆ ಆ ಬಗೆಯಲ್ಲಿ ಅವರನ್ನು ಪ್ರಮೋಟ್ ಮಾಡಿದ್ರೆ, ಅವರಿಗೆ ಬೇಕಾದಂಥ ಸಹಕಾರವನ್ನು ಕೊಟ್ಟು ಮುನ್ನಡೆಸಿದ್ರೆ ಖಂಡಿತ ಅವರು ಅತ್ಯುತ್ತಮವಾದದನ್ನು ಸಾಧಿಸ್ತಾರೆ ಅಂತ ಹೇಳಲಾಗುತ್ತೆ. ನಿಮಗೇನನ್ಸತ್ತೆ ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.
1: ಗೊತ್ತಾ ನಿಮಗೆ, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತದ

0: ರಕ್ಷಣಾ ಕ್ಷೇತ್ರವು ಅಪೂರ್ವ ಪರಿವರ್ತನೆಯನ್ನು ಕಂಡಿದೆ. ಭಾರತವು ರಕ್ಷಣಾ ವಲಯದಲ್ಲಿ ಭವಿಷ್ಯವನ್ನು ಬಲಿಷ್ಠವಾಗಿ ರೂಪಿಸುತ್ತಿದೆ.
1: ಹೌದು, ರಕ್ಷಣಾ ಸಚಿವಾಲಯವು ಭಾರತೀಯ ಕಂಪನಿಗಳಿಗೆ ನಮ್ಮ ದೇಶದಲ್ಲೇ ವಿಶ್ವಮಟ್ಟದ ತಂತ್ರಜ್ಞಾನದ ವಿನ್ಯಾಸ, ಅಭಿವೃದ್ಧಿ ಮತ್ತು ನಿರ್ಮಾಣಕ್ಕೆ ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುತ್ತಿದೆ.
0: ಖಂಡಿತ, ಈ ಪರಿವರ್ತನೆಯನ್ನು ಮುನ್ನಡೆಸುತ್ತಿರುವ ಪ್ರಮುಖ ಹೆಸರುಗಳಲ್ಲಿ ಒಂದಾಗಿದೆ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸ್ವದೇಶಿ ಯುದ್ಧ ವಿಮಾನಗಳು ಮತ್ತು ಯುದ್ಧ ಹೆಲಿಕಾಪ್ಟರ್ಗಳಿಂದ ಹಿಡಿದು ತರಬೇತಿ ವಿಮಾನಗಳು, ಸಾರಿಗೆ ವಿಮಾನಗಳು ಮತ್ತು ಉನ್ನತ ಏರೋಸ್ಪೇಸ್ ವ್ಯವಸ್ಥೆಗಳವರೆಗೆ HAL ಭಾರತದ ರಕ್ಷಣಾ ವಲಯದ ಭವಿಷ್ಯವನ್ನು ಬಲಿಷ್ಠವಾಗಿ ನಿರ್ಮಿಸಲು ಸಹಾಯ ಮಾಡುತ್ತಿದೆ.
1: HAL ಖಾಸಗಿ ಉದ್ಯಮಗಳು ಮತ್ತು ಸಾವಿರಾರು MSMEಗಳನ್ನು ಒಟ್ಟುಗೂಡಿಸಿ ದೇಶದಲ್ಲಿ ಶಕ್ತಿಶಾಲಿ ಏರೋಸ್ಪೇಸ್ ಇಕೋಸಿಸ್ಟಮ್ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ.
0: ಭಾರತೀಯ ಪ್ರತಿಭೆ, ಭಾರತೀಯ ತಂತ್ರಜ್ಞಾನ ಮತ್ತು ದೃಢ ಸಂಕಲ್ಪದ ಬಲದೊಂದಿಗೆ ಪ್ರತಿಯೊಂದು ಹೊಸ ನವೀನತೆಯು ಭಾರತವನ್ನು ಆತ್ಮನಿರ್ಭರ ಭಾರತದೆಡೆಗೆ ಕೊಂಡೊಯ್ಯುತ್ತಿದೆ.
2: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
4: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಆಕಾಶವಾಣಿ ಎಫ್ಎಂ ರಾಯಂಪುರದಲ್ಲಿ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾವಿದ್ವಿ. ಹರೀಶ್ ಅವರು ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಸಾಮಾನ್ಯವಾಗಿ ವಿಜ್ಞಾನಿಗಳು, ಸಾಹಿತಿಗಳು, ಕವಿಗಳು ಏಕಾಂತವನ್ನೇ ಬಯಸ್ತಾರೆ, ಯಾಕೆಂದರೆ ಶಾಂತವಾಗಿ ಏಕಾಂತವಾಗಿ ಇದ್ದಾಗಲೇ ಅವರಿಗೆ ಹೆಚ್ಚು ಗಮನ ಕೊಟ್ಟು ಯೋಚಿಸಿ ಹೊಸದನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯ, ಪ್ರೇರಣೆ ಸ್ಫೂರ್ತಿ ಸಿಗತ್ತೆ, ಅದಕ್ಕೆ ಅವರು ಏಕಾಂತವನ್ನು ಬಯಸ್ತಾರೆ ಅಂತ ನನಗನ್ಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಬಳ್ಳಾರಿಯಿಂದ ಮೆಸೇಜ್ ಮಾಡಿದ್ದಾರೆ, ಕಂಪ್ಲಿ ತಾಲೂಕಿನಿಂದ. ಅವರು ಹೇಳ್ತಾ ಇದ್ದಾರೆ, ಆಟಿಸಂ ಇದ್ದಂಥ ಮಕ್ಕಳನ್ನು ಕೂಡ ಬೇರೆ ಮಕ್ಕಳೊಂದಿಗೆ ಆಟ ಆಡೋದಕ್ಕೆ ಬಿಟ್ಟರೆ ಅವರು ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಮುಂದಕ್ಕೆ ತೊಂದರೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ವಿಶ್ವನಾಥ್ ಅವರು. ಹಾಗೆಯೇ ಶಕುಂತಲಾ ಶಂಕರ್ ಅವರು, ಇವತ್ತಿನ ಕಾರ್ಯಕ್ರಮಗಳೆಲ್ಲ ಕೂಡ ನನಗೆ ತುಂಬ ಇಷ್ಟ ಆಯಿತು ಅಂತ ಮೆಸೇಜ್ ಮಾಡಿದ್ದಾರೆ. ಅನಂತಮೂರ್ತಿ ಅವರು ಕೂಡ ಅದೇ ರೀತಿಯಾಗಿ ಸಂದೇಶವನ್ನು ಕಳಿಸಿದ್ದಾರೆ. ವಾಣಿಶ್ರೀ ಧಾರವಾಡದಿಂದ, ಇತ್ತೀಚೆಗೆ 25 ನಿಮಿಷ ಆಗೋಯ್ತು ರಸಪ್ರಶ್ನೆ ಕಾರ್ಯಕ್ರಮ ಅಂತಿದ್ದಾರೆ, ಆದರೆ ಅದಕ್ಕೂ ಮುಂಚೆ ನಮಗೆ ಉಮಂಗ್ ಅಂತ ಪ್ರಾಯೋಜಿತ ಕಾರ್ಯಕ್ರಮ ಇರೋದ್ರಿಂದ ನಿಮಗೆ 25 ನಿಮಿಷ ರಸಪ್ರಶ್ನೆ ಕಾರ್ಯಕ್ರಮ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಹೀಗೆ ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಜೊತೆ ತಿಳಿಸಬಹುದು, ನಮಗೆ ತಿಳಿಸಬಹುದು. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಅವರದ್ದು ಆಟಿಸಂ ಅನ್ನೋದು ಕಾಯಿಲೆ ಅಲ್ಲ, ಒಂಟಿಯಾಗಿರುವಂತಹ ಸ್ವಭಾವ ಅಂತ ಹೇಳ್ತಿದ್ದಾರೆ. ಬಹುತೇಕ ನೀವು ಹೇಳಿದ ಮಾತು ನಿಜ, ಆಟಿಸಂ ಅನ್ನೋದು ಸ್ವಭಾವ ಅಷ್ಟೇ, ಆದ ಕಾರಣ ಅದರ ಬಗ್ಗೆ ತುಂಬಾ ಯೋಚನೆ ಮಾಡೋದು, ವ್ಯಥಿತರ ಆಗೋದು, ಚಿಂತೆ ಮಾಡೋದು ಅಗತ್ಯ ಇಲ್ಲ ಅಂತ ಹೇಳ್ತಾನೆ. ಇವತ್ತಿನ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ಯಾರಿಗೆಲ್ಲ ಆಟಿಸಂ ಇದ್ದವರು ಏನೆಲ್ಲವನ್ನು ಕೂಡ ಸಾಧಿಸಿದ್ದಾರೆ ಅಂತ ಒಂದಷ್ಟು ಉದಾಹರಣೆಗಳನ್ನ ಕೊಡ್ತಾ ಬಂದಿದ್ವಿ. ನಿಕೋಲಾ ಟೆಸ್ಲಾ ಇರಬಹುದು ಅಥವಾ ಎಲಾನ್ ಮಸ್ಕ್ ಇರಬಹುದು, ಹಾಗೇನೆ ಕಮಿಡಿಯನ್ ಜೆರ್ರಿ ಸೈನ್ಫೀಲ್ಡ್ ಇವರು ಕೂಡ ಆಟಿಸಂನಿಂದ ಗುರುತಿಸ್ಕೊಂಡವ್ರೆ, ಆಟಿಸಂ ಜೊತೆಗೆ ಗುರುತಿಸ್ಕೊಂಡವ್ರೆ. ಇದಲ್ಲದೆ ಸರ್ ಐಸಾಕ್ ನ್ಯೂಟನ್ನ ಹೆಸರು ಹೇಳಿದೆ, ಬಿಲ್ ಗೇಟ್ಸ್ ಅವರ ಹೆಸರು ಹೇಳಿದೆ, ಹಾಗೆ ಕವಿಯತ್ರಿ ಎಮಿಲಿ ಡಿಕಿನ್ಸನ್ ಅವರ ಹೆಸರು ಹೇಳಿದೆ, ಹಾಗೆ ಚಾರ್ಲ್ಸ್ ಡಾರ್ವಿನ್ ಇವರು ಕೂಡ ಆಟಿಸಂ ಇದ್ದವರೇ ಅಂತ ಹೇಳಿದ್ದೆ, ಹಾಗೆ ಹೈಡ್ರೋಜನ್ನ ಕಂಡುಹಿಡಿದಂತಹ ಹೆನ್ರಿ ಕ್ಯಾವೆಂಡಿಶ್ ಇವರು ಕೂಡ ಆಟಿಸಂ ಇದ್ದವರು ಅಂತ, ಹಾಗೆ ಆಲ್ಬರ್ಟ್ ಐನ್ಸ್ಟೈನ್ ಇವರಿಗೂ ಕೂಡ ಆಟಿಸಂ ಇತ್ತು ಅಂತ ಹೇಳಿದ್ದೆ. ಹಾಗೆ ಇವೆಲ್ಲವೂ ಕೂಡ ನಮ್ಮಲ್ಲಿ ಸ್ಫೂರ್ತಿಯನ್ನು ಹುಟ್ಟಿಸ್ಲಿ. ಖಂಡಿತವಾಗ್ಲೂ ಆಟಿಸಂನ ಕುರಿತಾಗಿ ಭಯ ಬೇಡ, ಅವರನ್ನು ಕೂಡ ನಮ್ಮಂತೆಯೇ ಪ್ರೀತಿಸೋಣ, ಅವರಿಗೆ ಬೇಕಾದಂತಹ ಸಹಕಾರ ಪ್ರೋತ್ಸಾಹವನ್ನು ಕೊಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದುವರೆಗೂ ನಿಮ್ಮ ಜೊತೆಯಾಗಿ ಇದ್ದದ್ದು ನಾಗಶ್ರೀ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ಸ್ಟುಡಿಯೋದಲ್ಲಿ ಸಮಯ 5:01. ಮತ್ತೆ 5 ಗಂಟೆ ಸಮಯ ಅಂದ್ರೆ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ. ಸೊ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಕೆಲವು ಫೋಟೋಗಳು ಕೇವಲ ಚಿತ್ರಗಳಲ್ಲ, ಅವು ಒಂದು ಕಾಲಘಟ್ಟದ ಬಾಗಿಲು. ಮೊಬೈಲ್ನಲ್ಲಿ ಸಾವಿರಾರು ಫೋಟೋಗಳಿರುವ ಇಂದಿನ ಕಾಲದಲ್ಲಿ ನಮ್ಮ ಶಾಲಾ ದಿನಗಳಲ್ಲಿ ಒಂದು ಗ್ರೂಪ್ ಫೋಟೋ ತೆಗೆಯದೆ ಒಂದು ದೊಡ್ಡ ಹಬ್ಬವಾಗಿತ್ತು. ಹೌದೋ ಇಲ್ವೋ? ಫೋಟೋ ತೆಗೆಯುವ ದಿನ ಎಲ್ಲರೂ ಇರುವ ಯೂನಿಫಾರ್ಮ್ನೇ ಚೆನ್ನಾಗಿ ಹಾಕ್ಕೊಂಡು, ತಲೆ ಕೂದಲನ್ನ ಇನ್ನೊಂದು ಸ್ವಲ್ಪ ಬಾಚಿಕೊಂಡು, ಸ್ವಲ್ಪ ಪೌಡ್ರು ಹೆಚ್ಚಾಗಿ ಹಾಕ್ಕೊಂಡು ಬರ್ತಿದ್ರು. ಮೊದಲ ಸಾಲಿನಲ್ಲಿ ಕುಳಿತಿರೋರು, ಕೊನೆ ಸಾಲಿನಲ್ಲಿ ನಿಂತವರು, ಟೀಚರ್ ಪಕ್ಕನೇ ನಿಲ್ಲಬೇಕು ಅಂತ ಹಠ ಮಾಡಿದವರು. ಆ ದಿನ ಕ್ಯಾಮ್ರಾ ಕ್ಲಿಕ್ ಆದಾಗ ಅದು ಕೇವಲ ಒಂದು ಫೋಟೋವನ್ನು ಮಾತ್ರ ಸೆರೆ ಹಿಡಿದಿರಲಿಲ್ಲ, ನಮ್ಮ ಬಾಲ್ಯವನ್ನೇ ಹಿಡಿದ್ಬಿಟ್ಟಿತ್ತು. ಹೌದು, ಇವತ್ತು ನಾನ್ ಸ್ಟಾಪ್ ಸಂಜೆಯಲ್ಲಿ ನಾವು ಮಾತಾಡ್ತಿರೋದು ಇದೇ ವಿಷಯ. ಹಾಗೆ ಇತ್ತೀಚೆಗೆ ಒಂದು ಶಾಲೆಯ ಹಳೆಯ ವಿದ್ಯಾರ್ಥಿಗಳ ವಾಟ್ಸಪ್ ಗ್ರೂಪಿನಲ್ಲಿ ಸುಮಾರು 30 ವರ್ಷಗಳ ನಂತರ ಒಂದು ಗ್ರೂಪ್ ಫೋಟೋ ಹಂಚಿಕೆ ಆಯಿತು. ಅಷ್ಟೇ, ಒಂದೇ ಫೋಟೋ, ಆದರೆ ಅದನ್ನು ನೋಡಿದ ಕ್ಷಣಕ್ಕೆ 70 ಜನರ ಮನಸ್ಸು ಮತ್ತೆ ಸ್ಕೂಲ್ ಬೆಂಚ್ಗಳ ಮೇಲೆ ಕುಳಿತು. ಸೊ ಹಾಗಾಗಿ ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ ನೀವು ಕೂಡ ನಮಗೆ ಮೆಸೇಜ್ ಮಾಡ್ಬೋದು, ನಿಮ್ಮ ಆ ಸ್ಕೂಲಿನ ಗ್ರೂಪ್ ಫೋಟೋ ಇನ್ನು ನಿಮ್ಮ ಹತ್ರ ಇದೆಯಾ? ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆ, ನಮ್ಮ ವಾಟ್ಸಪ್ ಸಂಖ್ಯೆ 9480909013. ಮತ್ತು ಇದು ಆರ್ ಜಿ ಶಾಂತಲಾ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ವಿ ಸ್ಕೂಲಿನ ಹಳೆ ಗ್ರೂಪ್ ಫೋಟೋ ಬಗ್ಗೆ. ಒಂದನೇ ಕ್ಲಾಸ್ ಆಗಿರ್ಬೋದು, ಎರಡನೇ ಕ್ಲಾಸ್ ಆಗಿರ್ಬೋದು, ನಿಮ್ಮ ಹತ್ರನೂ ಕೂಡ ಫೋಟೋ ಇದೆಯಾ ಅಂತ ಕೇಳಿದೆ. ಹಾಗಾಗಿ ನಮ್ಮ ವಾಟ್ಸಪ್ಗೆ ಬಹಳಷ್ಟು ನಿಮ್ಮ ಕಾಲೇಜಿನ ಸ್ಕೂಲಿನ ಗ್ರೂಪ್ ಫೋಟೋವನ್ನು ಶೇರ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ರೀ. ಯಾಕೆ ಅಂದರೆ ಫೋಟೋ ಝೂಮ್ ಮಾಡ್ತಾ ಮಾಡ್ತಾ ಅಯ್ಯೋ ಇದು ಸುಹಾಸ, ಇಲ್ಲ ಇಲ್ಲ ಒಂದು ಸ್ವಲ್ಪ ಎತ್ತರ ಇದ್ದ, ಹಂಗಾದ್ರೆ ಇದು ರಘು ಇರಬೇಕು, ಇಲ್ಲ ಇಲ್ಲ ಇದು ಗಿರೀಶ್, ಇಲ್ಲ ಇಲ್ಲ ಇದು ವಿವೇಕೋ ಅಂತ ಒಬ್ರಿಗೊಬ್ರು 30-40 ವರ್ಷ ಆದಮೇಲೆ ಅಕಸ್ಮಾತ್ ಆಗಿ ಸಿಕ್ಕ ಫೋಟೋದಲ್ಲಿ ನಾವೆಲ್ಲರನ್ನೂ ಗುರ್ತು ಹಚ್ಚುತ್ತೀವಲ್ಲ, ಅದು ಬಹಳನೇ ಒಂಥರ ಉತ್ಸಾಹ. ಸೊ ಕ್ಯೂರಿಯಸ್, ಈಗ ಹೇಗಾಗಿದ್ದಾರೆ ಅನ್ನೋ ಒಂದು ಇದು ಕೂಡ ಇರುತ್ತೆ ನಮಗೆ. ಹಾಗೆ ಏ ನಮ್ಮ ಕ್ಲಾಸಲ್ಲಿ ಇಬ್ರು ಗೀತಾ ಇದ್ರಲ್ವಾ, ಸೊ ರಂಜಿತಾ, ರಶ್ಮಿ, ಸವಿತಾ ಎಲ್ಲರೂ ನೆನಪಿದಾರಾ ಅಂತ ವಾಟ್ಸಪ್ಪಲ್ಲಿ ಶುರುವಾದ ಚರ್ಚೆ ಕೆಲವರನ್ನು ಯಾರಿಗೂ ಗುರುತಿಸೋಕ್ಕೆ ಆಗ್ತಾನೆ ಇರಲಿಲ್ಲ. ಈಗ ಮುಖ ಬದಲಾಗಿರ್ಬೋದು, ಕೂದಲು ಹೋಗಿರ್ಬೋದು, ಕೆಲವರಿಗೆ ಇನ್ನೂ ಸ್ವಲ್ಪ ಮೊಮ್ಮಕ್ಕಳು ಕೂಡ ಬಂದಿರ್ಬೋದು, ಆದರೆ ಅಲ್ಲಿ ಮಾತ್ರ ಒಬ್ರು ಇದ್ದೇ ಇರ್ತಾರೆ ರೀ. ಎಡಭಾಗದಿಂದ 4ನೇ ಸಾಲಿನಲ್ಲಿ ಎರಡನೇ ಅವನಿರ್ದನಲ್ಲ, ಅವನ ಸಂದೇಶ, ಅವನ ರೋಲ್ ನಂಬರ್ 27 ಅಂತ ಹೇಳುವವರು ತುಂಬ ಕಡಾಖಂಡಿತವಾಗಿರ್ತಾರೆ. ಇನ್ನೊಬ್ರು, ಅವಳ ಹೆಸರು ನೆನಪಿಲ್ಲ, ಆದರೆ ಅವಳ ಇನಿಷಿಯಲ್ ಮಾತ್ರ SF ಆಗಿತ್ತು ಅಂತ ಹೇಳ್ಕೊಡೋದು ಕೂಡ ಖಂಡಿತವಾಗ್ಲೂ ಇರ್ತಾರೆ. ನಿಜ ಹೇಳಬೇಕು ಅಂದರೆ ಕೆಲವರು ನೆನಪು ಮಾತ್ರ ಕಂಪ್ಯೂಟರ್ ಹಾರ್ಡ್ ಡಿಸ್ಕ್ ಗಿಂತಲೂ ಸ್ಟ್ರಾಂಗ್ ಆಗಿರುತ್ತೆ ಅಲ್ವಾ? ನಿಮಗೂ ಕೂಡ ಏನ್ ಅನ್ಸುತ್ತೆ?

ನೀವು ಕೂಡ, ನೀವು ಬಹಳ ವರ್ಷ, ಒಂದು 30-40 ವರ್ಷ ಆದಮೇಲೆ ಫೋಟೋ ನೋಡಿ, ಒಂದನೇ ಕ್ಲಾಸಿನ ಎರಡನೇ ಕ್ಲಾಸಿನ ಫೋಟೋ ನೋಡಿ ಎಲ್ಲರನ್ನು ಗುರ್ತು ಹಚ್ಚಿದ್ರ, ಮತ್ತೆ ಏನಾದರೂ ಸಿಕ್ಕಿದ್ರ ಖಂಡಿತವಾಗ್ಲೂ ಮೆಸೇಜ್ ಮಾಡಿ. ನಾನು ನಿಮ್ಮ ಮೆಸೇಜಿಗೋಸ್ಕರ, ನಿಮ್ಮ ಸಂದೇಶಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಗೊತ್ತಲ್ಲ ನಂಬರ್ 9480901013.

ಇದು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ. ಸ್ಕೂಲ್ ಹಳೆ ಫೋಟೋಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಮಾತಾಡ್ತಾ ಮಾತಾಡ್ತಾ ಬಹಳಷ್ಟು ಜನ ಸಂದೇಶ ಕಳಿಸಿದ್ದಾರೆ ನಮಗೆ. 1987 ಅಲ್ಲಿ ಒಂದು ಗ್ರೂಪ್ ಫೋಟೋ ಹೊಡೆಯೋ ಟೈಮಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಫೋಟೋನ ನಾನು ಜೋಬ್ನಲ್ಲಿ ಇಟ್ಕೊಂಡಿದ್ದೆ. ಕರೆಕ್ಟಾಗಿ ಕ್ಲಿಕ್ ಮಾಡೋ ಸಮಯದಲ್ಲಿ ಮೇಲ್ಗಡೆ ಎತ್ತಿದ್ದೆ ಆ ಫೋಟೋ ನೋಡಿ. ಹೆಡ್ ಮಾಸ್ಟರ್ ವದೆ ಕೊಟ್ಟಿದ್ರು ಅಂತ ಜಯಣ್ಣ ಶಶಿವಾಳ ಅರಸೀಕೆರೆ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ ನಮಗೆ. ಹಾಗೆ ಬಹಳಷ್ಟು ಜನ ಸೋ ಸ್ವೀಟ್ ನಿಮ್ಮ ಗ್ರೂಪ್ ಫೋಟೋವನ್ನು ಕಳಿಸಿದ್ದೀರಾ. ನಾನಿಲ್ಲಿ ತೋರ್ಸೋಕ್ಕಾಗಲ್ಲ, ಹಾಗಾಗಿ ನೀವು ಕಳಿಸಿರೋರಿಗೆಲ್ಲರಿಗೂ ಧನ್ಯವಾದಗಳು. ಸೊ ಹಾಗೆಯೇ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರದಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ಶಿಕಾರಿಪುರ

ಶಿವಮೊಗ್ಗ ತಾಲೂಕಿನಿಂದ ಗ್ರೂಪ್ ಫೋಟೋ ಕಳಿಸಿದ್ದಾರೆ ಅಕ್ಷಯ್ ಅವರು. ಧನ್ಯವಾದಗಳು ಅಕ್ಷಯ್ ಅವರೇ, ನಿಮಗೂ ಕೂಡ. ಅದೇ ಹೇಳ್ತಾರಲ್ಲ, ಕೆಲವರು ಹೆಸರು ಮರ್ತೇ ಹೋಗಿರ್ಬೋದು, ಆದರೆ ಅವರು ಮಾಡಿದಂತಹ ಕೃತ್ಯಗಳ ನೆನಪಿದೆಯಾ, ಅದು ಇನ್ನೂ ನೆನಪಿರುತ್ತೆ. ಹೋಮ್ವರ್ಕ್ ನಕಲು ಮಾಡಿಸೋ ಹುಡುಗ ಇರ್ಬೋದು, ಅಥವಾ ಎಲ್ರಿಗೂ ಪೆನ್ಸಿಲ್ ಕೊಡ್ತಿದ್ದ ಹುಡುಗಿ ಇರ್ಬೋದು, ಮಧ್ಯಾಹ್ನದ ಊಟದಲ್ಲಿ ಹೆಚ್ಚುವರಿ ಚಪಾತಿ ತರುತ್ತಿದ್ದ ಸ್ನೇಹಿತ ಆಗಿರ್ಬೋದು, ಅಥವಾ ಬೆಲ್ ಹೊಡೆಯೋಕ್ಕೆ ಮುಂಚೆ 5 ನಿಮಿಷ ಮುಂಚೆ ಬ್ಯಾಗ್ನೆಲ್ಲ ಪ್ಯಾಕ್ ಮಾಡ್ತಿದ್ದವನಿರ್ಬೋದು. ನಮಗೆ ಸುಮಾರು ಜನ ಹೆಸರು ಮರ್ತು ಹೋಗ್ಬೋದು, ಆದರೆ ಅವರಿಂದ ಆ ಸಿಕ್ಕ ನಗು, ಸಹಾಯ ಆಗಿರ್ಬೋದು, ಕಿರಿಕಿರಿ, ಸ್ನೇಹ, ಅದು ಯಾವತ್ತೂ ಮರೆಯೋಕ್ಕಾಗಲ್ಲ ಅಲ್ವಾ. ಅದಕ್ಕೆ ಆ ಫೋಟೋ ನೋಡ್ತಾ ಜನರು ಮುಖಗಳನ್ನು ಆಕ್ಚುಲಿ ಹುಡುಕ್ತಿರ್ಲಿಲ್ಲ, ಅಲ್ಲಿ ಏನು ಹುಡುಕ್ತಿದ್ರು ಹೇಳಿ, ಆ ಫೋಟೋ ನೋಡಿ ತಮ್ಮ ಬಾಲ್ಯವನ್ನೇ ಹುಡುಕ್ತಿದ್ರು. ಏನಂತೀರಾ?

ನೀವು ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು, ಮತ್ತು ಇದು ನಾನ್ ಸ್ಟಾಪ್ ಸಂಜೆ. ನಾವಿವತ್ತು ಮಾತಾಡ್ತಾ ಇರೋದು ನಿಮ್ಮ ಗ್ರೂಪ್ ಫೋಟೋ, ಹಳೆಯ ಶಾಲೆಯ ಗ್ರೂಪ್ ಫೋಟೋ. 1ನೇ ಕ್ಲಾಸಲ್ಲಿ ತೆಗೆದಿರ್ಬೋದು, 8ನೇ ಕ್ಲಾಸಲ್ಲಿ ತೆಗೆದಿರ್ಬೋದು,

0: ಹಾಗೆ ನನಗೆ ನಿಂಗಪ್ಪ ಸಾಳೇರಿ ಹಿರಿಯ ಹಡಗಲಿಯಿಂದ ನಮಗೆ ಸಂದೇಶ ಕಳಿಸಿದರೆ, ನನಗೀಗ 60 ವರ್ಷ, 2024 ನಾವೆಲ್ಲರೂ ಮೀಟ್ ಮಾಡಿದ್ವಿ ನಮ್ಮ ಶಾಲೆಯಲ್ಲಿ. ಹಾಗೆ 1982-83 ಸಾಲಿನಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋವನ್ನು ಕಲರ್ ಫೋಟೋವನ್ನಾಗಿಸಿ ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೊಟ್ಟರು, ಬಹಳನೇ ಖುಷಿ ಆಯಿತು ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಸೊ ಸ್ವೀಟ್ ಆಫ್ ಯು ನಿಂಗಪ್ಪ ಅವರೇ, ವೆರಿ ನೈಸ್. ನೀವೆಲ್ಲ ಫೋಟೋ ಕಳಿಸ್ತಿದ್ದೀರಾ, ನಿಮ್ಮ ಎಕ್ಸ್ಪೀರಿಯನ್ಸಸ್ನ ಕೂಡ ನಮ್ಮ ಜೊತೆ ಹಂಚ್ಕೋತಾ ಇದ್ದೀರಾ ನಮ್ಮ ಆಕಾಶವಾಣಿ ಜೊತೆ. ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಮಾತಾಡ್ತಾ ಇಷ್ಟೆಲ್ಲ ನೆನಪುಗಳ ನಡುವೆ ಒಂದು ನಿರ್ಧಾರ ಆಗುತ್ತೆ ಆ ಫೋಟೋ ಬಂದಮೇಲೆ, ಏನಂದರೆ ಎಲ್ಲರೂ ಮತ್ತೆ ಒಮ್ಮೆ ಭೇಟಿಯಾಗ್ಬೋದಾ ಅಂತ. ಯಾರೋ ಬೆಂಗಳೂರಿನಿಂದ ಬರ್ಬೋದು, ಮೈಸೂರಿನಿಂದ, ಹುಬ್ಬಳ್ಳಿಯಿಂದ, ಹೈದರಾಬಾದಿಂದ, ಆದರೆ ಕೆಲವು ವಿದ್ಯಾರ್ಥಿಗಳು ಇನ್ನು ವಿದೇಶಗಳಲ್ಲಿ ಕೂಡ ಇರ್ಬೋದು. ಎಲ್ಲರೂ ತಮ್ಮ ಬದುಕಿನ ದಾರಿಗಳಿಂದ ಮತ್ತೆ ಒಂದು ದಿನ ತಮ್ಮ ಹಳೆಯ ಶಾಲೆಯ ಕಡೆ ಹೊರಟಿರ್ತಾರೆ ಅಲ್ವಾ. ಅಲ್ಲಿ ಈಗ ಬೆಂಚ್ಗಳು ಬದಲಾಗಿರ್ಬೋದು, ಬ್ಲ್ಯಾಕ್ ಬೋರ್ಡ್ ಜಾಗದಲ್ಲಿ ಸ್ಮಾರ್ಟ್ ಬೋರ್ಡ್ ಬಂದಿರ್ಬೋದು, ಆದರೆ ಅದೇ ಮೈದಾನ, ಅದೇ ಮರ, ಅದೇ ಗಂಟೆ ಇರಬಹುದು, ಇಲ್ಲದೇನೂ ಇರ್ಬೋದು. ಮತ್ತು ಒಂದು ಮಾತ್ರ ಖಚಿತ, ಅದೇ ಸ್ನೇಹ. ಬಹುಶಃ ಈ ಬಾರಿ ಮತ್ತೆ ಇನ್ನೊಂದು ಗ್ರೂಪ್ ಫೋಟೋ ಏನೋ ತೆಗಿಬೋದು, ಆದರೆ ವ್ಯತ್ಯಾಸ ಏನಂದರೆ ಮೊದಲ ಫೋಟೋದಲ್ಲಿ ಎಲ್ಲರ ಮುಂದೆ ಇಡೀ ಜೀವನವಿತ್ತು, ಆದರೆ ಈ ಫೋಟೋದಲ್ಲಿ ಎಲ್ಲರ ಹಿಂದೆ ಇಡೀ ಜೀವನ ಇರುತ್ತೆ. ಏನಂತೀರಾ? ನೀವು ಕೂಡ ಸಂದೇಶ ಕಳಿಸಿ. ನೀವು ಕೂಡ ಮೀಟ್ ಮಾಡಿದಿರಾ ಅಥವಾ ಮೀಟ್ ಮಾಡೋಕ್ಕೆ ಏನಾದ್ರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480101013. FM ರೈನ್ಬೋ ವಾಟ್ಸಪ್ ಸಂಖ್ಯೆ 9489901013.
1: ಅರೆ ಯಾರ್ರೀ, ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು ಹಳೆ ರಾಜರು.

ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದೀವಿ. ಮತ್ತೆ ನಾನು ನಿಮ್ಗೆ ಕೇಳಿದೆ, ನಿಮ್ಮ ಬಳಿನೂ ಶಾಲೆಯ ಗ್ರೂಪ್ ಫೋಟೋ ಇದೆಯಾ? ಅದನ್ನು ನೋಡಿದಾಗ ನಿಮ್ಗೆ ಯಾರ ಮುಖ ಹುಡುಕ್ತಿದ್ರಿ, ಹೇಗಿತ್ತು ಅಂತ? ಅದಕ್ಕೆ ಸಂದೇಶ ಕಳಿಸಿದ್ದಾರೆ ಶ್ರೀನಾಥ್ ಕೆಪಿ ಅಗ್ರಹಾರದಿಂದ. 45 ವರ್ಷದ ಹಿಂದಿನ ಎಲ್ಲ ಸ್ಟೂಡೆಂಟ್ಸ್ ಹೆಸರನ್ನು ಕಲೆಕ್ಟ್ ಮಾಡಿದೆ, ಸುಮಾರು 60 ಜನನ ಐಡೆಂಟಿಫೈ ಮಾಡಿದೆ ಅಂತ ನಮಗೆ ಸಂದೇಶ ಕಳಿಸಿದ್ರೆ ಹೆಚ್ ಎಲ್ ಬಸವರಾಜು ಪುಟ್ಟಗೆರೆ ಹೊಸಹಳ್ಳಿ ಅರಸೀಕೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಮೊನ್ನೆ ಜಾತ್ರೆಗೆ ಹೋಗಿದ್ದೆ, ಕಿತ್ತನಕೆರೆ ಜಾತ್ರೆಯಲ್ಲಿ ನನ್ನ ಕ್ಲಾಸ್ಮೇಟ್ ದಾಕ್ಷಾಯಿಣಿ ಅಚಾನಕ್ ಸಿಕ್ಕಿದ್ರು. ಸೊ ಅವಳನ್ನೇ ಒಂದ್ಸಲ ಅವಳಾ ಅಂತ ದಿಟ್ಟಿಸಿ ನೋಡಿ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಕೂಗಿ ಮಾತಾಡಿಸ್ದೆ. 1992 ಅಲ್ಲಿ SSLC ಇಬ್ರು ಒಟ್ಟಿಗೆ ಮಾಡಿದ್ವಿ. ಅವಳು ಕೂಡ ಅವ್ರ ಮಗಳು ಗಂಡ ಎಲ್ಲರನ್ನು ಪರಿಚಯ ಮಾಡಿಸಿ ತುಂಬ ಸಂತೋಷ ಆಯಿತು. ಯಾಕೆಂದರೆ ಬರೀ ಗ್ರೂಪ್ ಫೋಟೋದಲ್ಲಿ ನೋಡಿದ ಆ ಮುಖ ಎದುರುಗಡೆ ಸಿಕ್ಕಾಗ ಎಷ್ಟೊಂದು ನೆನಪುಗಳು ಹೊರ ಬಂದ. ಹಳೆ ವಿದ್ಯಾರ್ಥಿ ಶಾಲಾ ದಿನಗಳನ್ನು ನೆನಪು ಮಾಡಿಕೊಂಡು ತುಂಬಾ ಸಂತೋಷ ಪಟ್ವಿ. ಯಾಕೆಂದರೆ ನಾವಿಬ್ರು ಓದ್ತಿರುವಾಗ ತುಂಬಾ ಕಾಂಪಿಟೇಷನ್ ಇತ್ತು, ಬಹಳಷ್ಟು ವಿಷಯಗಳನ್ನು ನೆನೆಸ್ಕೊಂಡು ನಾವು ತುಂಬ ನಕ್ಕಿದ್ವಿ ಅಂತ. ಹಾಗೆ ನೀವು ಕೂಡ ಏನಾದರೂ ಇನ್ನೂ ನಿಮ್ಮ ಸ್ಕೂಲ್ ಫ್ರೆಂಡ್ಸನ್ನು ಮೀಟ್ ಮಾಡಿಲ್ಲ ಅಂದರೆ ಒಂದ್ಸಲ ಪ್ಲ್ಯಾನ್ ಮಾಡಿ. ಲೈಫಲ್ಲಿ ಬಹಳಷ್ಟು ಕಮಿಟ್ಮೆಂಟ್ಸ್ ಎಲ್ಲರಿಗೂ ಇರುತ್ತೆ, ಅದಿರುತ್ತೆ ಇದಿರುತ್ತೆ, ಆದರೂ ಕೂಡ ಆ ಹಳೆಯ ನೆನಪು, ಆ ಹಳೆಯ ಜಾಗ ಮತ್ತೊಮ್ಮೆ ನಿಮ್ಮ ಲೈಫ್ನ ರಿಜುವನೇಟ್ ಮಾಡಬಹುದು ಅಂತ ಹೇಳ್ದ ಒಂದು ಸೂಪರ್ ಹಿಟ್ ಹಾಡು.

0: ನಿಜ ಹೇಳ್ಬೇಕಾ?
1: ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು
2: ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ.
1: ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ
2: ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ.
1: ಈ ಬಾರಿ ನಾನು ಅಳವಡಿಸಲೇಬೇಕು.
2: ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ?
1: ನೀವು ಸಹ ಅಳವಡಿಸಿಕೊಳ್ಳಿ.
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
3: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ. ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟವಾಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
5: ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
6: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ನಿಕ್ಷಯ್ ಮಿತ್ರ ಯೋಜನೆ ಅಡಿ ಸಹಾಯ ಮಾಡಿ ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ. ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ ಬನ್ನಿ, ಕ್ಷಯ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
8: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
9: ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನವೆಲ್ಲೋ ನಾವು ಮಾತಾಡ್ತಾ ಇದ್ದೀವಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಮ್ಮ ವಿಷಯ ಸ್ಕೂಲಿನ ಹಳೆ ಗ್ರೂಪ್ ಫೋಟೋ. ಹಾಗೆ ನಮಗೆ ಸುಧೀಂದ್ರ ಅವರು ಮಲ್ಲೇಶ್ವರದಿಂದ ಒಂದು ಸಂದೇಶ ಕಳಿಸಿದ್ದಾರೆ, ಮೆಸೇಜ್ ಮಾಡಿದ್ದಾರೆ. ನನ್ನ ಗ್ರೂಪ್ ಫೋಟೋಗಳು ತುಂಬನೇ ಇದೆ, ಆದರೆ ನನಗೆ ತುಂಬನೇ ಇಷ್ಟ ಆಗಿದ್ದ ಫೋಟೋ ಅಂದರೆ ಅದು ನಾನು 5 ಇರಬೇಕಾದ್ರೆ ನನ್ನ ಸ್ಕೂಲ್ ಡೇದಲ್ಲಿ ನಾನು ತೆಗೆದಂತಹ ಫೋಟೋ, ನನ್ನ ಕ್ಲಾಸ್ ಟೀಚರ್ ಮತ್ತು ನನ್ನ ಬೆಸ್ಟ್ ಫ್ರೆಂಡ್ ಶ್ರೀವಿದ್ಯಾ ಜೊತೆ. ವಿಶೇಷ ಏನಂದರೆ ಅವತ್ತು ನಾನು ಲಿಪ್ಸ್ಟಿಕ್ ಹಚ್ಕೊಂಡಿದ್ದೆ, ಅವಳು ಹಾಕೊಂಡಿರಲಿಲ್ಲ. ಇಟ್ಸ್ ಅ ಬ್ಯೂಟಿಫುಲ್ ಫೋಟೋ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ನಮಗೆ ಹೂವಳ್ಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ಸಂದೇಶ ಕಳಿಸಿದ್ರೆ, ಆಕಾಶ್ HG ಹೂವಿನಹಳ್ಳಿ ಚಿಕ್ಕಮಗಳೂರಿನಿಂದ ನಮಗೆ ಸಂದೇಶ ಕಳಿಸಿದ್ರೆ, ನಿಂಗಪ್ಪ ಸಾಳೆರೆ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ನಿಮ್ಮ ಸಂದೇಶಗಳು ಕೂಡ ನಮಗೆ ಬರ್ತಾ ಇರಲಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಮತ್ತೊಂದು ಸುಂದರ ಹಾಡು ಫ್ರೆಂಡ್ಶಿಪ್ ಮೇಲೇನೆ.

ಎಸ್, ಫ್ರೆಂಡ್ಸ್ ಬಗ್ಗೆ ಎಷ್ಟು ಮಾತಾಡಿದ್ರು ಸಾಲಲ್ಲ ಅಲ್ವಾ? ಹೌದು. ಸೊ ನಾನ್ ಸ್ಟಾಪ್ ಸಂಜೆಯಲ್ಲಿ ಒಳ್ಳೊಳ್ಳೆ ಹಾಡು ಕೇಳ್ತಾ ನಾವು ಹಳೆ ಕಾಲದ ಗ್ರೂಪ್ ಫೋಟೋ ಆಗಿರಬಹುದು ಅಥವಾ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತಿದ್ರೆ ಸಂಜೆ ಇನ್ನೂ ಸ್ವಲ್ಪ ಸಿಹಿ ಆಗಿರುತ್ತೆ ಅಲ್ವಾ? ಹಾಗೆ ಮಲೆನಾಡಿಂದ ನಮಗೆ ಸಂದೇಶ ಕಳಿಸಿದ್ದಾರೆ, ಮೇಡಮ್ ಒಳ್ಳೊಳ್ಳೆ ಹಾಡು ಮಳೆಗಾಲದಲ್ಲಿ ಹಪ್ಪಳ ಮಾಡ್ತಾ ಕೇಳ್ತಾ ಇದ್ದೀವಿ, ಇನ್ನೂ ಸುಮಾರು ಇದೇ ಥರ ಹಾಡು ಹಾಕಿ ತುಂಬನೇ ಖುಷಿ ಆಗ್ತಾ ಇದೆ ಅಂತ ವನಮಾಲಿ ಸುವರ್ಣ ಶೃಂಗೇರಿಯಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ನಾವು ಮಾತಾಡ್ತಾ ಇದ್ವಿ ಇವತ್ತು ನಾನ್ ಸ್ಟಾಪ್ ಸಂಜೆಯಲ್ಲಿ ಫೋಟೋ ಬಗ್ಗೆ, ಅದು ಯಾವ ಫೋಟೋ? ಗ್ರೂಪ್ ಫೋಟೋ ಬಗ್ಗೆ. ಹೌದು, ಈಗ ಫೋಟೋದಲ್ಲಿ ಎಲ್ಲರನ್ನೂ ನೋಡಿದರೆ ಆಗ ನಾವೆಲ್ಲ ಒಂದು 10-12 ವರ್ಷ ಅಥವಾ 13-14 ವರ್ಷನೂ ಇದ್ದಿರಬಹುದು. ಆದರೆ ಇಂದು ಯಾರು ಇವತ್ತು ಶಿಕ್ಷಕರಾಗಿರ್ಬೋದು, ವೈದ್ಯರು ಕೂಡ ಆಗಿರ್ಬೋದು, ಇನ್ಯಾರು ರೈತರು ಆಗಿರ್ಬೋದು, ಇನ್ನು ಸ್ವಲ್ಪ ಜನ ವಿದೇಶದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ಬೋದು, ಪ್ರೊಫೆಸರ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು ರೀ, ಸ್ವಲ್ಪ ಜನ ಅಂತೂ ಅಜ್ಜ ಅಜ್ಜಿ ಕೂಡ ಆಗಿರ್ಬೋದು ಬೇಗ ಮದುವೆ ಆಗಿದರೆ. ಆದರೆ ಆ ಶಾಲೆಯ ಗೇಟಿನೊಳಗೆ ಮತ್ತೆ ನಾವು ಹೋಗ್ತೀವಲ್ಲ, ಕಾಲಿಟ್ಟ ತಕ್ಷಣ ಅವರು ಮತ್ತೆ 13-14 ವರ್ಷದ ಮಕ್ಕಳಾಗ್ಬಿಡ್ತಾರೆ ಅಲ್ವಾ? ವಯಸ್ಸು ದೇಹಕ್ಕೆ ಮಾತ್ರ ಬರುತ್ತೆ, ಬಾಲ್ಯಕ್ಕೆ ಬರಲ್ಲ ಅಂತೀನಿ. ಏನಂತೀರಾ?

ಲವ್ 360 ಚಿತ್ರದಿಂದ ಜಗವೆ ನೀನು ಗೆಳತಿಯೇ ಹಾಡನ್ನು ಕೇಳಿದ್ವಿ. ಹಾಡಿದವರು ಸಿಚ್ ಶ್ರೀರಾಮ್, ಸಾಹಿತ್ಯ ಶಶಾಂಕ್, ಸಂಗೀತ ಅರ್ಜುನ್ ಜನ್ಯ.

ಕೃಷ್ಣಂ ಪ್ರಣಯ ಸಖಿಯಿಂದ ದ್ವಾಪರ ಹಾಡನ್ನ ಕೇಳಿದ್ವಿ. ಹಾಡಿದವರು ಜಸ್ಕರನ್ ಸಿಂಗ್, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಅರ್ಜುನ್ ಜನ್ಯ. ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದ್ಬಿಟ್ಟಿದೀವಿ. ಇವತ್ತು ಮಾತಾಡ್ತಾ ಇದ್ದೀವಿ ಗ್ರೂಪ್ ಫೋಟೋ ಬಗ್ಗೆ ಅಲ್ವಾ. ಮತ್ತೆ ಆ ಗ್ರೂಪ್ ಫೋಟೋಯಿಂದ ನಾವು ಮೀಟ್ ಮಾಡ್ತೀವಲ್ಲ ಎಲ್ಲ ಶಾಲಾ ಫ್ರೆಂಡ್ಸ್, ಓಲ್ಡ್ ಸ್ಕೂಲ್ ಮೇಟ್ಸ್ನ, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಈ ಭೇಟಿಗೆ ಪ್ರಾಬಬಲಿ ಎಲ್ಲರೂ ಬರೋಕ್ಕೆ ಸಾಧ್ಯನೇ ಆಗಲ್ಲ. ಕೆಲವರಿಗೆ ಆರೋಗ್ಯದ ಕಾರಣ ಇರ್ಬೋದು, ಯಾವುದು ಈವೆಂಟ್ ಇರ್ಬೋದು, ಕೆಲವರು ದೂರ ದೇಶದಲ್ಲಿರ್ಬೋದು, ಮತ್ತು ಕೆಲವರು ನಮ್ಮ ನಡುವೆ ಇಲ್ಲದೇನೆ ಇರ್ಬೋದು. ಹೌದು, ಅಂತಹ ಸ್ನೇಹಿತರ ಮುಖ ಫೋಟೋದಲ್ಲಿ ಕಂಡಾಗ ಎಲ್ಲರಿಗೂ ಒಂದು ಕ್ಷಣ ಮೌನವಾಗ್ತಾರೆ. ಆ ಬೆಂಚು ಖಾಲಿಯಾಗಿದೆ, ಆದರೆ ನೆನಪು ಇನ್ನೂ ತುಂಬಿದೆ. ಕೆಲವರು ಬದುಕಿನಿಂದ ದೂರ ಹೋಗ್ಬೋದು, ಆದರೆ ನಮ್ಮ ಬಾಲ್ಯದ ನೆನಪುಗಳಿಂದ ಎಂದಿಗೂ ದೂರ ಹೋಗಕ್ಕೆ ಸಾಧ್ಯನೇ ಇಲ್ಲ ಅಲ್ಲ. ಸೊ ಮತ್ತೊಂದು ಸೂಪರ್ ಹಿಟ್ ಹಾಡು ನಿಮ್ಮೆಲ್ಲರಿಗೋಸ್ಕರ.

ಸ್ನೇಹಿತರೆ, ಒಂದು ಫೋಟೋ ಕೇವಲ ಒಂದು ಕಾಗದದ ತುಂಡಲ್ವೇ ಅಲ್ಲ, ಅಲ್ಲ ಅದೊಂದು ಕಾಲಯಂತ್ರ. ಒಮ್ಮೆ ನೋಡಿದರೆ ನಮ್ಮನ್ನು ಮತ್ತೆ ಯೂನಿಫಾರ್ಮ್ ಧರಿಸಿದ ಮಕ್ಕಳನ್ನಾಗಿ ಖಂಡಿತವಾಗ್ಲೂ ಮಾಡುತ್ತೆ. 30 ವರ್ಷಗಳ ನಂತರವೂ ಕೆಲವು ಮುಖಗಳು ಸ್ವಲ್ಪ ಫೇಡ್ ಆಗಿರಬಹುದು, ಆದರೆ ಸ್ನೇಹದ ಬಣ್ಣ ಮಾತ್ರ ಯಾವತ್ತೂ ಫೇಡ್ ಆಗಲ್ಲ. ಏಕೆಂದರೆ ಜೀವನ ನಮಗೆ ಅನೇಕ ಜನರನ್ನ ಪರಿಚಯಿಸುತ್ತೆ, ಆದರೆ ಬಾಲ್ಯದಲ್ಲಿ ಸಿಕ್ಕ ಸ್ನೇಹಿತರು ಮಾತ್ರ ನಮ್ಮ ಕಥೆಯ ಮೊದಲ ಅಧ್ಯಾಯವಾಗಿರ್ತಾರಲ್ಲ. ಆ ಹಳೆಯ ಗ್ರೂಪ್ ಫೋಟೋದಲ್ಲಿರುವ ಪ್ರತಿಯೊಂದು ಮುಖಕ್ಕೂ, ಪ್ರತಿಯೊಂದು ನೆನಪಿಗೂ, ಪ್ರತಿಯೊಂದು ಸ್ನೇಹಕ್ಕೂ ಇಂದಿನ ನಾನ್ ಸ್ಟಾಪ್ ಸಂಜೆಯ ಪ್ರೀತಿಯ ನಮಸ್ಕಾರ. ಫೋಟೋ ಹಳೆಯದಾಗಬಹುದು, ಆದರೆ ಅದರೊಳಗಿನ ನಗು ಎಂದೆಂದಿಗೂ ಶಾಶ್ವತ. ಇಷ್ಟೊತ್ತು ನಾನ್ ಸ್ಟಾಪ್ ಸಂಜೆಯಲ್ಲಿ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ಜಿ ಶಾಂತಲಾ.

0: ಗೊತ್ತಾ ನಿನ್ಗೆ, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತದ ರಕ್ಷಣಾ ಕ್ಷೇತ್ರವು ಅಪೂರ್ವ ಪರಿವರ್ತನೆಯನ್ನು ಕಂಡಿದೆ. ಭಾರತವು ರಕ್ಷಣಾ ವಲಯದಲ್ಲಿ ಭವಿಷ್ಯವನ್ನು ಬಲಿಷ್ಠವಾಗಿ ರೂಪಿಸುತ್ತಿದೆ.
1: ಹೌದು, ರಕ್ಷಣಾ ಸಚಿವಾಲಯವು ಭಾರತೀಯ ಕಂಪನಿಗಳಿಗೆ ನಮ್ಮ ದೇಶದಲ್ಲೇ ವಿಶ್ವಮಟ್ಟದ ತಂತ್ರಜ್ಞಾನದ ವಿನ್ಯಾಸ, ಅಭಿವೃದ್ಧಿ ಮತ್ತು ನಿರ್ಮಾಣಕ್ಕೆ ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುತ್ತಿದೆ.
0: ಖಂಡಿತ, ಈ ಪರಿವರ್ತನೆಯನ್ನು ಮುನ್ನಡೆಸುತ್ತಿರುವ ಪ್ರಮುಖ ಹೆಸರುಗಳಲ್ಲಿ ಒಂದಾಗಿದೆ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸ್ವದೇಶಿ ಯುದ್ಧ ವಿಮಾನಗಳು ಮತ್ತು ಯುದ್ಧ ಹೆಲಿಕಾಪ್ಟರ್ಗಳಿಂದ ಹಿಡಿದು ತರಬೇತಿ ವಿಮಾನಗಳು, ಸಾರಿಗೆ ವಿಮಾನಗಳು ಮತ್ತು ಉನ್ನತ ಏರೋಸ್ಪೇಸ್ ವ್ಯವಸ್ಥೆಗಳವರೆಗೆ HAL ಭಾರತದ ರಕ್ಷಣಾ ವಲಯದ ಭವಿಷ್ಯವನ್ನು ಬಲಿಷ್ಠವಾಗಿ ನಿರ್ಮಿಸಲು ಸಹಾಯ ಮಾಡುತ್ತಿದೆ.
1: HAL ಖಾಸಗಿ ಉದ್ಯಮಗಳು ಮತ್ತು ಸಾವಿರಾರು MSMEಗಳನ್ನ ಒಟ್ಟುಗೂಡಿಸಿ ದೇಶದಲ್ಲಿ ಶಕ್ತಿಶಾಲಿ ಏರೋಸ್ಪೇಸ್ ಇಕೋಸಿಸ್ಟಮ್ ವ್ಯವಸ್ಥೆಯನ್ನ ನಿರ್ಮಿಸುತ್ತಿದೆ.
0: ಭಾರತೀಯ ಪ್ರತಿಭೆ, ಭಾರತೀಯ ತಂತ್ರಜ್ಞಾನ ಮತ್ತು ದೃಢ ಸಂಕಲ್ಪದ ಬಲದೊಂದಿಗೆ ಪ್ರತಿಯೊಂದು ಹೊಸ ನವೀನತೆಯು ಭಾರತವನ್ನು ಆತ್ಮನಿರ್ಭರ ಭಾರತದೆಡೆಗೆ ಕೊಂಡೊಯ್ಯುತ್ತಿದೆ.
2: ಜನ್ ಕಲ್ಯಾಣಕ್ಕೆ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

0: three-match series in Lucknow. India were bowled out 402 in 49.4 overs. Both Shubman Gill and Ishan Kishan scored centuries. Gill made 154 while Kishan contributed 125. In reply, Afghanistan were 18 for no loss in 3.4 overs. That is the end of this news bulletin.
1: ಇನ್ನು ಮುಂದೆ ಕೇಳಿ ಕನ್ನಡ ರತ್ನ ಭಂಡಾರ
2: ಆಕಾಶವಾಣಿ.
3: ಆಯಿಸು ಕನ್ನಡ ಡಿಂಡಿಮವಾ, ಓ ಕರ್ನಾಟಕ ಹೃದಯ ಶಿವ.
1: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ತಿಟ್ಟೆ ಕೃಷ್ಣಯ್ಯಂಗಾರ್ ಅವರು ತ್ಯಾಗರಾಜರ ನೇರ ಶಿಷ್ಯ ಪರಂಪರೆಗೆ ಸೇರಿದವರು. ತಿಟ್ಟೆ ಕೃಷ್ಣಯ್ಯಂಗಾರ್ 1902 ಜನಿಸಿದವರು. ಮೈಸೂರು ಶೈಲಿಯ ಸಂಗೀತ ಪರಂಪರೆಯನ್ನು ಬೆಳೆಸಿದರು. ವಿದುಷಿ ಪದ್ಮಮೂರ್ತಿ, ಎಂಜೆ ಶ್ರೀನಿವಾಸ ಅಯ್ಯಂಗಾರ್ ಇಂತಹ ಶಿಷ್ಯರನ್ನ ಬೆಳೆಸಿದರು. ನವೀನ ರಚನೆಗಳು ಸಂಯೋಜನೆಗಳನ್ನು ಮಾಡಿದರು ತಿಟ್ಟೆ ಕೃಷ್ಣಯ್ಯಂಗಾರ್. ತಿಟ್ಟೆ ಕೃಷ್ಣಯ್ಯಂಗಾರ್ ಅವರನ್ನ ಮಾತನಾಡಿಸಿದ್ದಾರೆ ಆರ್ ಸೀತಾರಾಮ್ ಅವರು. ಮೈಸೂರಿನ ವಾದ್ಯಗೋಷ್ಠಿ, ಒಡೆಯರವರ ಸಂಗೀತ ಪ್ರೀತಿ ಇವುಗಳ ಬಗ್ಗೆ ಮಾತಾಡಿದ್ದಾರೆ. ಈ ಸಂದರ್ಶನದ ಆರಂಭವೇ ಎಂಥ ಚೆಂದ ಇದೆ ಕೇಳಿ.
4: ನಮಸ್ಕಾರ ಕೃಷ್ಣಯ್ಯಂಗಾರರಿಗೆ.
5: ನಮಸ್ಕಾರ ಸೀತಾರಾಮರವರಿಗೆ.
4: ತಾವು ಜ್ಞಾನ ವಯೋವೃದ್ಧರು, ಇಲ್ಲಿಗೆ ಆಕಾಶವಾಣಿ ಸಂದರ್ಶನಕ್ಕಾಗಿ ಬಂದಿರೋದು ಬಹಳ ಸಂತೋಷ. ತಮಗೆ ಈಗ ವಯಸ್ಸೆಷ್ಟು ಅಂತ ನಾನು ಕೇಳಬಹುದೇ?
5: ನನಗೆ 75 ವಯಸ್ಸು ಇವಾಗ.
4: ಕ್ಷಮಿಸ್ಬೇಕು, ಹಿರಿಯರನ್ನ ವಯಸ್ಸೆಷ್ಟು ಅಂತ ಕೇಳಬಾರ್ದು. ಆದ್ರೂ ತಮ್ಮ ಶಾರೀರ ಮತ್ತು ಶರೀರ ತಾವು ಕಾಪಾಡ್ಕೊಂಡಿರೋ ಲಕ್ಷಣ ನೋಡಿದ್ರೆ ನಮ್ಮ ಶ್ರೋತೃಗಳಿಗೆಲ್ಲನೂ ಇದ್ರ ಗೂಡ ರಹಸ್ಯನ ಬಯಲು ಮಾಡಬೇಕು ಅಂತ ನನಗೆ ಇಚ್ಛೆ ಬಂತು. ಅದಕ್ಕೆ ಕೇಳ್ತಾರೆ.
5: ವಿಶೇಷವಿಲ್ಲ, ಏನಂದ್ರೆ ನಮ್ಮ ದೊಡ್ಡವರು ನಮ್ಮ ತೀರ್ಥರ್ಗಳು ಹಾಕಿಕೊಟ್ಟ ಒಂದು ಮೇಲ್ಪಂಕ್ತಿನ ಅನುಸರಿಸ್ತಾ ಇದ್ದೀನಿ. ಆದ್ದರಿಂದ ಅವ್ರು ಹೇಳಿರೋ ಬುದ್ಧಿವಾದಗಳು ನಾನು ಇವಾಗ ನಡೆಸ್ಕೊಡ್ತಾ ಇರೋದ್ರಿಂದ ನನಗೆ ಈ ವಯಸ್ಸಿನಲ್ಲೂ ಸ್ವಲ್ಪ ಹಾಡೋದಕ್ಕೂ ನನ್ನ ಚಟುವಟಿಕೆಗಳಿಗೂ ಸ್ವಲ್ಪ ಬಹಳ ಸಹಾಯವಾಗಿದೆ. ನಮ್ಮ ತಾತನವರು ತಿರುಗಾರತ್ರಿ ಇರುವ ತಿಟ್ಟೆ ಅಂತ ಊರಿಂದ ಮೊದಲು ಇವರ ಮುಮ್ಮಡಿ ಕೃಷ್ಣಾಜುಡಿ ದಿವಸದಲ್ಲಿ ಮೈಸೂರು ಸಂಸ್ಥಾನಕ್ಕೆ ಬಂದರು. ಆದರೆ ಅವರ ವೈದಿಕ ವೃತ್ತಿಯಲ್ಲಿದ್ದರು. ಆದರೂ ಕೂಡ ಪಾರಮಾರ್ಥಿಕವಾಗಿ ಸಂಗೀತವನ್ನು ತ್ಯಾಗರಾಜನವರ ನೇರ ಶಿಷ್ಯರಾದ ತಿಳಿಸ್ತಾನ ರಾಮಲಿಂಗಾರಲ್ಲಿ ಅಭ್ಯಾಸ ಮಾಡಿದ್ದರು. ಅದನ್ನು ವೈದಿಕ ವೃತ್ತಿಯಲ್ಲಿ ಇದ್ದಿದ್ದರಿಂದ ಅವರು ಕಚೇರಿ ಮಾಡೋ ಒಂದು ಪ್ರಮೇಯ ಬರಲಿಲ್ಲ. ಮುಮ್ಮಡಿ ಕೃಷ್ಣಾಜುಡಿ ದಿವಸದಲ್ಲಿ ಮೈಸೂರಿಗೆ ಬಂದ ತಕ್ಷಣ ವೈದಿಕ ವೃತ್ತಿಯಲ್ಲೇ ಅರಮನೆಯಲ್ಲಿ ಆಸ್ಥಾನದಲ್ಲಿದ್ದರು. ಆವಾಗ ನಮ್ಮ ತಂದೆಯವರು ಸಂಗೀತ ಅಭ್ಯಾಸದಲ್ಲಿ ಸ್ವಲ್ಪ ಲವಲವಿಕೆ ಆಗಿದ್ದು ಅಭ್ಯಾಸ ಮಾಡಬೇಕು ಅಂತ ಆಸೆ ಇದ್ದರು. ಮೊದಲು ನಮ್ಮ ತಾತನವರ್ತಾರೆ ನಮ್ಮ ತಂದೆಯವರು ಅಭ್ಯಾಸ ಮಾಡಿ ನಂತರ ಕೆಲವು ದಿವಸ ಆದಮೇಲೆ ಶ್ರೀ ನಾಲ್ವಡಿ ಕೃಷ್ಣಾಜುಡಿಯರಿಗೆ ಹಾಡಿ ಆವಾಗ ಆಸ್ಥಾನ ವಿದ್ವಾಂಸರಾಗಿ ಅಲ್ಲಿ ಆಸ್ಥಾನ ವಿದ್ವಾಂಸರಾಗಿದ್ದು ನಮ್ಮ ತಂದೆ. ನಾಲ್ವಡಿ ಕೃಷ್ಣಾಜುಡಿಗೆ ಸಂಗೀತದಲ್ಲಿ ಒಳ್ಳೆಯ ಪಾಂಡಿತ್ಯ, ಪಾಶ್ಚಾತ್ಯ ಸಂಗೀತದ ಇದ್ದರಿಂದ ಪಾಶ್ಚಾತ್ಯ ಸಂಗೀತದಲ್ಲಿ ಅವರ ಕ್ರಮಾನ ನಮ್ಮ ಸಂಗೀತದಲ್ಲಿ ಯಾಕೆ ತರಬಾರ್ದು ಅಂದ್ಬಿಟ್ಟು ಆಸ್ಥಾನ ವಿದ್ವಾಂಸರು ದೊಡ್ಡ ದೊಡ್ಡವ್ರನ್ನೆಲ್ಲ ಸೇರಿಸಿ ಒಂದು ವಿದ್ವಾಂಸರ ವಾದ್ಯಗೋಷ್ಠಿ ಅಂತ ಒಂದು ಮಾಡಿದ್ರು. ಅದರಲ್ಲಿ ವೀಣೆ ಶೇಷಣ್ಣವರು, ಸುಬ್ಬಣ್ಣವರು, ಕೃಷ್ಣಪ್ಪನವರು, ವೆಂಕಟಗಿರಿನವರು ಮತ್ತು ನಾವುಗಳೆಲ್ಲ ಚಿಕ್ಕ ಚಿಕ್ಕವರೆಲ್ಲ ಇನ್ನೂ ಬೇಕಾದಷ್ಟು ವಿದ್ವಾಂಸರುಗಳೆಲ್ಲ ಸೇರಿ ಒಬ್ಬೊಬ್ಬರು ಒಂದೊಂದು ವಾದ್ಯ ಬಾರಿಸ್ಬೇಕು ಅಂತ ಮಹಾರಾಜರು ನಿರೂಪಣೆ ಮಾಡಿದರು. ಅದರಲ್ಲಿ ವೀಣೆ ಶೇಷಣ್ಣವರು, ಸುಬ್ಬಣ್ಣವರು ವೀಣೆ ಬಾರಿಸೋರು, ಕೃಷ್ಣಪ್ಪನವರು ಪಿಟೀಲು ಬಾರಿಸ್ತಿದ್ರು, ಚಿಕ್ಕರಾಮರಾಯರು ಜಲತರಂಗ್ ಬಾರಿಸ್ತಿದ್ರು, ನಾನು ನನಗೆ ದಳಜಿತ್ ಅಂತ ಒಂದು ವಾದ್ಯ ಕೊಟ್ಟಿದ್ರು, ದಳಕವಾಡ ಶ್ರೀನಿವಾಸ ಸಿಂಗಾರರು ಪಿಟೀಲು ಬಾರಿಸೋರು,
4: ಕೊಳಲಿಗೆ ಯಾರು ಇದ್ರು,
5: ಕೊಳಲಿಗೆ ವೆಂಕಟೇಶ್ ಸಿಂಗಾರರು ಅಂತ ನಮ್ಮ ದೊರಸ್ವಾಮಿ ತಂದೆಯವರು ಕೊಳಲು ಬಾರಿಸ್ತಿದ್ರು, ಮೃದಂಗಕ್ಕೆ ಮುತ್ತುಸ್ವಾಮಿ ದೇವರು, ತಬಲ ರಂಗನಾಥ್ ಒಬ್ಬರಿದ್ರು, ಖಂಡೇ ದಾಸಪ್ಪ ಅಂತ ಅವರಿದ್ರು, ಅವರೆಲ್ಲ ಇದರಲ್ಲಿ ಭಾಗವಹಿಸಿ ಬಾರಿಸ್ತಾ ಇದ್ರು. ನನಗೆ 19 ವಯಸ್ಸಲ್ಲಿ ಆಸ್ಥಾನ ವಿದ್ವಾಂಸ ಅಂದ್ರೆ ಪಟ್ಟ ಕೊಟ್ಟರು ನಾಲ್ವಡಿ ಕೃಷ್ಣಾಜುಡಿಯರು ಚಿಕ್ಕ ವಯಸ್ಸಲ್ಲಿ. ಆದ್ದರಿಂದ ನಾನು ಚಿಕ್ಕವನಾಗಿ ಅಲ್ಲಿ ವಿದ್ವಾಂಸನಾಗಿ ಭಾಗವಹಿಸೋಕೆ ಅವಕಾಶ ಆಯಿತು. ನಮ್ಮ ಸಂಗೀತ ರೂಢಿ ಆವಾಗ ಗುರುಕುಲ ಆಶ್ರಮದಲ್ಲಿ ಪಡೆಯೋ ಹಾಗೆ ನಾವು ಬರ್ಕೋತಿದ್ವು. ಬೆಳಗಿನ ಜಾವ ಹೇಳಬೇಕು 5 ಗಂಟೆಗೆ, ಅದನ್ನು ಸಾಧಕ ಮಾಡಬೇಕು, ಅನಂತರ ವರ್ಣಗಳೆಲ್ಲ 3 ಕಾಲದಲ್ಲಿ ಹಾಡಬೇಕು, ಆಕಾರ ಉಕಾರ ಎಲ್ಲ ರಾಗಗಳಲ್ಲೂ ಮೇಲ್ಕರ್ತ ರಾಗಗಳಲ್ಲಿ ಹಾಡಬೇಕು, ನಂತರ ಮಧ್ಯಾಹ್ನದ ಹೊತ್ತು ನೆರವುಲ್ಲು ಸ್ವರ ಈ ಕ್ರಮಗಳೆಲ್ಲ ಕಠಿಣವಾದ ಒಂದು ಪರಿಶ್ರಮ ನಮಗೆ ಇತ್ತು. ಅವಾಗ ನನಗೆ ಮೊದಲು ಪ್ರೋತ್ಸಾಹ ಕೊಟ್ಟಿದ್ದು ಜಯಚಾಮರಾಜ ನುಡಿಯವರ ಅಜ್ಜಿ ಆಗಿದ್ದರಿಂದ ವಾಣಿ ವಿಲಾಸ ಚನ್ನಿದಾಣವರು ಚಿಕ್ಕ ವಯಸ್ಸಿನಲ್ಲಿ 8 ವಯಸ್ಸಿನಲ್ಲಿ ನನ್ನ ಕರೆಸ್ಕೊಂಡು ಹಾಡಿಸಿ ನನ್ನ ಮುಂದಕ್ಕೆ ತರೋಕ್ಕೆ ಅವ್ರು ಏನೇನು ಬೇಕೋ ಎಲ್ಲ ಮಾಡಿ ಅದು ಅಲ್ಲದೆ ನನ್ನ ಮುಂಜಿ ಮದುವೆ ಎಲ್ಲ ಅವರೇ ನಡೆಸ್ಕೊಟ್ರು. ಆ ನಂತರ ನಾಲ್ವಡಿ ಕೃಷ್ಣಾಜುಡಿಯರು ಅಲ್ಲಿಂದ ಮುಂದಕ್ಕೆ ಪ್ರವರ್ಧನ ಬರೋಕ್ಕೆ ನನಗೊಬ್ಬನಿಗೆ ಅಲ್ಲ, ಮೈಸೂರಲ್ಲಿರೋ ಕಲಾವಿದರು ಸಂಗೀತ ವಿದ್ವಾಂಸರೆಲ್ಲ ಮುಂದಕ್ಕೆ ಬರಬೇಕು ಅಂತ ಬೇಕಾದಷ್ಟು ಅವರು ಪ್ರೋತ್ಸಾಹ ಕೊಟ್ಟು ಅದಕ್ಕೆ ಬೇಕಾದ ಸಲಕರಣೆಗಳನ್ನ ಮಾಡಿಕೊಟ್ರು.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಸಂಗೀತ ಕಲಾವಿದ ತಿಟ್ಟೆ ಶ್ರೀನಿವಾಸ ಅಯ್ಯಂಗಾರ್ ಅವರ ಧ್ವನಿ ಆಲಿಸಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎ

0: ಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
1: ಸರ್ವೋದಯವಾಗಲಿ ಸರ್ವರಲಿ.
2: ಇದುವರೆಗೆ ಕನ್ನಡ ರತ್ನ ಭಂಡಾರ ಕೇಳಿದಿರಿ.
3: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
4: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
3: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.
5: ಪುಸ್ತಕ ಮನುಷ್ಯನ ಅತ್ಯುತ್ತಮ ಸ್ನೇಹಿತ. ಓದು ನಮ್ಮ ತಿಳಿವಳಿಕೆಯನ್ನು ಹೆಚ್ಚಿಸುವುದರ ಜೊತೆಗೆ ನಮ್ಮ ಸಂವೇದನೆಯನ್ನು ಹರಿತಗೊಳಿಸುತ್ತದೆ.
6: ಲೇಖಕಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಹೀಗೆನ್ನುತ್ತಾರೆ. ಪುಸ್ತಕ ಪ್ರೀತಿಯು ಪರಿಸರ ಪ್ರೀತಿಯನ್ನು, ಮನುಷ್ಯ ಪ್ರೀತಿಯನ್ನು, ಆ ಮೂಲಕ ವಿಶ್ವ ಪ್ರೀತಿಯನ್ನು ಮೂಡಿಸುತ್ತದೆ. ಜೀವನ ಮೌಲ್ಯಗಳನ್ನು, ಆದರ್ಶಗಳನ್ನು ಕಲಿಸುತ್ತದೆ.
5: ಪುಸ್ತಕಗಳನ್ನು ಓದುವ, ಗ್ರಹಿಸುವ ಮತ್ತು ವಿಶ್ಲೇಷಿಸುವ ಸಾಮರ್ಥ್ಯ, ಅಭಿರುಚಿ ಬೆಳೆಸುವುದು ಪ್ರಜ್ಞಾವಂತ ಸಮಾಜದ ಲಕ್ಷಣ ಮತ್ತು ಕರ್ತವ್ಯ.

ವಿಎಂ ಶ್ರೀಕಂಠಯ್ಯ ಅವರು ಹೀಗೆಂದಿದ್ದಾರೆ, ಕನ್ನಡಿಗರ ದೃಷ್ಟಿ ವಿಶಾಲವಾಗಬೇಕು. ಬೆಳಕು ಗಾಳಿ ಎಲ್ಲೆಲ್ಲಿಂದ ಬರುವುದೋ ಅಲ್ಲಿಂದೆಲ್ಲ ಅದನ್ನು ನಮ್ರತೆಯಿಂದ ಭಕ್ತಿಯಿಂದ ಸ್ವಾಗತಿಸಿ ನಮ್ಮ ಸಂಸ್ಕೃತಿಯನ್ನು ತೇಜಸ್ಸನ್ನು ಬೆಳೆಸಿಕೊಳ್ಳಬೇಕು. ಒಡಕು ಹುಟ್ಟಿಸುವ ಮೋಟು ಗೋಡೆಗಳನ್ನು ಒಡೆದು ಮುಚ್ಚಿದ ಕಿಟಕಿಗಳನ್ನು ತೆರೆದು ಎಲ್ಲ ದಿಕ್ಕುಗಳಿಂದಲೂ ಆಳವನ್ನು ಅಂದವನ್ನು ತುಂಬಿಕೊಂಡು ಕನ್ನಡದ ಮಹಾಕಾವೇರಿಯಾಗಿ ಹರಿಯಬೇಕು, ಕನ್ನಡಿಗರ ಭಾಗ್ಯ ದೇವತೆಯಾಗಿ ಬೆಳಗಬೇಕು. ಮುಖ್ಯವಾಗಿ ನಮ್ಮ ಹೆಣ್ಣು ಮಕ್ಕಳು ಕನ್ನಡಕ್ಕಾಗಿ ಕೊಂಚ ಕರುಳನ್ನು ಮರುಗಿಸಿಕೊಂಡು ಕನ್ನಡ ತಾಯಿಯ ಸೇವೆಗಾಗಿ ಮನಸ್ಸು ಮಾಡಿದರೆ ಕನ್ನಡ ನಾಡಿನ ಮತ್ತು ನುಡಿಯ ಭವಿಷ್ಯಕ್ಕೆ ಯಾವ ಭಯವೂ ಇಲ್ಲ.

0: ವಾರಿಯರ್ಸ್.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಣೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
4: ಸ್ಟುಡಿಯೋದಲ್ಲಿ ಸಮಯ 6:19 ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು ಪ್ರಸಾರವಾಗಲಿದೆ. ಹಾಗೆಯೇ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಭಾರತ ಮತ್ತು ನೆದರ್ಲ್ಯಾಂಡ್ಸ್ ತಂಡಗಳ ನಡುವೆ ಹೆಡಿಂಗ್ಲೆ ಲೀಡ್ಸ್ನಲ್ಲಿ ನಡೆಯಲಿರುವ ICC T20 ಕ್ರಿಕೆಟ್ ಮಹಿಳಾ ವಿಶ್ವಕಪ್ ಪಂದ್ಯದ ವೀಕ್ಷಕ ವಿವರಣೆಯನ್ನು ಆಟದ ಮುಕ್ತಾಯವರೆಗೆ ಕೇಳುವಿರಿ. ಇನ್ನುಳಿದಂತೆ ನ್ಯೂಸ್ ಆನ್ ಏರ್ ಆಪ್ನಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ನೀವು ಕೇಳ್ತಿದ್ದೀರಾ FM Rainbow, ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮತ್ತೆ ಇವತ್ತು 6:30 ಗೊತ್ತಿದೆ ಇಲ್ಲ ನಮ್ಮ ಕಾರ್ಯಕ್ರಮ ಮನಸ್ಸುಗಳ ಮಾತು ಮಧುರವನ್ನ ಆಲಿಸಲಿದ್ದೀರಿ. ಈಗ ಕೇಳೋಣ ವಾರ್ತೆಗಳು.
2: ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿಃ ಝಾಃ. ಬಹುರಾಷ್ಟ್ರೀಯ ಸಂಘಟಿತ ಅಪರಾಧಸ್ಯ ಪ್ರತಿಕಾರ ಪ್ರಯತ್ನಾಂಚ ಕೇಂದ್ರೀಯಮಾನಾಃ ಘೋಷಣಾನಾಂ ಶೃಂಖಲಾಃ ಸ್ವೀಕೃತವಂತಃ. ಫ್ರಾನ್ಸ್ ದೇಶಸ್ಯ ಇವಿಯಾನ್ ನಗರೆ G7 ಇತಿ ಶಿಖರ ಸಮ್ಮೇಳನೇನ ಸಮಂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಮೆರಿಕಾ ದೇಶಸ್ಯ ರಾಷ್ಟ್ರಪತಿನಾ ಡೊನಾಲ್ಡ್ ಟ್ರಂಪೇನ ಸಹ ಮೇಳನಂ ಕರಿಷ್ಯತಿ. ಸಹ ಫ್ರಾನ್ಸ್ ದೇಶಸ್ಯ ಭ್ರಮಣಂ ಭಾಗತ್ವೇನ ಅದ್ಯ ಸಾಯಂಕಾಲೇ ಪ್ಯಾರಿಸ್ ನಗರಂ ಪ್ರಾಪ್ಸ್ಯತಿ. ರಕ್ಷಾಮಂತ್ರಿ ರಾಜನಾಥ್ ಸಿಂಹಃ ಭಾರತಸ್ಯ ಸಾರ್ವಭೌಮತಾ ನಿರ್ವಿವಾದ್ಯಮಿತಿ ಕಥಯನ್ ಆತಂಕವಾದಂ ವಿರುದ್ಧ್ಯ ಸರ್ಜಿಕಲ್ ಸ್ಟ್ರೈಕ್ಸ್ ಬಾಲಾಕೋಟ್ ಆಪರೇಷನ್ ಸಿಂಧೂರ್ ಇತ್ಯತಾನಿ ಚ ನಿರ್ಣಾಯಕಾನಿ ಕಾರ್ಯಾಣಿ ಇತಿ ಉದಘೋಷಯತ್. ಭಾರತಸ್ಯ ರಕ್ಷೋತ್ಪಾದನಂ ನಿವರ್ತಮಾನ ವಿತ್ತೀಯ ವರ್ಷೆ 0.78 ಲಕ್ಷಂ ಕೋಟಿ ರೂಪ್ಯಕಾಣಿ ಅಭಿಲೇಖ್ಯಂ ಯಾವತ್ ವರ್ಧಿತಂ 21-21 ವರ್ಷಾತ್ 10.1% ವರ್ಧಿತಮಸ್ತಿ. ವಿದ್ರೋಹ ಪ್ರತಿರೋಧ ಕಾರ್ಯಾಣಿ ಅಭಿಲಕ್ಷ್ಯ ರಕ್ಷಾಬಲಾನಿ ಸಂಪೂರ್ಣೆ ಮಣಿಪುರೆ ಸಜಗಾಃ ಸಕ್ರಿಯಾಶ್ಚ ಸಂತಿ ತ್ರಯಃ ಆತಂಕವಾದಿನಃ ಗೃಹೀತಾಃ 26 ಅವೈಧ ಅಂತಃ ಭೂಮಿಯಾನಿ ಗುಹಾಸ್ಥಾನಾನಿ ನಷ್ಟಾನಿ. ಅಪಿ ಚ ಕ್ರೀಡಾವಾರ್ತಾಸು ಪುರುಷ ಕ್ರಿಕೆಟ್ ಕ್ರೀಡಾಯಾಂ ಭಾರತ ಅಫ್ಘಾನಿಸ್ತಾನ್ ದೇಶಯೋರ ಮಧ್ಯೆ ತ್ರಿಕ್ರೀಡಾ ಶೃಂಖಲಾಯಾಃ ದ್ವಿತೀಯ ಏಕದಿವಸೀಯ ಕ್ರೀಡಾ ಲಖನೌ ನಗರೆ ಪ್ರಚಲತಿ. ಅಥ ವಾರ್ತಾಃ ವಿಶದೀಕೃತ್ಯ. G7 ದೇಶೈಃ ವೈಶ್ವಿಕ ಸ್ಥಿರತಾಯಾಃ ಸುರಕ್ಷಾ ಸಹಯೋಗಸ್ಯ ಅಥ ಸೀಮಾಪಾರ್ ಸಂಘಟಿತ ಅಪರಾಧ ನಿವಾರಣಸ್ಯ ಉದ್ದೇಶ್ಯೇನ ವಿಭಿನ್ನಾಃ ಪ್ರಮುಖಾಃ ಘೋಷಣಾಃ ವಿಹಿತಾಃ. ಮುಖ್ಯ ವಕ್ತವ್ಯೇ ನೇತ್ರೇಭಿಃ ಅಮೆರಿಕಾ ಇರಾನ ದೇಶಯೋರ ಮಧ್ಯೆ ಸಂಜಾತಂ ಸಂಧಿ ನಿಶ್ಚಯಂ ಅಭಿನಂದಿತಂ ಸಹೈವ ಹೋರ್ಮುಜ್ ಜಲ್ ಸಂಧೌ ಸುರಕ್ಷಿತ ಸಮುದ್ರೀಯ ಪರಿವಹನಸ್ಯ ಮಹತ್ವಂ ಪ್ರತಿಪಾದಿತಂ ಕ್ಷೇತ್ರೀಯ ಸುರಕ್ಷಾ ಸಂವರ್ಧನಾಯ ಚ ಸಮರ್ಥನಂ ಪ್ರದತ್ತಂ. ಅನ್ಯ ಘೋಷಣಾಪತ್ರೇ G7 ದೇಶೈಃ ಮಾದಕ ದ್ರವ್ಯಸ್ಯ ಅವೈಧ ಕಾರ್ಯಂ ನಿರೋದ್ಧುಂ ಸಂಕಲ್ಪೋ ವಿಹಿತಃ. ಅಸ್ಮಿನ್ ಅಭಿಯಾನೆ ಬ್ರಾಜಿಲ್ ದಕ್ಷಿಣ ಕೊರಿಯಾ ದೇಶೌ ಅಪಿ ಸಹಮತಿಂ ಪ್ರದರ್ಶಿತವಂತೌ. ಅವೈಧ ಮಾರ್ಗಾನ್ ರೋದ್ಧುಂ G7 ಪ್ಲಸ್ ಪೋರ್ಟ್ಸ್ ನೆಟ್ವರ್ಕ್ ಇತಿ ನವಮಂಚಸ್ಯ ಪ್ರಸ್ತಾವಃ ದತ್ತಃ. ಫ್ರಾನ್ಸ್ ದೇಶಸ್ಯ ಇವಿಯಾನ್ ನಗರೆ ಚಲಾಯಮಾನೆ G7 ಶಿಖರ ಸಮ್ಮೇಳನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ವಹಿತಕಾರಿ ಸತತ ಆರ್ಥಿಕ ವಿಕಾಸಃ ಇತ್ಯಾಖ್ಯೆ ಮುಖ್ಯ ವಿಷಯೆ ಆಯೋಜಿತಾಯಾಂ ಮಹತ್ವಪೂರ್ಣ ಕಾರ್ಯಗೋಷ್ಠ್ಯಾಂ ಭಾಗಂ ಭಜತೆ. ಸತ್ರೇಸ್ಮಿನ್ G7 ದೇಶಾಃ ಸಹಭಾಗಿ ರಾಷ್ಟ್ರಾಣಿ ಅಂತಾರಾಷ್ಟ್ರೀಯ ಮುದ್ರಾ ಕೋಶಸ್ಯ OECD ಇತ್ಯಸ್ಯ ಚ ಪ್ರತಿನಿಧಯಃ ಉಪಸ್ಥಿತಾಃ ಸಂತಿ. ಅತ್ರಾವಧೇಯಂ ಯತ್ ಅದ್ಯ ಸಾಯಂ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಅಮೆರಿಕಾ ರಾಷ್ಟ್ರಪತಿನಾ ಡೊನಾಲ್ಡ್ ಟ್ರಂಪೇಣ ಸಹ ಬಹು ಪ್ರತೀಕ್ಷಿತ ದ್ವಿಪಕ್ಷೀಯ ವಾರ್ತಾ ಭವಿಷ್ಯತಿ. 25th-2000 ಫರ್ವರಿ ಮಾಸಾತ್ ಪರಂ ದ್ವಯೋಃ ನೇತ್ರೋಃ ಇದಂ ಪ್ರಥಮಂ ಪ್ರತ್ಯಕ್ಷತಯಾ ಸಂಭಾಷಣಮಸ್ತಿ. ಅಮೆರಿಕಾ ಇರಾನ್ ಯುದ್ಧ ವಿರಾಮಸ್ಯ ಅಥ ಹೋಮುರ್ಸ್ ಜಲಸಂಧೇಃ ಪುನಃ ಉದ್ಘಾಟನಸ್ಯ ಪೃಷ್ಠಭೂಮೌ ಏಷಃ ಸಂವಾದಃ ಅತೀವ ಮಹತ್ವಪೂರ್ಣೋ ವರ್ತತೆ. ಉಭೌ ನೇತಾರೌ ದ್ವಿಪಕ್ಷೀಯ ವ್ಯಾಪಾರ ಸಂಧಿಂ ಸಮೇತ್ಯ ಅತಿರಿಕ್ತಂ ವೈಶ್ವಿಕ ಸಮಾಹ್ವಾನಾನಾಂ ಸಮಾಧಾನಾಯ ಚರ್ಚಾಂ ಕರಿಷ್ಯತಃ. ಇತದತಿರಿಚ್ಯ ಪ್ರಧಾನಮಂತ್ರಿ ಕೃತ್ರಿಮ ಬುದ್ಧಿಮತ್ತಾಯಾಃ ಸುರಕ್ಷಿತ ಪ್ರಭಾವಿ ಉಪಯೋಗಃ ಇತಿ ವಿಷಯಮಧಿಕೃತ್ಯ ಕಾರ್ಯ ಮಧ್ಯಾಹ್ನ ಭೋಜಿ ಅಪಿ ಭಾಗಂ ಗ್ರಹಿಷ್ಯತಿ. ಯತ್ರ ಪ್ರಮುಖ AI ವಿಪಣೀನಾಂ ಮುಖ್ಯಾಧಿಕಾರಿಣಃ ಸಮುಪಸ್ಥಿತಾಃ ಭವಿಷ್ಯಂತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಫ್ರಾನ್ಸ್ ದೇಶ ಪ್ರವಾಸಸ್ಯ ಭಾಗತ್ವೇನ ಅದ್ಯ ಸಾಯಂ ಪ್ಯಾರಿಸ್ ನಗರಂ ಪ್ರತಿಯೇತಿ. ತತ್ರತ್ಯಃ ಭಾರತೀಯ ಸಮುದಾಯಃ ತದೀಯ ಸ್ವಾಗತಾರ್ಥಂ ಮಹದುತ್ಸಾಹೇನ ಸಜ್ಜೋ ವರ್ತತೆ. ಶ್ವಃ ಪ್ರಾತಃ ಪ್ರಧಾನಮಂತ್ರಿ ಪ್ರಮುಖ ವಿಪಣೀನಾಂ ಮುಖ್ಯ ಕಾರ್ಯಕಾರಿಭಿಃ ಸಹ

ಚರ್ಚಾಂ ಕರಿಷ್ಯತಿ, ಯಾ ಮಧ್ಯಾಹ್ನ ಪರ್ಯಂತಂ ಪ್ರಚಲಿಷ್ಯತಿ. ತದನಂತರಂ ಸಹ ಯುರೋಪ್ ಮಹಾದ್ವೀಪಸ್ಯ ಪ್ರಮುಖ ಪ್ರೌದ್ಯೋಗಿಕಿ ಮಂಚೆ ವಿವಾಟೆಕ್ ಶಿಖರ ಸಮ್ಮೇಳನೆ ಭಾಗಂ ಗ್ರಹೀಷ್ಯತಿ, ತತ್ರ ಚ ಸ್ವಸಂಬೋಧನಂ ಪ್ರದಾಸ್ಯತಿ. ಸಾಯಂಕಾಲೆ ಅಸೌ ಏಕಸ್ಮಿನ್ ಸಾಮುದಾಯಕ ಕಾರ್ಯಕ್ರಮೆ ಭಾರತೀಯ ಪ್ರವಾಸಿಭಿಃ ಸಹ ಸಂವಾದಂ ವಿಧಾಸ್ಯತಿ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೇ ಅಪಿ ಸಮುಪಲಬ್ಧೋ ಭವಿಷ್ಯತಿ. ರಕ್ಷಾಮಂತ್ರಿ ರಾಜನಾಥ ಸಿಂಹ ಅವೋಚತ್ ಯತ್ ಭಯೋತ್ಪಾದನಂ ವಿರುದ್ಧ್ಯ ಶೂನ್ಯ ಸಹಿಷ್ಣುತಾಯಾಃ ನೀತಿಮನುಸೃತ್ಯ ಸರ್ಜಿಕಲ್ ಸ್ಟ್ರೈಕ್ಸ್, ಬಾಲಾಕೋಟ್, ಆಪರೇಷನ್ ಸಿಂಧೂರ್ ಇತ್ಯಾದೀನಿ ನಿರ್ಣಾಯಕ ಕಾರ್ಯಾಣಿ ಯಾವತ್ ಭಾರತದೇಶ ಸ್ಪಷ್ಟಂ ಸಂದೇಶಂ ಪ್ರೇಷಿತವಾನ್ ಯತ್ ತಸ್ಯ ಸಂಪ್ರಭುತಾ ನಿರ್ವಿವಾದ್ಯ ಅಸ್ತೀತಿ. ಸಾಮಾಜಿಕ ಪ್ರಸಾರ ಮಾಧ್ಯಮೆ ಶ್ರೀ ಸಿಂಹ ಉಲ್ಲಿಖಿತವಾನ್ ಯತ್ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಯೋಗ್ಯ ನೇತೃತ್ವೇ ಭಾರತೆ ರಾಷ್ಟ್ರೀಯ ಸುರಕ್ಷಾ ಸಂರಚನಾಯಾಂ ಐತಿಹಾಸಿಕ ಪರಿವರ್ತನಂ ಅಭವದಿತಿ. ಸಹ ಇತ್ಯಪಿ ಅವೋಚತ್ ಯತ್ ರಕ್ಷಾಕ್ಷೇತ್ರೇ ಆತ್ಮನಿರ್ಭರತಾಯಾಃ ವಿಷಯೆ ದೇಶಸ್ಯ ಸಂಕಲ್ಪೇನ ಸ್ವದೇಶೀಯ ಕ್ಷಮತಾ ಸುದೃಢಾ, ಸಶಸ್ತ್ರ ಬಲಾನಾಂ ಆಧುನಿಕೀಕರಣಂ, ಭೂಮಿ ಸಮುದ್ರ ವಾಯು ಸೈಬರ್ ಅಂತರಿಕ್ಷ ಕ್ಷೇತ್ರೇಷು ಸಜ್ಜತಾ ಚ ವರ್ಧಿತಾ. ರಕ್ಷಾಮಂತ್ರಿ ಅಧೋರೇಖಿತವಾನ್ ಯತ್ ಗತ ದ್ವಾದಶ ವರ್ಷಾಣಾಂ ಯಾತ್ರಾ ದೃಢತರಾಂ ಸುರಕ್ಷಿತಾಂ ಆತ್ಮನಿರ್ಭರಾಂ ಆಧಿಕ್ಯೇನ ಆತ್ಮವಿಶ್ವಾಸಯುತಾಂಚ ಭಾರತ ಮಾತರಂ ಪ್ರತಿಬಿಂಬಯತಿ ಇತಿ. ರಕ್ಷಾಮಂತ್ರಿ ರಾಜನಾಥ ಸಿಂಹ ಅಸ್ಮಿನ್ ಆರ್ಥಿಕ ವರ್ಷೇ ಭಾರತಸ್ಯ ವಾರ್ಷಿಕ ರಕ್ಷಾ ಉತ್ಪಾದನಂ ಸಾರ್ವಕಾಲಿಕಂ ದಶಾಂಶ ಸಪ್ತ ಅಷ್ಟೋತ್ತರೈಕ ಲಕ್ಷಂ ಕೋಟಿ ರೂಪ್ಯಕಾಣಿ ಯಾವತ್ ಔನತ್ಯಂ ಪ್ರಾಪ್ನೋದಿತಿ ಅವೋಚತ್. ಸಾಮಾಜಿಕ ಪ್ರಸಾರ ಮಾಧ್ಯಮೇ ಶ್ರೀ ಸಿಂಹ ಅಕಥಯತ್ ಯತ್ ಏಷಾ ಉಲ್ಲೇಖನೀಯ ಉಪಲಬ್ಧಿಃ ಪೂರ್ವತನಸ್ಯ ವಿತ್ತೀಯ ವರ್ಷಸ್ಯ ದಶಾಂಶ ಪಂಚ ಚತುರತ್ತರೈಕ ಲಕ್ಷ ಕೋಟಿ ರೂಪ್ಯಕಾಣಾಂ ಉತ್ಪಾದನಸ್ಯ ಅಪೇಕ್ಷಯಾ ದಶಾಂಶ ಷಡುತ್ತರ ಪಂಚದಶ ಪ್ರತಿಶತಂ ಯಾವತ್ ಪ್ರಭಾವೋತ್ಪಾದಿಕ ವೃದ್ಧಿಃ ವಿಂಶತಿಃ ಏಕವಿಂಶತಿಃ ವಿತ್ತೀಯ ವರ್ಷಾಚ್ಚ ದಶಾಧಿಕೈಕಶತ ಪ್ರತಿಶತಾತ್ಮಿಕ ಅಸ್ತಿ. ಮಣಿಪುರೆ ಸುರಕ್ಷಾಬಲೈಃ ಉದಗ್ರವಾದ ವಿರೋಧಾಭಿಯಾನಾನಿ ತೀವ್ರೀಕೃತ್ಯ ತ್ರಯಃ ಉದಗ್ರವಾದಿನಃ ನಿಗಡಿತಃ. ಸಹೈವ ಷಡ್ವಿಂಶತಿ ಅವೈಧ ಭೂಮಿಯಾನಿ ಗುಹಾಸ್ಥಾನಾನಿ ವಿನಷ್ಟಾನಿ. ಆರಕ್ಷಿಬಲಾನುಗುಣಂ ನಿಗೃಹಿತಃ ಉದಗ್ರವಾದಿನಃ ಪ್ರತಿಬಂಧಿತ ಸಂಘಟನಸ್ಯ ಪೀಪಲ್ಸ್ ಲಿಬರೇಷನ್ ಆರ್ಮಿ PLA ಇತ್ಯಸ್ಯ ಸಕ್ರಿಯ ಸದಸ್ಯಾಃ ಸಂತಿ. ಯೇ ಪಶ್ಚಿಮ ಇಂಫಾಲ್ ಮಂಡಲಾತ್ ಗೃಹೀತಃ ಏತೆ ಅನೇಕೇಷು ಹಿಂಸಾಚಾರ ಅಪರಾಧೇಷು ಸಂಲಿಪ್ತಾಃ ಆಸನ್. ಅಪರಪಕ್ಷೆ ಕಾಮ್ಜೋಂಗ್ ಉಕ್ಲೋಲ್ ಮಂಡಲಯೋಃ ಸಶಸ್ತ್ರ ಸಮೂಹೈಃ ಉಪಯುಜ್ಯಮಾನಃ ಷಡ್ವಿಂಶತಿಃ ಅವೈಧ ಗುಹಾಸ್ಥಾನಾನಿ ಧ್ವಸ್ತೀಕೃತಾನಿ. ಕ್ರಿಕೆಟ್ ಕ್ರೀಡಾಯಾಂ ಲಖನೌ ನಗರೆ ಸ್ಪರ್ಧಾತ್ರಯಾಣಾಂ ಶೃಂಖಲಾಯಾಃ ದ್ವಿತೀಯಾಯಾಂ ಏಕದಿವಸೀಯ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಯಾಂ ಅಫ್ಘಾನಿಸ್ತಾನ್ ದೇಶಂ ವಿರುದ್ಧ್ಯ ಏಕಶೂನ್ಯೇನ ಅಗ್ರಸ್ಥಂ ಭಾರತಂ ತ್ರಿಅಧಿಕಚತುಶ್ಶತ ಧಾವನಾಂಕಾನಾಂ ಲಕ್ಷ್ಯಂ ಅದದಾತ್. ಯತ್ರ ದಲನಾಯಕೇನ ಶುಭಮನ್ ಗಿಲೇನ ಸಾರ್ಧೈಕ ಶತಾಧಿಕಾನಿ ಈಶಾನ್ ಕಿಶನೇನ ಚ ಸಪಾದಶತ ಧಾವನಾಂಕಾನಿ ರಚಿತಾನಿ. ಇತಃ ಪ್ರಾಗ್ ಅಫ್ಘಾನಿಸ್ತಾನ್ ದೇಶಃ ಪಣಕಂ ವಿಜಿತ್ಯ ಪ್ರಥಮತಯಾ ಕ್ಷೇತ್ರ ರಕ್ಷಣಂ ಅಚಿನೋತ್. ಪುನಃ ಏಕವಾರಂ ಮುಖ್ಯಾಃ ವಾರ್ತಾಃ. G7 ಇತ್ಯಸ್ಯ ನೇತಾರಃ ವೈಶ್ವಿಕ ಸ್ಥಿರತಾಂ ಸುರಕ್ಷಾ ಸಹಕಾರಂ ಬಹುರಾಷ್ಟ್ರೀಯ ಸಂಘಟಿತ ಅಪರಾಧಸ್ಯ ಪ್ರತಿಕಾರ ಪ್ರಯತ್ನಾಂಚ ಕೇಂದ್ರೀಯಮಾನಃ ಘೋಷಣಾನಾಂ ಶೃಂಖಲಾಃ ಸ್ವೀಕೃತವಂತಃ. ಫ್ರಾನ್ಸ್ ದೇಶಸ್ಯ ಏವಿಯಾನ್ ನಗರೆ G7 ಇತಿ ಶಿಖರ ಸಮ್ಮೇಳನೇನ ಸಮಂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಮೆರಿಕಾ ದೇಶಸ್ಯ ರಾಷ್ಟ್ರಪತಿನಾ ಡೊನಾಲ್ಡ್ ಟ್ರಂಪೇನ ಸಹ ಮೇಳನಂ ಕರಿಷ್ಯತಿ. ರಕ್ಷಾಮಂತ್ರಿ ರಾಜನಾಥ ಸಿಂಹ ಭಾರತಸ್ಯ ಸಾರ್ವಭೌಮತಾ ನಿರ್ವಿವಾದ್ಯಮಿತಿ ಕಥಯನ್ ಆತಂಕವಾದಂ ವಿರುದ್ಧ್ಯ ಸರ್ಜಿಕಲ್ ಸ್ಟ್ರೈಕ್ಸ್
बालाकोट ऑपरेशन सिंदूर इत्येतानि च निर्णायकानि कार्याणि इति उद्घोषयत्। भारतस्य रक्षोत्पादनं निवर्तमान वित्तीयवर्षे

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ನಮಸ್ಕಾರ ಸ್ನೇಹಿತರೆ, ಇಂದಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇರೋದು ತೇಜಸ್ವಿನಿ. ಇಂದಿನ ಕಾರ್ಯಕ್ರಮದಲ್ಲಿ ನಾನು ಮತ್ತೆ ನಮ್ಮೆಲ್ಲರ ಬಾಲ್ಯದ ದಿನಗಳ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಬಾಲ್ಯ ಅನ್ನೋದು ನಮ್ಮ ಬದುಕಿನ ಅತ್ಯಂತ ಸುಂದರವಾದ ಗೋಲ್ಡನ್ ಪೀರಿಯಡ್. ಅಂದಿನ ನಮ್ಮ ಮುಗ್ಧತೆಯ ಆಟಗಳು, ಕೀಟಲೆಗಳೇ ಇಂದಿನ ನಮ್ಮ ಬದುಕಿನ ಸುಮಧುರ ನೆನಪುಗಳು. ಆ ಸುಂದರ ನೆನಪುಗಳ ಸವಿಯಾದ ಪಯಣವೇ ಇಂದಿನ ನಮ್ಮ ಈ ಮನಸ್ಸುಗಳ ಮಾತು ಮಧುರ.

ಹೋದ ಮೇಲೆ ನೋಡಪ್ಪ ತಲೆ ಲೆಕ್ಕ ಹಾಕಪ್ಪ.

ನಾವು ಸಣ್ಣವರಿದ್ದಾಗ ಪುಸ್ತಕದೊಳಗೆ ನವಿಲುಗರಿ ಇಟ್ಟು ಅದಕ್ಕೆ ಪೆನ್ಸಿಲ್ ಚೆತ್ತಿದ ಧೂಳನ್ನೇ ಆಹಾರವಾಗಿ ಹಾಕ್ತಾ ಇದ್ದದ್ದು, ಪೆನ್ಸಿಲ್ ಲೆಡ್ ಮುರಿದಾಗ ಅದನ್ನ ರೀಫಿಲ್ ಇಲ್ಲದ ಖಾಲಿ ಬಾಲ್ ಪೆನ್ಗೆ ಸಿಕ್ಕಿಸಿ ಬರಿತಾ ಇದ್ದದ್ದು ಎಷ್ಟು ಮಜವಾಗಿದ್ದಿತ್ತಲ್ವ. ಇನ್ನು ಪೆಟ್ಟಿಗೆ ಅಂಗಡಿಲಿ ಕಾಸಿಗೆ ಎರಡರಂತೆ ಹಾಲ್ಕೋವಾ ರಸಗುಲ್ಲಾಕೊಂಡು ತಿಂತ ಗೆಳೆಯರ ಜೊತೆಗೆ ಮರಮರ ಕಂಬ ಕಂಬ ಆಟವಾಡ್ತಾನೆ ಶಾಲೆಯಿಂದ ಮನೆಗೆ ತಲುಪ್ತಿದ್ದಂತಹ ಆ ದಿನಗಳೇ ಬೇರೆ. ಗಲ್ಲಿಯಲ್ಲಿ ಗಣೇಶನ ಹಬ್ಬ ಬಂತು ಅಂದ್ರೆ ಸಾಕು, ರಸ್ತೆಯಲ್ಲಿ ಹಾಡು ನೃತ್ಯ ಮಾಡ್ತಾ ಸಾಕಿದಂತಹ ಆ ನೆನಪುಗಳು ಒಂದ ಎರಡ. ಒಟ್ಟಿನಲ್ಲಿ ಬಾಲ್ಯದ ಆ ದಿನಗಳು ಇಂದಿಗೂ ಸದಾ ಹಸಿರು, ಸದಾ ಮಧುರ.

0: ಕಾಂಗ್ರೆಸ್ ಶಾಸಕರಿಗೆ ಮತದಾನ ತರಬೇತಿ. ಕಾವೇರಿ ಕೊಳದಲ್ಲಿ ಮುಂಗಾರು ಕ್ಷೀಣ, ಕೆಆರ್ಎಸ್ ಅಣೆಕಟ್ಟೆಯ ನೀರು ಕುಡಿಯಲು ಮಾತ್ರ ಲಭ್ಯ, ಮಂಡ್ಯ ಜಿಲ್ಲಾಧಿಕಾರಿ ಸ್ಪಷ್ಟನೆ. ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ಕೇಂದ್ರ ಕೃಷಿ ಸಚಿವರಿಗೆ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಪತ್ರ. 232 ಗ್ರೇಡ್ 2 ತಹಶೀಲ್ದಾರ್ಗಳಿಗೆ ಗ್ರೇಡ್ 1 ಹುದ್ದೆಗೆ ಬಡ್ತಿ ನೀಡಿ ಸರ್ಕಾರ ಆದೇಶ. ಬಿಡದಿ ಟೌನ್ಶಿಪ್ಗೆ ವಿರೋಧ, ರೈತರ ಹೋರಾಟಕ್ಕೆ ಬೆಂಬಲ ಘೋಷಿಸಿದ ಬಿಜೆಪಿ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಾಳೆ ಚುನಾವಣೆ ನಡೆಯಲಿದೆ. ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಈ ನಡುವೆ ಕಾಂಗ್ರೆಸ್ ತಮ್ಮ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಕಾರ್ಯತಂತ್ರ ರೂಪಿಸಿದೆ. 8 ಅಭ್ಯರ್ಥಿಗಳು 7 ಸ್ಥಾನಗಳಿಗೆ ಸ್ಪರ್ಧಿಸುತ್ತಿರುವ ಈ ಚುನಾವಣೆಯಲ್ಲಿ ಪ್ರತಿಯೊಂದು ಮತವೂ ಮಹತ್ವದ್ದಾಗಿದೆ. ಕಾಂಗ್ರೆಸ್ನ 4 ಹಾಗೂ ಬಿಜೆಪಿಯ 2 ಅಭ್ಯರ್ಥಿಗಳು ಸರಾಗವಾಗಿ ಗೆಲುವು ಸಾಧಿಸಲಿದ್ದಾರೆ. 7ನೇ ಸ್ಥಾನಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಹಾಗೂ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ನಡುವೆ ಸ್ಪರ್ಧೆ ಏರ್ಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಅಡ್ಡ ಮತದಾನ ಆಗಬಾರದು ಹಾಗೂ ಮತ ಅಸಿಂದುಗೊಳ್ಳದಂತೆ ಕಾಂಗ್ರೆಸ್ ಎಚ್ಚರಿಕೆ ವಹಿಸಿದೆ. ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಅಣಕು ಮತದಾನ ಪ್ರಕ್ರಿಯೆ ನಡೆಸಲಾಗಿದೆ. ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ನಿಂದ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ, ವಿನಯ್ ಕಾರ್ತಿಕ್ ಕಣದಲ್ಲಿ ಇದ್ದಾರೆ. ಬಿಜೆಪಿಯಿಂದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ, ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಗೋವಿಂದರಾಜು ಕಣದಲ್ಲಿ ಇದ್ದಾರೆ. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಅಣೆಕಟ್ಟೆಯಲ್ಲಿ ನೀರಿನ ಪ್ರಮಾಣ ಗಣನೀಯ ಮಟ್ಟದಲ್ಲಿ ಕುಸಿತ ಕಂಡಿದೆ. ಈ ಬಾರಿ ಕೃಷಿಗೆ ನೀರು ಸಿಗುವುದು ಬಹುತೇಕ ಅನುಮಾನವಾಗಿದ್ದು ಅಣೆಕಟ್ಟೆಯಲ್ಲಿ ಇರುವ ನೀರು ಕುಡಿಯಲು ಮಾತ್ರ ಬಳಕೆಗೆ ಲಭ್ಯವಾಗಲಿದೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. 124.80 ಅಡಿ ನೀರಿನ ಮಟ್ಟ ಹೊಂದಿರುವ ಕೆಆರ್ ಜಲಾಶಯದಲ್ಲಿ 81.35 ಅಡಿ ಮಾತ್ರ ನೀರಿದ್ದು 11.394 ಟಿಎಂಸಿ ನೀರು ಲಭ್ಯವಿದೆ. ಈ ಬಾರಿ ಮುಂಗಾರು ಕೈಕೊಟ್ಟಿದ್ದು ಇರುವ 11.394 ಟಿಎಂಸಿ ನೀರಿನಲ್ಲಿ ಮಂಡ್ಯ, ಬೆಂಗಳೂರು, ಮೈಸೂರು, ಬೆಂಗಳೂರು ದಕ್ಷಿಣ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸಬೇಕಿದೆ. 4 ನಗರಗಳಿಗೆ ಕುಡಿಯುವ ನೀರಿಗಷ್ಟೇ ಪ್ರಸ್ತುತ ಅಣೆಕಟ್ಟೆಯಲ್ಲಿ ಇರುವ ನೀರು ಲಭ್ಯವಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷಿ ಚಟುವಟಿಕೆಗಳಿಗೆ ನೀರು ಸಿಗುವುದಿಲ್ಲ ಎಂದು ಜಿಲ್ಲಾಧಿಕಾರಿ ಸ್ಪಷ್ಟಪಡಿಸಿದ್ದಾರೆ.
1: ಈಗಾಗಲೇ ಜೂನ್ ಮುಂಗಾರು ವಾಡಿಕೆಯಂತೆ ಮಳೆ ಬರ್ತಾ ಇಲ್ಲ. ಕೆಆರ್ಎಸ್ ಅಣೆಕಟ್ಟಿನಲ್ಲಿ ಸುಮಾರು 10 ಟಿಎಂಸಿ ನೀರೇನಿದೆ, 4 ಟಿಎಂಸಿ ನೀರನ್ನ ಡೆಸ್ ಸ್ಟೋರೇಜ್ ಅನ್ನ ಕಳೆದ್ರೆ ಉಳಿತಕ್ಕಂತ 6 ಟಿಎಂಸಿ ನೀರನ್ನ ಓನ್ಲಿ ಕುಡಿಯುವ ನೀರು ಉದ್ದೇಶಕ್ಕೋಸ್ಕರ ಮಾತ್ರ ನಾವು ಮೀಸಲಿರಿಸಿಕೊಂಡಿದ್ದೇವೆ. ಮಂಡ್ಯ, ಬೆಂಗಳೂರು ದಕ್ಷಿಣ, ಬೆಂಗಳೂರು ನಗರ ಈ 3 ಜಿಲ್ಲೆಗಳಿಗೆ ಸೇರಿದಂತೆ ನಮಗೆ ಪ್ರತಿ ತಿಂಗಳ 2 ಟಿಎಂಸಿ ನೀರು ಬೇಕಾಗುತ್ತೆ. ಮುಂದಿನ ಆಗಸ್ಟ್ ತಿಂಗಳಿಗೂ ಕೂಡ ನಾವು ಅದನ್ನ ಯೋಜನೆ ರೂಪಿಸಿಕೊಂಡಿದ್ದೇವೆ. ಪ್ರಾಯಶಃ ಮಳೆ ಬಂದ್ರೆ ನಮಗೆ ಇನ್ಫ್ಲೋ ಜಾಸ್ತಿ ಆದ್ರೆ ಕೆಆರ್ಎಸ್ ನ ಮಟ್ಟ ಜಾಸ್ತಿ ಆಗುತ್ತೆ, ಕುಡಿಯುವ ನೀರಿಗೆ ಏನು ಸಮಸ್ಯೆ ಆಗೋದಿಲ್ಲ.
0: ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟ ಕುರಿತಂತೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರು ಇಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಅವರಿಗೆ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ 2026-27 ಋತುವಿನಲ್ಲಿ ರೈತರು ಎದುರಿಸುತ್ತಿರುವ ಸಂಕಷ್ಟವನ್ನು ತಗ್ಗಿಸಲು ಮಾರುಕಟ್ಟೆ ಮಧ್ಯಸ್ಥಿಕೆ ಯೋಜನೆ ಮೂಲಕ ಬೆಲೆ ಕೊರತೆ ಪಾವತಿ ಯೋಜನೆಯಡಿ ಬೆಂಬಲವನ್ನು ಪರಿಗಣಿಸುವಂತೆ ಕೋರಿದ್ದಾರೆ. ಕರ್ನಾಟಕವು ದೇಶದ ಪ್ರಮುಖ ಮಾವು ಉತ್ಪಾದಿಸುವ ರಾಜ್ಯಗಳಲ್ಲಿ ಒಂದಾಗಿದ್ದು ಸುಮಾರು 1.45 ಲಕ್ಷ ಹೆಕ್ಟೇರ್ಗಳಲ್ಲಿ ವಿಸ್ತರಿಸಿದೆ. ಪ್ರಸ್ತುತ ಋತುವಿನಲ್ಲಿ ಸುಮಾರು 10 ಲಕ್ಷ ಮೆಟ್ರಿಕ್ ಟನ್ ಮಾವು ಉತ್ಪಾದನೆಯಾಗಿದೆ ಎಂದು ಹೇಳಿದ್ದಾರೆ. ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಧಾರವಾಡ, ತುಮಕೂರು ಮತ್ತು ಹಾವೇರಿ ಜಿಲ್ಲೆಗಳ ರೈತರು ಸಂಕಷ್ಟ ಅನುಭವಿಸುತ್ತಿದ್ದು ಪಿಡಿಪಿಎಸ್ ಚೌಕಟ್ಟಿನಡಿಯಲ್ಲಿ ಮಾವು ಬೆಳೆಗಾರರಿಗೆ ಸೂಕ್ತ ಬೆಂಬಲ ನೀಡುವ ಬಗ್ಗೆ ಕೇಂದ್ರ ಕೃಷಿ ಸಚಿವಾಲಯ ಪರಿಗಣಿಸಬೇಕು ಮತ್ತು ಅಗತ್ಯ ಆಡಳಿತ ಪ್ರಕ್ರಿಯೆಯನ್ನು ಆದಷ್ಟು ಬೇಗ ಪ್ರಾರಂಭಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಸರ್ಕಾರ ಗ್ರೇಡ್ 2 ತಹಶೀಲ್ದಾರ್ ಹುದ್ದೆಯಿಂದ ಗ್ರೇಡ್ 1 ಹುದ್ದೆಗೆ ಆದ್ಯತೆಯ ಮೇರೆಗೆ ಪರಿಗಣಿಸಿ ಬಡ್ತಿ ನೀಡಿದೆ. ಈ ಕುರಿತಂತೆ ಕಂದಾಯ ಸಚಿವರು ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪತ್ರಿಕಾ ಪ್ರಕಟಣೆ ಮೂಲಕ ಮಾಹಿತಿ ನೀಡಿದ್ದಾರೆ. ಒಟ್ಟು 232 ಗ್ರೇಡ್ 2 ತಹಶೀಲ್ದಾರ್ಗಳಿಗೆ ಗ್ರೇಡ್ 1 ಹುದ್ದೆಗೆ ಬಡ್ತಿ ನೀಡಲಾಗಿದೆ. ಸ್ವಯಂ ಸ್ಫೂರ್ತಿಯಿಂದ ಕಾರ್ಯನಿರ್ವಹಿಸುವ ಅಧಿಕಾರಿ ವರ್ಗ ಯಾವುದೇ ಸರ್ಕಾರಕ್ಕೆ ಅತಿದೊಡ್ಡ ಆಸ್ತಿ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ

0: ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಬೆಂಗಳೂರು ಮಹಾನಗರ ಪ್ರದೇಶವನ್ನು ಜಾಗತಿಕ ಆರ್ಥಿಕ ಬೆಳವಣಿಗೆಯ ಪ್ರಮುಖ ಕೇಂದ್ರವನ್ನಾಗಿ ಪರಿವರ್ತಿಸಲು ರಾಜ್ಯ ಸರ್ಕಾರ ಮಹತ್ತರ ಹೆಜ್ಜೆ ಇಟ್ಟಿದೆ. 2037 ವೇಳೆಗೆ ಬೆಂಗಳೂರನ್ನು ನಾವೀನ್ಯತೆ, ಕೃತಕ ಬುದ್ದಿಮತ್ತೆ, ಸುಧಾರಿತ ಉತ್ಪಾದನೆ ಮತ್ತು ಸುಸ್ಥಿರ ನಗರಾಭಿವೃದ್ಧಿಯಲ್ಲಿ ವಿಶ್ವದ ಪ್ರಮುಖ ಹಬ್ಗಳಲ್ಲಿ ಒಂದಾಗಿ ರೂಪಿಸುವ ಬೃಹತ್ ಯೋಜನೆಯನ್ನು ಸರ್ಕಾರ ಹಮ್ಮಿಕೊಂಡಿದೆ. ಈ ಮಹತ್ವಾಕಾಂಕ್ಷಿ ಯೋಜನೆಯ ಪರಿಶೀಲನೆಗಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ವಿವಿಧ ವಲಯಗಳನ್ನು ಒಳಗೊಂಡ ಸಮಗ್ರ ಮಾರ್ಗಸೂಚಿ ಪ್ರಸ್ತುತಪಡಿಸಿದೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಆರ್ಥಿಕತೆಯನ್ನು ಸುಮಾರು 390-420 ಬಿಲಿಯನ್ ಅಮೆರಿಕನ್ ಡಾಲರ್ ಮಟ್ಟಕ್ಕೆ ವಿಸ್ತರಿಸುವ ಹಾಗೂ ಹೆಚ್ಚುವರಿಯಾಗಿ 25-30 ಲಕ್ಷ ಹೊಸ ಉದ್ಯೋಗಗಳನ್ನು ಸೃಷ್ಟಿಸುವ ಗುರಿ ಹೊಂದಲಾಗಿದೆ. ಭವಿಷ್ಯದ ಸವಾಲುಗಳನ್ನು ಎದುರಿಸಲು ಸಜ್ಜಾದ ಜಾಗತಿಕ ಮಟ್ಟದ ಸುಸ್ಥಿರ ಬೆಂಗಳೂರನ್ನು ನಿರ್ಮಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಪ್ರಕಟಣೆ ಮೂಲಕ ತಿಳಿಸಿದೆ. ಟೌನ್ಶಿಪ್ ಯೋಜನೆಯನ್ನು ವಿರೋಧಿಸುತ್ತಿರುವ ರೈತರಿಗೆ ಬೆಂಬಲ ಸೂಚಿಸಲು ರಾಜ್ಯ ಬಿಜೆಪಿ ನಾಯಕರು ಇಂದು ಬಿಡದಿಯ ಹಲವು ಗ್ರಾಮಗಳಿಗೆ ಭೇಟಿ ನೀಡಿ ರೈತರ ಅಹವಾಲು ಸ್ವೀಕರಿಸಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ಬಿಜೆಪಿ ನಿಯೋಗ ರೈತರ ಅಹವಾಲು ಆಲಿಸಿದ್ದು ರೈತರ ಹೋರಾಟಕ್ಕೆ ಬೆಂಬಲ ನೀಡುವುದಾಗಿ ಘೋಷಿಸಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಸರ್ಕಾರದ ಪ್ರಸ್ತಾವಿತ ಟೌನ್ಶಿಪ್ ಯೋಜನೆಯಿಂದ ತಮ್ಮ ಕೃಷಿ ಭೂಮಿ, ಜೀವನೋಪಾಯ ಹಾಗೂ ಹೈನುಗಾರಿಕೆಗೆ ಎದುರಾಗುವ ಸಂಕಷ್ಟಗಳ ಕುರಿತು ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ. ಅನ್ನದಾತರ ಬದುಕಿಗೆ ಧಕ್ಕೆ ತರುವ ಯಾವುದೇ ನಿರ್ಧಾರವನ್ನು ಬಿಜೆಪಿ ಬೆಂಬಲಿಸುವುದಿಲ್ಲ ಎಂದು ತಿಳಿಸಿದ್ದಾರೆ. ರೈತರ ಹಿತಾಸಕ್ತಿಯ ರಕ್ಷಣೆಯೇ ತಮ್ಮ ಮೊದಲ ಆದ್ಯತೆ ಎಂದು ಹೇಳಿದ್ದಾರೆ. ರೈತರ ನ್ಯಾಯಯುತ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ಘೋಷಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಆರಂಭವಾಗುತ್ತಿದ್ದಂತೆ ಕೃಷಿ ಚಟುವಟಿಕೆಗಳು ಬಿರುಸು ಪಡೆದಿವೆ. ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಭತ್ತ ಬೆಳೆ ವಿಸ್ತೀರ್ಣ 2025-2026 366 ಹೆಕ್ಟೇರ್ ಹೆಚ್ಚಳವಾಗಿದೆ. ಈ ಬಾರಿ ಒಟ್ಟು 10,000 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬೆಳೆಯುವ ಗುರಿ ಹೊಂದಲಾಗಿದೆ ಎಂದು ಕೃಷಿ ಇಲಾಖೆಯ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಕೃಷಿ ಇಲಾಖೆ ವತಿಯಿಂದ ಈಗಾಗಲೇ ಕೃಷಿಕರಿಗೆ ಅಗತ್ಯವಾದ ಭತ್ತದ ಬೀಜ, ರಸಗೊಬ್ಬರ ಹಾಗೂ ರಾಸಾಯನಿಕಗಳ ವಿತರಣೆ ಆರಂಭಗೊಂಡಿದೆ. ಭತ್ತದ ತಳಿಗಳಾದ ಜಯ, ಜ್ಯೋತಿ ತಳಿ ಸೇರಿದಂತೆ ಒಟ್ಟು 498.5 ಕ್ವಿಂಟಾಲ್ ಭತ್ತದ ಬೀಜಗಳನ್ನು ಕೃಷಿ ಇಲಾಖೆ ವಿತರಣೆ ಮಾಡಿದೆ. ಇನ್ನು 219.5 ಕ್ವಿಂಟಾಲ್ ಭತ್ತದ ಬೀಜಗಳ ದಾಸ್ತಾನು ಇದ್ದು ಭತ್ತದ ಬೀಜ ಮತ್ತು ರಸಗೊಬ್ಬರಗಳ ಕೊರತೆಯಾಗದಂತೆ ಎಚ್ಚರಿಕೆ ವಹಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಯೂರಿಯಾ, ಡಿಎಪಿ, ಎಂಒಪಿ, ಎನ್ಪಿಕೆ, ಎಎಸ್ಪಿ ಸೇರಿದಂತೆ ಒಟ್ಟು 24,868.7 ಮೆಟ್ರಿಕ್ ಟನ್ ರಸಗೊಬ್ಬರ ಲಭ್ಯವಿದ್ದು ಕೃಷಿಕರ ಬೇಡಿಕೆಗೆ ಅನುಗುಣವಾಗಿ 9,609.853 ಮೆಟ್ರಿಕ್ ಟನ್ ರಸಗೊಬ್ಬರವನ್ನು ಪೂರೈಸಲಾಗಿದೆ. ಪ್ರಸ್ತುತ 15,258.8 ಮೆಟ್ರಿಕ್ ಟನ್ ರಸಗೊಬ್ಬರ ದಾಸ್ತಾನು ಇದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ನಾಡಿದ್ದು ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಡಿ ಸುಮಾರು 2,400 ಕೋಟಿ ರೂಪಾಯಿ ಮೌಲ್ಯದ ಪ್ರೋತ್ಸಾಹಧನ ವಿತರಿಸಲಿದ್ದಾರೆ. ಏಕಕಾಲದಲ್ಲಿ ದೇಶಾದ್ಯಂತ 200 ಸ್ಥಳಗಳಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಭಾರತದ ಕಟ್ಟಕಡೆಯ ನಾಗರಿಕನಿಗೂ ಆರ್ಥಿಕ ಸೇವೆ ಸಿಗುವಂತಾಗಲು ಹಾಗೂ ದೇಶದ ಆರ್ಥಿಕ ವಾಹಿನಿಯಲ್ಲಿ ಪಾಲ್ಗೊಳ್ಳುವಂತೆ ಮಾಡುವ ಸಲುವಾಗಿ ಭಾರತ ಸರ್ಕಾರವು ಮೆರಾ ಖಾತಾ ಭಾಗ್ಯವಿಧಾತ ಧ್ಯೇಯವಾಕ್ಯದೊಂದಿಗೆ ಆರಂಭಿಸಿರುವ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಹಾವೇರಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಜಾರಿಗೊಳ್ಳುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ವಿಧಾನ ಪರಿಷತ್ ಚುನಾವಣೆ, ಒಟ್ಟು 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿ, ಕಾಂಗ್ರೆಸ್ ಶಾಸಕರಿಗೆ ಮತದಾನ ತರಬೇತಿ. ಕಾವೇರಿಕೊಳದಲ್ಲಿ ಮುಂಗಾರು ಕ್ಷೀಣ, ಕೆಆರ್ಎಸ್ ಅಣೆಕಟ್ಟೆಯ ನೀರು ಕುಡಿಯಲು ಮಾತ್ರ ಲಭ್ಯ, ಮಂಡ್ಯ ಜಿಲ್ಲಾಧಿಕಾರಿ ಸ್ಪಷ್ಟನೆ. ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ಕೇಂದ್ರ ಕೃಷಿ ಸಚಿವರಿಗೆ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪತ್ರ. 232 ಗ್ರೇಡ್ 2 ತಹಶೀಲ್ದಾರ್ಗಳಿಗೆ ಗ್ರೇಡ್ 1 ಹುದ್ದೆಗೆ ಬಡ್ತಿ ನೀಡಿ ಸರ್ಕಾರ ಆದೇಶ. ಮತ್ತು ಬಿಡದಿ ಟೌನ್ಶಿಪ್ಗೆ ವಿರೋಧ, ರೈತರ ಹೋರಾಟಕ್ಕೆ ಬೆಂಬಲ ಘೋಷಿಸಿದ ಬಿಜೆಪಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

ಇಯರ್ಸ್ ಮ್ಯಾಜಿಕಲ್ ಇಯರ್ಸ್ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ಸ್ಟುಡಿಯೋದಲ್ಲಿ ಸಮಯ 6:50. ಅಂದರೆ ಸನ್ಸೆಟ್ ಆಗುವಂತಹ ಸಮಯ, ಆಗೋಗಿರುವಂತಹ ಸಮಯ. ಸೊ ಈಗ ನಮ್ಮ ಕಾರ್ಯಕ್ರಮ ಸನ್ಸೆಟ್ ಸುರಭಿ. ನಮಸ್ಕಾರ. ಸಂಜೆ ತನ್ನ ಕೊನೆಯ ಬೆಳಕನ್ನು ನಿಧಾನವಾಗಿ ಮಡ್ಚಿಡ್ತಾ ಹೋಗ್ತಾ ಇದೆ ಅಲ್ಲ. ಆಕಾಶದ ಅಂಚಿನಲ್ಲಿ ಉಳಿದಿರುವ ಕಿತ್ತಳೆ ಬಣ್ಣ, ಗಾಳಿಯಲ್ಲಿ ಹರಡಿರುವ ಮಣ್ಣಿನ ಸುವಾಸನೆ ಮತ್ತು ದೂರ ಎಲ್ಲೋ ಸುರಿಯುತ್ತಿರುವ ಮಳೆಯ ಸದ್ದು, ಇಂತಹ ಕ್ಷಣಗಳಲ್ಲಿ ಮನಸ್ಸು ಏನೋ ವಿಚಿತ್ರವಾಗಿ ಹಳೆಯ ದಿನಗಳತ್ತನೇ ಯಾಕೋ ತುಂಬ ನಡೆಯಲು ಶುರು ಮಾಡಿಬಿಡುತ್ತೆ ಅಲ್ಲ. ಮಳೆ ಬಂದಾಗ ಕೇವಲ ಭೂಮಿ ಮಾತ್ರ ತೇವವಾಗುವುದಿಲ್ಲ, ನಮ್ಮ ನೆನಪುಗಳು ತೇವವಾಗುತ್ತೆ ಅಲ್ವಾ. ಇಂದು ಸನ್ಸೆಟ್ ಸುರಭಿಯಲ್ಲಿ ನಾವು ಮಾತಾಡ್ತಿರೋ ವಿಷಯ ಮಳೆ, ರಸ್ತೆ ಮತ್ತು ನೆನಪು. ಒಂದು ಮಳೆಯ ಹನಿ, ಒಂದು ರಸ್ತೆ ಮತ್ತು ಒಂದು ಹಳೆಯ ನೆನಪು, ಕೆಲವೊಮ್ಮೆ ಇಷ್ಟೇ ಸಾಕು ಬಾಲ್ಯಕ್ಕೆ ಮರಳಲು. ಹಾಗಾದ್ರೆ ಸ್ನೇಹಿತರೆ, ಮಳೆ ಅಂದ್ರೆ ನಿಮಗೆ ಮೊದಲ ನೆನಪಾಗೋದು ಏನು? ಕಾಗದದ ದೋಣಿನ, ಅಥವಾ ಶಾಲೆಯ ದಿನಗಳ, ಬಸ್ ನಿಲ್ದಾಣದಲ್ಲಿ ಕಳೆದ ಕ್ಷಣಗಳ, ಅಥವಾ ಮಳೆಯಲ್ಲಿ ಮಾಡಿದ ಯಾವುದಾದರೂ ಹುಚ್ಚಾಟನ? ನಿಮ್ಮ ನೆನಪುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಗೊತ್ತಲ್ಲ, ನಮ್ಮ ವಾಟ್ಸಪ್ ಸಂಖ್ಯೆ 9489010013. ಮತ್ತೊಮ್ಮೆ ನಮ್ಮ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು ಕೇಳ್ತಾ ಇದ್ದೀರಾ, ಮತ್ತು ನಮ್ಮ ವಾಟ್ಸಪ್ ಸಂಖ್ಯೆ 9489010013.

ನೀವು ಕೇಳ್ತಾ ಇದ್ದೀರಾ ಸನ್ಸೆಟ್ ಸುರಭಿ. ಮತ್ತೆ ನಾವು ಮಾತಾಡ್ತಾ ಇದ್ವಿ ಮಳೆ, ರಸ್ತೆ ಮತ್ತು ನೆನಪು. ಹಾಗೆಲ್ಲ ಮಳೆ ಶುರುವಾದರೆ ನಾವು ಫಸ್ಟ್ ಹೋಗಿ ಛತ್ರಿನ ಖಂಡಿತ ಹುಡುಕ್ತಿರ್ಲಿಲ್ಲ, ಒಂದು ಹಳೆ ನೋಟ್ಬುಕ್ ಹುಡುಕ್ತಿದ್ವಿ. ಯಾಕೇಳಿ, ಅದರ ಹಾಳೆ ಹರಿದು ಫಸ್ಟ್ ಅದರಲ್ಲಿ ಕಾಗದದ ದೋಣಿ ಮಾಡ್ತಿದ್ವಿ. ರಸ್ತೆ ಬದಿಯ ನೀರಿನಲ್ಲಿ ಬಿಟ್ಟಿದ್ದು ನೆನಪಿದೆಯಾ? ಆ ದೋಣಿ ಎಷ್ಟು ದೂರ ಹೋಗುತ್ತೆ ಎಂದು ಅದರ ಹಿಂದೆ ಓಡಿದ್ದೇ ಓಡಿದ್ದು. ಇಂದು ನಾವು ದೊಡ್ಡ ದೊಡ್ಡ ಗುರಿಗಳ ಹಿಂದೆ ಓಡ್ತಿದ್ವಿ, ಆದರೆ ಆಗ ಒಂದು ಕಾಗದದ ದೋಣಿ ಗೆದ್ರೆ ಸಾಕಿತ್ತು. ಕೆಲವೊಮ್ಮೆ ಅನಿಸುತ್ತೆ ನಮ್ಮ ಬಾಲ್ಯ ಎಷ್ಟು ಸರಳವಾಗಿತ್ತು ಅಂತ.

0: Did you know? Over the past 12 years, under the visionary leadership of Prime Minister Shri Narendra Modi, India's defense sector has witnessed a remarkable transformation. From boosting indigenous manufacturing to strengthening defense exports, India is shaping the future of defense with confidence.
1: You are right. In the defense sector, the Ministry of Defense has been creating the right environment for Indian companies to design, develop and build world-class technologies right here at home.
0: Exactly. And one name that's leading this transformation is HAL, Hindustan Aeronautics Limited. From indigenous fighter aircraft and combat helicopters to trainers, transport aircraft and advanced aerospace system, HAL is helping build the future of India's defense.
1: HAL is bringing together private industry and thousands of MSMEs to create a powerful defense manufacturing ecosystem.
0: So, every innovation is taking India one step closer to an Atmanirbhar Bharat, powered by Indian talent, Indian technology and Indian determination.
2: 12 saal vishwas ke, vikas ke, jan kalyan ke.
3: ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ಮತ್ತು ಇದು ಸನ್ಸೆಟ್ ಸುರಭಿಯ ಕಾರ್ಯಕ್ರಮ. ನಾವು ಮಾತಾಡ್ತಾ ಇದ್ವಿ ಇವತ್ತು ಮಳೆ, ರಸ್ತೆ ಮತ್ತು ನೆನಪುಗಳ ಬಗ್ಗೆ ಅಲ್ವಾ. ಎಷ್ಟೊಂದು ಸಲ ನಾವು ಈ ಮಳೆ ಒದ್ದೆಯಾದ ಯೂನಿಫಾರ್ಮು ಇದನ್ನ ಮಾತ್ರ ಶಾಲೆ ಬೇರ್ಪಡಿಸೋಕೆ ಆಗ್ತಾನೆ ಇರಲಿಲ್ಲ. ಶಾಲೆಗೆ ಹೋಗುವಾಗ ಎಸ್ಪೆಷಲಿ ಈ ಮಲ್ನಾಡು ರೀಜನ್ ಅಂತ ಏರಿಯಾದಲ್ಲಂತೂ ಖಂಡಿತವಾಗ್ಲೂ ಒದ್ದೆಯಾಗಿ ಹೋಗಿದ್ದು, ಒದ್ದೆಯಾಗಿ ವಾಪಸ್ ಬಂದಿದ್ದು ತುಂಬ ಜಾಸ್ತಿ ಇರುತ್ತೆ. ಪುಸ್ತಕಗಳು ಪ್ಲಾಸ್ಟಿಕ್ ಕವರ್ನಲ್ಲಿ ಕಾಪಾಡೋದು, ಮಳೆ ಜಾಸ್ತಿ ಆದರೆ ಶಾಲೆ ರಜಾ ಸಿಗ್ಬೋದು ಅಂತ ಆಸೆ ಕೂಡ ಇರುತ್ತೆ. ಮತ್ತೆ ಮನೆಗೆ ಬಂದ್ರೆ ಅಮ್ಮನ ಬಿಸಿ ಬಿಸಿ ಊಟ ಅಥವಾ ತಿಂಡಿ, ಆ ದಿನಗಳು ಈಗ ಮರಳಿ ಬರೋದೇ ಇಲ್ಲ. ಆದ್ರೆ ಆ ದಿನಗಳ ಪರಿಮಳಗಳು ಇನ್ನೂ ನಮ್ಮಲ್ಲಿ ಇದ್ದೇ ಇದೆ ಅಲ್ಲ, ಏನಂತೀರಾ?

ಸ್ವಾತಿ ಮುತ್ತಿನ ಮಳೆ ಹಾಗಿ ಒಳ್ಳೊಳ್ಳೆ ಹಾಡುಗಳನ್ನ ಕೇಳ್ತಾ ನಾವು ಸಾಕ್ತಾ ಇದ್ದೀವಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ನಾನು ನಿಮ್ಗೊಂದು ಪ್ರಶ್ನೆ ಕೇಳಿದ್ದೆ, ಮಳೆಯಲ್ಲಿ ನೀವು ಕಾಗದದ ದೋಣಿ ಬಿಟ್ಟಿದ್ರಾ ಅಥವಾ ಶಾಲೆಯ ದಿನಗಳಲ್ಲಿ ಬಸ್ ನಿಲ್ದಾಣ ಅಥವಾ ನಡ್ಕೊಂಡು ಹಾಗೆ ನೆನ್ಕೊಂಡು ಹೋಗಿದ್ರಾ, ಯಾವುದಾದ್ರೂ ಹುಚ್ಚಾಟ ಎಲ್ಲ ನೆನಪಿದೆಯಾ ಅಂತ. ಹಾಗೆ ಕೆ ನಾಗರಾಜ್ ನಂಗಲಿ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ, ನಮ್ಮೆಲ್ಲರ ಜೀವನದ ಅಂದಿನ ನೆನಪುಗಳು ಎಂದೆಂದಿಗೂ ಮರೆಯಲು ಅಸಾಧ್ಯ. ಯಾಕೆ ಹೇಳಿ, ಕಾರಣ ಅಂದರೆ ಬೇಕಾದಷ್ಟು ಮಳೆ ಬರ್ತಿತ್ತು, ರಸ್ತೆಗಳು ತುಂಬ ಚಿಕ್ಕದಾಗಿತ್ತು, ಆದರೆ ಎಲ್ಲ ಮನುಷ್ಯರ ಹತ್ರ ಒಳ್ಳೆ ಭಾವನೆಗಳಿರ್ತಿತ್ತು. ಆದರೆ ಈಗ ಎಲ್ಲವೂ ಇದೆ, ಆದರೆ ಯಾರಿಗೂ ಜೊತೆಯಲ್ಲಿ ಬೆರೆಯಲು ಸಮಯನೂ ಇಲ್ಲ, ನಿರ್ಮಲ ಮನಸ್ಸು ಇಲ್ಲ ಅಂತ ನಮಗೆ ಸಂದೇಶ ಕಳಿಸಿದ್ರಿ. ಧಾರವಾಡದಿಂದ ಮಂಜುಶ್ರೀ ಅವರು, ನಾನು SLC ಇದ್ದಾಗ ಮುಂಗಾರು ಮಳೆಯಲ್ಲಿ ನೆಂದು ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರಿ ರೋಡಲ್ಲಿರುವ ಚಹಾ ಅಂಗಡಿ ಸುರಿಯೋ ಮಳೆಯಲ್ಲಿ ಚಹಾ ಕುಡಿದೆವು. ವಾಹ, ಎಷ್ಟು ಬ್ಯೂಟಿಫುಲ್ ಮೆಮೊರೀಸ್ ಅಲ್ವಾ, ಒಂಥರ ನೊಸ್ಟಾಲ್ಜಿಕ್ ಅಂತಲೇ ಹೇಳ್ಬೋದು. ಆ ನೆನಪುಗಳೇ ತುಂಬ ನಮ್ಮಲ್ಲಿ ಯಾವಾಗಲೂ ಉಳಿಯುವಂಥದ್ದು. ಯಾಕಂದರೆ ಹೇಳ್ತಾರಲ್ಲ, ಮೀಟಿಂಗ್ಸ್ ಆರ್ ಮೊಮೆಂಟ್ರಿ ಬಟ್ ಮೆಮೊರೀಸ್ ಆರ್ ಫಾರ್ ಎವರ್ ಅಂತ. ಧನ್ಯವಾದಗಳು ಮಂಜುಶ್ರೀ ಅವರೇ ಧಾರವಾಡದಿಂದ. ಹಾಗೆ ನಂಬರ್ ಎಂಡಿಂಗ್ ವಿತ್ 959 ಅವರು ನಮಗೆ ಸಂದೇಶ ಕಳಿಸಿದ್ದಾರೆ, ಶಿವಮೊಗ್ಗದ ಜಿಲ್ಲೆಯಲ್ಲಿ ಮಳೆ ಬಂತು ಅಂದರೆ ನಮಗಂತೂ ಏನು ಅಂದರೆ ಇಡೀ ಶಿವಮೊಗ್ಗ ತುಂಬ ಹುಚ್ಚುಚ್ಚಾಗಿ ಮಳೆಯಲ್ಲೇ ಓಡಾಡುವಂತಹ ತುಂಬ ಆಸಕ್ತಿ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಸೊ ನೀವು ಕೂಡ ಕಳಿಸಿ, ಹೇಗಿತ್ತು ನಿಮ್ಮ ಮಳೆಯ ಅನುಭವ. ನಮ್ಮ ವಾಟ್ಸಪ್ ಸಂಖ್ಯೆ 9480901013.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ. ಮತ್ತೆ ಮಾತಾಡ್ತಾ ಇದ್ವಿ ಮಳೆ, ರಸ್ತೆ ಮತ್ತು ನೆನಪುಗಳ ಬಗ್ಗೆ. ಮಳೆಗಾಲದಲ್ಲಿ ಪ್ರಯಾಣಗಳಿಗೆ ಒಂದು ವಿಭಿನ್ನ ಸೌಂದರ್ಯ ಇದೆ ಅಲ್ಲಿ ಹೇಳಿ. ಯಾಕೆ ಹೇಳಿ, ಬಸ್ ಕಿಟಕಿಯ ಮೇಲೆ ಜಾರುವ ಹನಿಗಳು, ಹಸಿರಾಗಿ ಕಂಗೊಳಿಸುವ ಹೊಲಗಳು, ಮಂಜಿನೊಳಗೆ ಮರೆಯಾಗುವ ಬೆಟ್ಟಗಳು ಮತ್ತು ಹಿನ್ನೆಲೆಯಲ್ಲಿ ಕೇಳಿಬರುವ ಒಂದು ಮಧುರ ಹಾಡು, ಆ ಕ್ಷಣದಲ್ಲಿ ಎಲ್ಲಿಗೂ ತಲುಪಬೇಕೆಂಬ ಆತರವಂತೂ ಖಂಡಿತ ಇರಲ್ಲ. ಪ್ರಯಾಣವೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅಂದರೆ ಗಮ್ಯಸ್ಥಾನವಾಗಿ ಬಿಡುತ್ತೆ. ಒಂದೊಳ್ಳೆ ಹಾಡು ಮತ್ತು ಮಳೆ.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಮತ್ತೆ ನಾವು ಮಾತಾಡ್ತಾ ಇದ್ವಿ ಮಳೆ, ನೆನಪು ಮತ್ತು ರಸ್ತೆ ಬಗ್ಗೆ. ಹಾಗೆ ನಮಗೆ ಚಿಕ್ಕಮಗಳೂರಿನ ತರೀಕೆರೆಯಿಂದ ನಮಗೆ ಸಂದೇಶ ಕಳಿಸಿದ್ದಾರೆ ಲತಾ ನಾರಾಯಣ್ ಅವರು. ಅವ್ರು ಹೇಳ್ತಾ ಇದ್ರು, ನಾವು ಬೇಕಂತಲೇ ಮನೇಲಿ ಈ ಕೊಡೆ ಬಿಟ್ಟು ಹೋಗಿ ಮಳೆಯಲ್ಲಿ ನೆಂದು ಬರೋದು ಅಂದರೆ ತುಂಬ ಖುಷಿ ಕೊಡೋ ಸಮಯ ಆಗಿತ್ತು. ಮನೆಯಲ್ಲಿ ಅಮ್ಮ ಬೈದರೂ ಪರವಾಗಿಲ್ಲ, ಮರ್ತು ಹೋದೆ ಅಂತ ನೆಪ ಹೇಳಿ ಮಜಾ ತಗೋತಾ ಇದ್ವಿ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಕಿಶನ್ ರೋಷನ್, ಶೋಭಾರಾಣಿ ಅವರು ಕಳಿಸಿದ್ದಾರೆ ಮಳವಳ್ಳಿಯಿಂದ. ಒಳ್ಳೆ ಕಾರ್ಯಕ್ರಮ, ಹಿತವಾದ ಹಾಡುಗಳು ಅಂತ. ಹಾಗೆ ಹೆಚ್ ಎಲ್ ಬಸವರಾಜು ಪುಟ್ಟಗೆರೆ ಹೊಸಹಳ್ಳಿ ಮಾಡಾಳು ಅಂಚೆ ಅರಸಿಕೆರೆಯಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ನನ್ನ ಸ್ನೇಹಿತ ಮಲ್ಲಿಕಾರ್ಜುನ ಪಕ್ಕದೂರಿನ ಟೆಂಟ್ನಲ್ಲಿ ಶ್ರೀನಿವಾಸ ಕಲ್ಯಾಣ ಪೌರಾಣಿಕ ಸಿನಿಮಾಗೆ ಹೋಗಿದ್ವಿ, ಇಬ್ರು ಹೋಗಿದ್ರಂತೆ. ಇಂಟರ್ವಲ್ ಸಮಯಕ್ಕೆ ಸರಿಯಾಗಿ ಜೋರು ಮಳೆ ಶುರು ಆಯಿತು. ಆಮೇಲೆ ತಗಡು ಶೀಟ್ ಆದ್ರಿಂದ ಸೌಂಡ್ ದಬ ದಬಾ ಅಂತ ಅನ್ನಕ್ಕೆ ಶುರು ಆಯಿತು. ನೋಡಿ, ಸ್ನೇಹಿತ ಜೋರಾಗಿ ಅಳಲಿಕ್ಕೆ ಶುರು ಮಾಡ್ದ. ನಂಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಮನೇಲಿ ಬೇರೆ ಸುಳ್ಳು ಹೇಳಿ ಹೋಗಿದ್ವಿ, ಅವನನ್ನು ಸಮಾಧಾನ ಮಾಡಿ ಕರ್ಕೊಂಬಂದಿದ್ದು ಒಂದು ದೊಡ್ಡ ಸಾಹಸ ಆಯಿತು. ಆಗಿನ್ನೂ ನಾವು 7ನೇ ತರಗತಿಯಲ್ಲಿದ್ವಿ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬಸವರಾಜ್ ಅವರೇ. ಹೌದು ಫ್ರೆಂಡ್ಸ್, ನಮ್ಮ ಜೀವನದಲ್ಲಿ ಸಾವಿರಾರು ಮಳೆಗಳು ಬಂದಿರಬಹುದು, ಆದರೆ ನೆನಪಿನಲ್ಲಿ ಉಳಿಯುವುದು ಮಳೆಯ ಪ್ರಮಾಣ ಖಂಡಿತವಾಗ್ಲೂ ಅಲ್ಲ, ಅದರ ಜೊತೆಗೆ ಬಂದ ಕ್ಷಣಗಳು. ಒಂದು ಕಾಗದದ ದೋಣಿ, ಒಂದು ಒದ್ದೆಯಾದ ಶಾಲಾ ಬ್ಯಾಗ್, ಒಂದು ಬಸ್ ಸ್ಟಾಪ್ ಅಥವಾ ಒಂದು ಮರ, ಒಂದು ಹಳೆಯ ಹಾಡು ಮತ್ತು ಯಾರಿಗೂ ಹೇಳದ ಕೆಲವು ನೆನಪುಗಳು. ಬಹುಶಃ ಅದಕ್ಕೆ ಮಳೆ ಬಂದಾಗ ನಾವು ಕಿಟಕಿಯ ಬಳಿ ನಿಂತು ನೋಡುತ್ತೇವೆ. ಹೊರಗಿನ ಮಳೆನಂತೂ ಖಂಡಿತ ಅಲ್ಲ, ಒಳಗಿನ ನೆನಪುಗಳನ್ನು. ಇಂದಿನ ಸನ್ಸೆಟ್ ಸುರಭಿಯ ಈ ಸಂಜೆಯಲ್ಲಿ ನಿಮ್ಮ ಜೊತೆ ನಡೆದಿದ್ದು ಮಳೆ, ರಸ್ತೆ ಮತ್ತು ಅದರ ನೆನಪುಗಳ ಜೊತೆ ಶಾಂತಲಾ ಜೆ. ಇದೊಂದು ಸುಂದರ ಪಯಣವಾಗಿತ್ತು. ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಮಳೆ ಬಂದರೆ ಏನು ಮಾಡಬೇಕು ಗೊತ್ತಲ್ಲ, ಒಮ್ಮೆ ಕಿಟಕಿಯಾಚೆ ನೋಡಿ. ಬಹುಶಃ ನಿಮ್ಮ ಬಾಲ್ಯ ಇನ್ನೂ ಅಲ್ಲಿ ನಿಮ್ಮನ್ನು ಕಾಯ್ತಾ ಇರಬಹುದು.

ಸ್ಟುಡಿಯೋದಲ್ಲಿ ಸಮಯ ಆಗಿದೆ 7:28. ಪ್ರಪಂಚದ ಆಗು ಹೋಗುಗಳನ್ನೆಲ್ಲವನ್ನು ತಿಳಿಸುವಂತಹ ಉತ್ಸುಕತೆ ನಮ್ಮ ಆಕಾಶವಾಣಿಗಿದೆ. ಹಾಗಾಗಿ ಫಿಫಾ ವರ್ಲ್ಡ್ ಕಪ್ ನಡೀತಾ ಇದೆ, ಸೊ ನಿಮ್ಗೆಲ್ಲರಿಗೂ ಗೊತ್ತಿದೆ. ಇದರ ಹೈಲೈಟ್ಸ್ ಅನ್ನ ನಾವು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇನ್ನು ಮುಂದೆ ಕೇಳಲಿದ್ದೇವೆ. ಅದಾದ ನಂತರ ನಿಮ್ಮ ನೆಚ್ಚಿನ ಹಾಡುಗಳು ಪ್ರಸಾರಗಳು ಹಾಗೆ ನಡೆಯಲಿದೆ. ಈ ಹೈಲೈಟ್ಸು ಒಂದೆರಡು ನಿಮಿಷ ಇರುತ್ತೆ, ನೀವು ಅದನ್ನು ಕೇಳಿ ಫಿಫಾ ವರ್ಲ್ಡ್ ಕಪ್ ಫುಟ್ಬಾಲ್ ಅಲ್ಲಿ ಏನ್ ನಡೀತಾ ಇದೆ ಅಂತ ನೀವು ಕೂಡ ತಿಳ್ಕೋಬಹುದು. ಸೊ ಮತ್ತೆ ಸಿಗ್ತೀನಿ ಈ ಹೈಲೈಟ್ಸ್ ನಂತರ.

0: ಜಿ7 ಶೃಂಗಸಭೆಯಲ್ಲಿ ಸಮತೋಲಿತ ಸುಸ್ಥಿರ ಆರ್ಥಿಕ ಬೆಳವಣಿಗೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಫ್ರಾನ್ಸ್ನ ಎವಿಯನ್ನಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವೆ ಮಹತ್ವದ ದ್ವಿಪಕ್ಷೀಯ ಮಾತುಕತೆ. ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆಗೆ ಒತ್ತು, ಸಶಸ್ತ್ರ ಪಡೆಗಳ ಆಧುನೀಕರಣ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಮುಂದಿನ ಕೆಲ ವರ್ಷಗಳಲ್ಲಿ ಭಾರತ ವಿಶ್ವದ 2ನೇ ಅತಿದೊಡ್ಡ ವಿದ್ಯುನ್ಮಾನ ರಫ್ತುದಾರ ರಾಷ್ಟವಾಗುವ ಗುರಿ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ವಾರ್ತೆಗಳ ವಿವರ. ಫ್ರಾನ್ಸ್ನ ಎವಿಯನ್ನಲ್ಲಿ ನಡೆಯುತ್ತಿರುವ ಜಿ7 ಶೃಂಗಸಭೆಯಲ್ಲಿ ಎಲ್ಲರ ಪ್ರಯೋಜನಕ್ಕಾಗಿ ಸಮತೋಲಿತ, ಸಮಗ್ರ ಮತ್ತು ಸುಸ್ಥಿರ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುವುದು ಎಂಬ ವಿಷಯ ಕುರಿತ ಕಾರ್ಯಕಾರಿ ಅಧಿವೇಶನವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಮಾತನಾಡಿದರು. ಅಭಿವೃದ್ಧಿಶೀಲ ರಾಷ್ಟಗಳಿಗೆ ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನು ನೀಡುವ ಕಾರ್ಯವಿಧಾನಗಳನ್ನು ಅಭಿವೃದ್ಧಿಪಡಿಸಲು ಅಂತಾರಾಷ್ಟೀಯ ಹಣಕಾಸು ಸಂಸ್ಥೆಗಳ ಅಗತ್ಯವನ್ನು ಪ್ರಧಾನಿ ತಮ್ಮ ಭಾಷಣದಲ್ಲಿ ಪ್ರತಿಪಾದಿಸಿದ್ದಾರೆ. ಆಫ್ರಿಕಾ, ದಕ್ಷಿಣ ಅಮೆರಿಕ ಮತ್ತು ಪೆಸಿಫಿಕ್ ದ್ವೀಪ ದೇಶಗಳನ್ನು ಸಂಪರ್ಕಿಸುವ ಸಂಪರ್ಕ ಯೋಜನೆಗಳನ್ನು ಸಹ ಅವರು ಪ್ರಸ್ತಾಪಿಸಿದರು. ಜಿ7ರ ಬಂಡವಾಳ ಭಾರತದ ಪ್ರತಿಭೆ ಮತ್ತು ಜಾಗತಿಕ ದಕ್ಷಿಣದ ಮಾಲೀಕತ್ವವನ್ನು ಸಂಯೋಜಿಸಬಹುದಾದ ಸಂಪರ್ಕ ಮತ್ತು ವಾಣಿಜ್ಯ ವಹಿವಾಟು ವೇಗಗೊಳಿಸಲು ಅಂತಾರಾಷ್ಟೀಯ ಪಾಲುದಾರಿಕೆ ರಚಿಸುವಂತೆಯೂ ಅವರು ಸೂಚಿಸಿದ್ದಾರೆ. ಸ್ಪಷ್ಟವಾದ ಬೆಳವಣಿಗೆಯು ಜನರ ಒಳಗೊಳ್ಳುವಿಕೆ ಮತ್ತು ಯೋಗಕ್ಷೇಮಕ್ಕೆ ಕಾರಣವಾಗುತ್ತದೆ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಸಬ್ ಕಾ ಪ್ರಯಾಸ್ನೊಂದಿಗೆ ಭಾರತ ಬೆಳವಣಿಗೆ ಕಾಣುತ್ತಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಉನ್ನತ ಮಟ್ಟದ ಅಧಿವೇಶನದಲ್ಲಿ ಜಿ7 ಸದಸ್ಯ ರಾಷ್ಟಗಳು, ಪಾಲುದಾರ ರಾಷ್ಟಗಳು ಮತ್ತು ಅಂತಾರಾಷ್ಟೀಯ ವಿತ್ತೀಯ ನಿಧಿಯ ಪ್ರಮುಖ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಇಂದು ನಡೆಯಲಿರುವ ಪ್ರಧಾನಮಂತ್ರಿಯವರ ಬಹುನಿರೀಕ್ಷಿತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗಿನ ದ್ವಿಪಕ್ಷೀಯ ಸಭೆಯ ಮೇಲೆ ಜಾಗತಿಕ ದೃಷ್ಟಿ ಕೇಂದ್ರೀಕೃತವಾಗಿದೆ. ಜಿ7 ರಾಷ್ಟಗಳ ನಾಯಕರು ಜಾಗತಿಕ ಸ್ಥಿರತೆ, ಭದ್ರತಾ ಸಹಕಾರ ಹಾಗೂ ಗಡಿಗಳ ಮೂಲಕ ನಡೆಯುವ ಸಂಘಟಿತ ಅಪರಾಧ ನಿಯಂತ್ರಣಕ್ಕೆ ಸಂಬಂಧಿಸಿದ ಹಲವು ನಿರ್ಣಯಗಳನ್ನು ಅಂಗೀಕರಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನೇತೃತ್ವದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದವನ್ನು ಜಿ7 ರಾಷ್ಟಗಳ ನಾಯಕರು ಸ್ವಾಗತಿಸಿದ್ದು, ಈ ಒಪ್ಪಂದವು ಪ್ರಾದೇಶಿಕ ಉದ್ವಿಗ್ನತೆಯನ್ನು ತಗ್ಗಿಸಲು ಹಾಗೂ ಇರಾನ್ ಪರಮಾಣು ಶಸ್ತ್ರಾಸ್ತ್ರ ಹೊಂದುವುದನ್ನು ತಡೆಯಲು ಒಂದು ಅವಕಾಶವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಹಾರ್ಮೋಜ್ ಜಲಸಂಧಿಯ ಮೂಲಕ ಸುರಕ್ಷಿತ ಸಮುದ್ರ ಸಂಚಾರದ ಮಹತ್ವವನ್ನು ಪ್ರತಿಪಾದಿಸಿರುವ ನಾಯಕರು ಪ್ರಾದೇಶಿಕ ಭದ್ರತೆಯನ್ನು ಬಲಪಡಿಸುವ ಕ್ರಮಗಳಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ನಿರ್ಣಯದಲ್ಲಿ ಮಾದಕ ವಸ್ತು ಕಳ್ಳಸಾಗಣೆಯ ವಿರುದ್ಧದ ಕ್ರಮಗಳನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಜಿ7 ರಾಷ್ಟಗಳು ಸಂಕಲ್ಪ ಮಾಡಿವೆ. ರಾಷ್ಟೀಯ ಭದ್ರತೆ, ಸಾರ್ವಜನಿಕ ಆರೋಗ್ಯ ಹಾಗೂ ಆರ್ಥಿಕ ಸ್ಥಿರತೆಗೆ ಮಾದಕ ವಸ್ತು ಕಳ್ಳಸಾಗಣೆ ಬೆದರಿಕೆಯಾಗಿದೆ. ಪಾಲುದಾರ ರಾಷ್ಟಗಳಾದ ಬ್ರೆಜಿಲ್ ಮತ್ತು ದಕ್ಷಿಣ ಕೊರಿಯಾ ಕೂಡ ಈ ಉಪಕ್ರಮಕ್ಕೆ ಬೆಂಬಲ ಸೂಚಿಸಿವೆ. ಮಾದಕ ವಸ್ತು ಜಾಲಗಳು ದಿನದಿಂದ ದಿನಕ್ಕೆ ಹೆಚ್ಚು ಸಂಘಟಿತ ಹಾಗೂ ತಾಂತ್ರಿಕವಾಗಿ ಸುಧಾರಿಸುತ್ತಿರುವುದು ಅಪಾಯಕಾರಿ ಬೆಳವಣಿಗೆಯಾಗಿದೆ. ಭ್ರಷ್ಟಾಚಾರ, ಹಿಂಸಾಚಾರ ಹಾಗೂ ಹಣ ಅಕ್ರಮ ಹರಿವಿಗೆ ಇವು ಕಾರಣವಾಗುತ್ತಿವೆ. ಇದನ್ನು ತಡೆಗಟ್ಟಲು ಪೂರೈಕೆ ಮತ್ತು ಬೇಡಿಕೆ ಎರಡನ್ನೂ ಗುರಿಯಾಗಿಸಿಕೊಂಡ ಸಾಕ್ಷ್ಯಾಧಾರಿತ ಹಾಗೂ ಸಮನ್ವಯಿತ ಕಾರ್ಯತಂತ್ರವನ್ನು ಅನುಸರಿಸಲು ನಾಯಕರು ಒಪ್ಪಿಗೆ ಸೂಚಿಸಿದ್ದಾರೆ. ಫ್ರಾನ್ಸ್ನ ಎವಿಯನ್ನಲ್ಲಿ ನಡೆಯುತ್ತಿರುವ ಜಿ7 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜರ್ಮನ್ ಚಾನ್ಸೆಲರ್ ಫ್ರೆಡ್ರಿಕ್ ಮೆರ್ಜ್ ಅವರೊಂದಿಗೆ ಮಹತ್ವದ ದ್ವಿಪಕ್ಷೀಯ ಸಭೆ ನಡೆಸಿದರು. ಈ ಕುರಿತಂತೆ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಪ್ರಧಾನಿ ಅವರು, ಜರ್ಮನ್ ಚಾನ್ಸೆಲರ್ ಅವರೊಂದಿಗಿನ ಮಾತುಕತೆ ತುಂಬಾ ಫಲಪ್ರದವಾಗಿದೆ. ವ್ಯಾಪಾರ, ಹೂಡಿಕೆಗಳು, ಆರ್ಥಿಕತೆ, ರಕ್ಷಣೆ, ಐಟಿ ಮತ್ತು ಇತರ ಕ್ಷೇತ್ರಗಳಲ್ಲಿ ಒಟ್ಟಾಗಿ ಕೆಲಸ ಮಾಡುವ ಮೂಲಕ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಮಾರ್ಗಗಳನ್ನು ಚರ್ಚಿಸಲಾಗಿದೆ. ಅಲ್ಲದೆ ಎರಡೂ ರಾಷ್ಟಗಳ ನಡುವಿನ ಸಾಂಸ್ಕೃತಿಕ ಸಂಪರ್ಕಗಳನ್ನು ಹೆಚ್ಚಿಸುವ ಬಗ್ಗೆ ಚರ್ಚಿಸಲಾಯಿತು ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಫ್ರಾನ್ಸ್ನ ನೀಸ್ನಲ್ಲಿ ಮೊನಾಕೋದ ರಾಜ ಆಲ್ಬರ್ಟ್ ಅವರೊಂದಿಗಿನ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಈ ಕುರಿತು ಪೋಸ್ಟ್ ಮಾಡಿರುವ ಪಿಯೂಷ್ ಗೋಯಲ್ ಅವರು, ಸುಸ್ಥಿರತೆ, ಸಾಗರ ಆರ್ಥಿಕತೆ, ನಾವೀನ್ಯತೆ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಂತಹ ಕ್ಷೇತ್ರಗಳಲ್ಲಿ ಭಾರತ ಮೊನಾಕೋ ಪಾಲುದಾರಿಕೆಯನ್ನು ವಿಸ್ತರಿಸುವ ಬಗ್ಗೆ ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ. ಫ್ರಾನ್ಸ್ನ ನೀಸ್ನಲ್ಲಿ ನಿನ್ನೆ ಮುಕ್ತಾಯಗೊಂಡ ಭಾರತದ ಪ್ರಮುಖ ಭಾರತ್ ಇನ್ನೋವೇಟ್ಸ್ 2026 ಕಾರ್ಯಕ್ರಮದ ಬಗ್ಗೆ ರಾಜ ಆಲ್ಬರ್ಟ್ ಅವರಿಗೆ ವಿವರಿಸಲಾಯಿತು. ಈ ಕಾರ್ಯಕ್ರಮ ಭಾರತದ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಪರಿಸರ ವ್ಯವಸ್ಥೆಯನ್ನು ಪ್ರದರ್ಶಿಸಲಿದ್ದು ಜಾಗತಿಕ ಸಹಯೋಗವನ್ನು ಬಲಪಡಿಸಲಿದೆ. ಭಾರತ ಮೊನಾಕೋ ಸಂಬಂಧಗಳು ಮುಂದಿನ ವರ್ಷಗಳಲ್ಲಿ ಹೊಸ ಎತ್ತರವನ್ನು ಮುಟ್ಟಲಿವೆ ಎಂದು ಪಿಯೂಷ್ ಗೋಯಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ

ಸಾಮರ್ಥ್ಯಗಳನ್ನು ಹೇಗೆ ಬಲಪಡಿಸಿದೆ ಹಾಗೂ ಸುಧಾರಿತ ಸ್ಥಳೀಯ ತಂತ್ರಜ್ಞಾನಗಳು ಮತ್ತು ಸ್ವಾವಲಂಬನೆ ಮತ್ತು ರಾಷ್ಟೀಯ ಭದ್ರತೆಗೆ ಬಲವಾದ ಅಡಿಪಾಯವನ್ನು ಹೇಗೆ ನಿರ್ಮಿಸಿವೆ ಎಂಬುದನ್ನು ವಿವರಿಸಿದ್ದಾರೆ. ಇದು ಕಳೆದ 12 ವರ್ಷಗಳಲ್ಲಿ ಭಾರತ ರಕ್ಷಣಾ ಕ್ಷೇತ್ರದಲ್ಲಿ ಮಾಡಿರುವ ಪ್ರಗತಿಯ ಒಂದು ನೋಟವನ್ನು ನೀಡುತ್ತವೆ ಎಂದು ಅವರು ಹೇಳಿದ್ದಾರೆ. ಭಯೋತ್ಪಾದನೆ ವಿರುದ್ದ ಶೂನ್ಯ ಸಹಿಷ್ಣುತೆಯ ನೀತಿಯಿಂದ ಹಿಡಿದು ನಿರ್ದಿಷ್ಟ ದಾಳಿ, ಬಾಲಾಕೋಟ್ ಮತ್ತು ಆಪರೇಷನ್ ಸಿಂಧೂರ್ನಂತಹ ನಿರ್ಣಾಯಕ ಕ್ರಮಗಳವರೆಗೆ ತನ್ನ ಸಾರ್ವಭೌಮತ್ವ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ಭಾರತ ರವಾನಿಸಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಈ ವಿಷಯ ತಿಳಿಸಿರುವ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ತನ್ನ ರಾಷ್ಟೀಯ ರಕ್ಷಣಾ ವಲಯದಲ್ಲಿ ಐತಿಹಾಸಿಕ ರೂಪಾಂತರವನ್ನು ಕಂಡಿದೆ. ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆಗಾಗಿ ದೇಶೀಯ ಸಾಮರ್ಥ್ಯಗಳು ಬಲಗೊಂಡಿದ್ದು ಸಶಸ್ತ್ರ ಪಡೆಗಳು ಆಧುನೀಕರಣಗೊಂಡಿವೆ. ಅಲ್ಲದೆ ಭೂಮಿ, ಸಮುದ್ರ, ವಾಯು, ಸೈಬರ್ ಮತ್ತು ಬಾಹ್ಯಾಕಾಶ ಕ್ಷೇತ್ರಗಳಲ್ಲಿ ಸನ್ನದ್ಧತೆಯನ್ನು ಹೆಚ್ಚಿಸಿವೆ ಎಂದು ಹೇಳಿದ್ದಾರೆ. ಕಳೆದ 12 ವರ್ಷಗಳ ಪಯಣವು ಬಲಿಷ್ಠ, ಸುರಕ್ಷಿತ, ಸ್ವಾವಲಂಬಿ ಮತ್ತು ಹೆಚ್ಚು ಆತ್ಮವಿಶ್ವಾಸದ ಭಾರತವನ್ನು ಪ್ರತಿಬಿಂಬಿಸುತ್ತದೆ. ರಾಷ್ಟೀಯ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳಲು ಮತ್ತು ಪ್ರಮುಖ ಜಾಗತಿಕ ಶಕ್ತಿಯಾಗಿ ಹೊರಹೊಮ್ಮಲು ಭಾರತ ಸಿದ್ಧವಾಗಿದೆ ಎಂದು ರಕ್ಷಣಾ ಸಚಿವರು ಪ್ರತಿಪಾದಿಸಿದ್ದಾರೆ. ಭಾರತ ಪ್ರಮುಖ ವಿದ್ಯುನ್ಮಾನ ಉತ್ಪಾದನಾ ಕೇಂದ್ರವಾಗಿ ಹೊರಹೊಮ್ಮಿದ್ದು ವಿಶ್ವದ 6ನೇ ಅತಿದೊಡ್ಡ ವಿದ್ಯುನ್ಮಾನ ರಫ್ತು ರಾಷ್ಟವಾಗಿದೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಅವರಿಂದು ಪುಣೆಯ ರಂಜನಗಾಂವ್ ಎಂಐಟಿಸಿಯಲ್ಲಿ ಅಮೆರಿಕ ಮೂಲದ ಜಾಬಿಲ್ ಕಂಪನಿಯ ಹೊಸ ಉತ್ಪಾದನಾ ಘಟಕ ಉದ್ಘಾಟಿಸಿ ಮಾತನಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತವು ಜಾಗತಿಕ ವಿದ್ಯುನ್ಮಾನ ಉತ್ಪಾದನಾ ತಾಣವಾಗಿ ರೂಪುಗೊಂಡಿದ್ದು ವಿಶ್ವದ ವಿವಿಧ ಮಾರುಕಟ್ಟೆಗಳಿಗೆ ಉತ್ಪನ್ನಗಳನ್ನು ರಫ್ತು ಮಾಡುತ್ತಿದೆ. ಮುಂದಿನ ಕೆಲ ವರ್ಷಗಳಲ್ಲಿ ವಿಶ್ವದ 2ನೇ ಅತಿದೊಡ್ಡ ವಿದ್ಯುನ್ಮಾನ ರಫ್ತುದಾರ ರಾಷ್ಟವಾಗುವ ಗುರಿಯನ್ನು ಹೊಂದಿದೆ ಎಂದು ತಿಳಿಸಿದರು. ದೇಶದಲ್ಲಿ ಪ್ರಸ್ತುತ 2 ಸೆಮಿಕಂಡಕ್ಟರ್ ಘಟಕಗಳು ಅಭಿವೃದ್ಧಿ ಹಂತದಲ್ಲಿ ಇದ್ದು ಈ ವರ್ಷದ ಅಂತ್ಯದ ವೇಳೆಗೆ ಅವುಗಳ ಸಂಖ್ಯೆ 4ಕ್ಕೆ ಏರಿಕೆಯಾಗಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನಾಳೆಯಿಂದ 5 ದಿನ ಮಧ್ಯಪ್ರದೇಶ ಪ್ರವಾಸ ಆರಂಭಿಸಲಿದ್ದಾರೆ. ಇಂದೋರ್ಗೆ ಆಗಮಿಸಿದ ಬಳಿಕ ಬೇತುಲ್ಗೆ ತೆರಳಲಿರುವ ರಾಷ್ಟಪತಿಯವರು ಬ್ರಹ್ಮಕುಮಾರಿ ಸಂಸ್ಥೆ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಂತರ ಓಂಕಾರೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಸಂಜೆ ಆರತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. 19ರಂದು ರಾಷ್ಟಪತಿಯವರು ಅಂತಾರಾಷ್ಟೀಯ ರಕ್ತಹೀನತೆ ದಿನದ ಅಂಗವಾಗಿ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಬಳಿಕ ಪಶ್ಚಿಮ ಬಂಗಾಳದ ಕಲೈಕುಂಡಾಗೆ ತೆರಳಲಿದ್ದಾರೆ. ಜೂನ್ 20ರಂದು ಅವರು ಮತ್ತೆ ಮಧ್ಯಪ್ರದೇಶಕ್ಕೆ ಮರಳಲಿದ್ದು ಸಂಜೆ ಜಬಲ್ಪುರ್ಗೆ ಆಗಮಿಸಲಿದ್ದಾರೆ. ಜೂನ್ 21ರಂದು ಜಬಲ್ಪುರ್ನಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ರಾಷ್ಟಪತಿ ಭಾಗವಹಿಸಲಿದ್ದಾರೆ. ನಂತರ ರಾಣಿ ದುರ್ಗಾವತಿ ವಿಶ್ವವಿದ್ಯಾಲಯದ 36ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಬಳಿಕ ಅವರು ಕೊನೋ ರಾಷ್ಟೀಯ ಉದ್ಯಾನವನಕ್ಕೆ ಭೇಟಿ ನೀಡಲಿದ್ದು ಜೂನ್ 22ರಂದು ದೆಹಲಿಗೆ ಮರಳಲಿದ್ದಾರೆ. ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಅವರು ದೆಹಲಿಯಲ್ಲಿ ನಾಳೆ ಆಹಾರ ಧಾನ್ಯಗಳ ಸಂಗ್ರಹಣೆಗಾಗಿ ರೂಪಿಸಲಾಗಿರುವ ಸ್ಮಾರ್ಟ್ ಉಗ್ರಾಣ ವ್ಯವಸ್ಥೆಯನ್ನು ಉದ್ಘಾಟಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. G7 ಶೃಂಗಸಭೆಯಲ್ಲಿ ಸಮತೋಲಿತ ಸುಸ್ಥಿರ ಆರ್ಥಿಕ ಬೆಳವಣಿಗೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಫ್ರಾನ್ಸ್ನ ಎವಿಯನ್ನಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವೆ ಮಹತ್ವದ ದ್ವಿಪಕ್ಷೀಯ ಮಾತುಕತೆ. ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆಗೆ ಒತ್ತು, ಸಶಸ್ತ್ರ ಪಡೆಗಳ ಆಧುನೀಕರಣ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಮತ್ತು ಮುಂದಿನ ಕೆಲ ವರ್ಷಗಳಲ್ಲಿ ಭಾರತ ವಿಶ್ವದ 2ನೇ ಅತಿದೊಡ್ಡ ವಿದ್ಯುನ್ಮಾನ ರಫ್ತುದಾರ ರಾಷ್ಟವಾಗುವ ಗುರಿ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3. ನಾನು ನಿಮ್ಮ ರೇನ್ಬೋ ಗೆಳೆಯ ಸಚಿನ್ ಬನವಾಸಿ. ಇದು ಮನಸ್ಸುಗಳನ್ನು ಕನೆಕ್ಟ್ ಮಾಡೋ ಸುಂದರ ಕಾರ್ಯಕ್ರಮ ಒಲವಿನ ಆಲಾಪ. ಸ್ನೇಹಿತರೆ, ವರ್ಷ ಪೂರ್ತಿ ಎಷ್ಟೇ ಮಳೆ ಬಂದರೂ ಆ ಬೇಸಿಗೆಯ ಬಿಸಿಲಿನ ನಂತರ ಬರುವಂತಹ ಮೊದಲ ಮಳೆ ಇದೆಯಲ್ಲ, ಅದರ ಖುಷಿನೇ ಬೇರೆ. ಒಣಗಿ ಹೋಗಿರೋ ಭೂಮಿಯ ಮೇಲೆ ಆ ಮೊದಲ ಮಳೆ ಹನಿ ಬಿದ್ದಾಗ ಬರೋ ಆ ಮಣ್ಣಿನ ಆ ಸುಗಂಧ ಇದೆಯಲ್ಲ, ಅದನ್ನ ಅನುಭವಿಸಿಯೇ ತಿಳಿಬೇಕು. ನಮ್ಮ ಲೈಫ್ ಕೂಡ ಅಷ್ಟೇ. ಜೀವನದಲ್ಲಿ ಎಷ್ಟೇ ಜನ ಬಂದು ಹೋದರೂ ಆ ಮೊದಲ ಪ್ರೀತಿ ಕೊಟ್ಟಂತಹ ರೋಮಾಂಚನ, ಆ ಮುಗ್ಧತೆ

ಯಾವತ್ತೂ ಸ್ಪೆಷಲ್. ಹೌದು, ಇವತ್ತಿನ ನಮ್ಮ ಆಲಾಪದ ವಿಷಯ ಮೊದಲ ಮಳೆ ಮತ್ತು ಮೊದಲ ಪ್ರೀತಿ. ಬನ್ನಿ, ಇವತ್ತು ಮಳೆ ಹನಿಗಳ ಜೊತೆಗೆ ನಮ್ಮ ಮೊದಲ ಪ್ರೀತಿಯ ಸುಂದರ ದಿನಗಳನ್ನ ಮತ್ತೊಮ್ಮೆ ನೆನಪು ಮಾಡಿಕೊಳ್ಳೋಣ. ಕಾರ್ಯಕ್ರಮದ ಆರಂಭದಲ್ಲೇ ಮಳೆಗೆ ಕನೆಕ್ಟ್ ಆಗೋ ಒಂದು ಸೂಪರ್ ಹಿಟ್ ಮೆಲೋಡಿ ಸಾಂಗ್ ನಿಮಗಾಗಿ ಮೂಡಿ ಬರ್ತಾ ಇದೆ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ. ನೋಡಿ, ಮೊದಲ ಮಳೆ ಬಂದಾಗ ನಾವೆಲ್ಲ ಹೇಗೆ ಕೊಡೆ ಇಲ್ಲದೆ ನೆನೆಯೋಕೆ ಓಡ್ತೀವೋ, ಹಾಗೆ ಲೈಫಲ್ಲಿ ಮೊದಲ ಬಾರಿ ಪ್ರೀತಿ ಆದಾಗ ಅದರ ರಿಸ್ಕ್ ಏನು, ಫ್ಯೂಚರ್ ಏನು ಅಂತ ಯೋಚನೆ ಇರೋಲ್ಲ. ಅದೊಂದು ಅದ್ಭುತವಾದಂತಹ ಮುಗ್ಧತೆ. ಅವಳನ್ನ ನೋಡೋಕೆ ಅಂತಾನೆ ಮಳೆಯಲ್ಲಿ ನೆನೆತ ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ನಿಂತಿದ್ದಂತಹ ಆ ದಿನಗಳು, ಒಂದೇ ಕೊಡೆ ಅಡಿಯಲ್ಲಿ ಇಬ್ಬರು ಹೆಗಲಿಗೆ ಹೆಗಲು ತಾಗಿಸಿ ನಡೆದಾಗ ಮಳೆ ಹನಿಗಳಿಗಿಂತ ಹೃದಯದ ಬಡಿತ ಜೋರಾಗಿದ್ದಂತಹ ಆ ಕ್ಷಣಗಳು ನೆನಪಾಗ್ತಾ ಇದೆಯಾ? ಮೊದಲ ಮಳೆಗೆ ಭೂಮಿ ಒದ್ದೆಯಾದರೆ ಮೊದಲ ಪ್ರೀತಿಗೆ ಇಡೀ ಮನಸ್ಸೇ ಒದ್ದೆಯಾಗುತ್ತೆ. ನಿಮ್ಮ ಮೊದಲ ಮಳೆ ಮತ್ತು ಮೊದಲ ಪ್ರೀತಿಯ ಕ್ಷಣಗಳನ್ನು ನೆನಪು ಮಾಡಿಕೊಳ್ಳಿ. ಸದ್ಯಕ್ಕೆ ಈ ಬ್ಯೂಟಿಫುಲ್ ಸಾಂಗ್ ಕೇಳಿ.

ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ. ನಾನು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಮಳೆ ಅಂದ ತಕ್ಷಣ ನಮಗೆ ಬಾಲ್ಯದ ಆ ಕಾಗದದ ದೋಣಿಗಳು ನೆನಪಾಗಲ್ವಾ? ರಸ್ತೆಯಲ್ಲಿ ಹರಿಯೋ ನೀರಲ್ಲಿ ಆ ದೋಣಿ ಬಿಟ್ಟು ಅದು ಮುಳುಗಿದಾಗ ಬೇಜಾರು ಮಾಡ್ಕೊಳ್ತಾ ಇದ್ವಿ. ಹೈಸ್ಕೂಲ್ ಅಥವಾ ಕಾಲೇಜು ದಿನಗಳಿಗೆ ಬರುವಾಗ ಆ ಕಾಗದದ ದೋಣಿಗಳು ಪ್ರೇಮ ಪತ್ರಗಳಾಗಿ ಬದಲಾಗ್ಬಿಡ್ತವೆ. ನೆನ್ಪು ಮಾಡ್ಕೊಳ್ಳಿ, ಜೋರಾಗಿ ಮಳೆ ಬರ್ತಾ ಇರುವಾಗ ಅವಳ ಸೈಕಲ್ ಚೈನ್ ಕಟ್ಟಾದಾಗ ಅಥವಾ ಅವಳ ಕೊಡೆ ಗಾಳಿಗೆ ಉಲ್ಟಾ ಆದಾಗ ಹೀರೋ ಥರ ಎಂಟ್ರಿ ಕೊಟ್ಟು ಸಹಾಯ ಮಾಡ್ತಾ ಇದ್ವಲ್ವಾ? ಆ ಕ್ಷಣ ಇದೆಯಲ್ಲ, ಅದಕ್ಕೆ ಸಾಟಿನೇ ಇಲ್ಲ. ಮಳೆಯಲ್ಲಿ ನೆನೆಯೋದು ಕೇವಲ ನೆಪ ಅಷ್ಟೇ, ಆ ನೆಪದಲ್ಲಿ ಅವಳ ಜೊತೆ ನಾಲ್ಕು ಹೆಜ್ಜೆ ನಡೆಯುತ್ತೆ.

ಒಲವಿನ ಆಲಾಪ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಇವತ್ತು ಮಾತಾಡ್ತಾ ಇರೋದು ಮೊದಲ ಮಳೆ ಮತ್ತು ಮೊದಲ ಪ್ರೀತಿಯ ಬಗ್ಗೆ. ಕೆಲವೊಮ್ಮೆ ಮೊದಲ ಪ್ರೀತಿ ಎಲ್ಲರಿಗೂ ಸಿಗಲ್ಲ, ಅದು ಅರ್ಧಕ್ಕೆ ನಿಂತು ಹೋಗಬಹುದು. ಆದರೆ ಮಳೆಗಾಲ ಮುಗಿದರೂ ಮಣ್ಣಿನಲ್ಲಿ ತೇವಾಂಶ ಇರೋ ಹಾಗೆ ಆ ಮೊದಲ ಪ್ರೀತಿಯ ನೆನಪುಗಳು ನಮ್ಮ ಮನಸ್ಸಿನ ಒಂದು ಮೂಲೆಯಲ್ಲಿ ಕೊನೆಯವರೆಗೂ ಹಸಿರಾಗೇ ಇರ್ತವೆ. ವರ್ಷಗಳ ನಂತರ ಇವತ್ತಿಗೂ ಹಠಾತ್ತಾಗಿ ಮಳೆ ಬಂದಾಗ ಕಿಟಕಿಯ ಹತ್ತಿರ ನಿಂತು ಕಾಫಿ ಕುಡಿತಾ ನಮಗೆ ಗೊತ್ತಿಲ್ಲದ ಹಾಗೆ ಯಾರದ್ದೋ ನೆನಪಾಗಿ ಮುಖದಲ್ಲಿ ಒಂದು ಸಣ್ಣ ನಗು ಮೂಡುತ್ತಲ್ಲ, ಅದೇ ಮೊದಲ ಪ್ರೀತಿಯ ಶಕ್ತಿ. ಅದಕ್ಕೆ ಅನ್ಸುತ್ತೆ ಯಾರೋ ಈ ಮುಂದಿನ ಸಾಲುಗಳನ್ನು ಬರೆದಿದ್ದು. ಹನಿ ಹನಿ ಮಳೆಯು ನಿನ್ನದೇ.

ನೆನಪನ್ನು ತರುತ್ತಿದೆ. ಮುಚ್ಚಿದ ಪುಟದಲ್ಲಿ ನಿನ್ನದೇ ಒಲವಿನ ಕವಿತೆ ಇರುವ ಹಾಗಿದೆ. ನೀನೆಷ್ಟು ದೂರ ಹೋದರೂ ಒಲವೇ, ಈ ಮೊದಲ ಮಳೆ ನಿನ್ನ ಹೆಸರನ್ನೇ ಜಪಿಸುತ್ತಿದೆ. ಬನ್ನಿ, ನೆನಪುಗಳ ಸುರುಳಿ ಬಿಚ್ಚು ಮತ್ತೊಂದು ಅದ್ಭುತ ಗೀತೆ ಕೇಳೋಣ.

ಸ್ನೇಹಿತರೆ, ಒಲವಿನ ಆಲಾಪದಲ್ಲಿ ಇವತ್ತು ಮೊದಲ ಮಳೆ ಮತ್ತು ಮೊದಲ ಪ್ರೀತಿಯ ಸಿಂಚನ ಆಗ್ತಾ ಇದೆ. ನೋಡಿ, ಮಳೆ ಬರುವಾಗ ರೋಡ್ ಸೈಡ್ ಟೀ ಅಂಗಡಿಯಲ್ಲಿ ಅಥವಾ ಯಾವುದೋ ಕೆಫೆಯ ಕಿಟಕಿಯ ಹತ್ತಿರ ಕುಳಿತು ಬಿಸಿ ಬಿಸಿ ಕಾಫಿ ಕುಡಿಯೋ ಮಜಾನೇ ಬೇರೆ. ಹೊರಗಡೆ ಮಳೆ ಹನಿಗಳು ಗಾಜಿನ ಮೇಲೆ ಜಾರ್ತಾ ಇದ್ರೆ ಒಳಗಡೆ ನಮ್ಮ ಮನಸ್ಸು ಯಾರದ್ದೋ ನೆನಪಿನಲ್ಲಿ ಜಾರ್ತಾ ಇರುತ್ತೆ. ವಿಶೇಷ ಏನಂದ್ರೆ, ಮೊದಲ ಪ್ರೀತಿಯಲ್ಲಿ ಮಾತುಗಳಿಗಿಂತ ಮೌನವೇ ಜಾಸ್ತಿ. ಹೊರಗಿನ ಮಳೆಯ ಶಬ್ದದ ನಡುವೆ ಇಬ್ಬರ ಮಧ್ಯೆ ಇರೋ ಆ ಮೌನ, ಆ ಕಣ್ಣೋಟ ಎಷ್ಟೋ ಕವಿತೆಗಳನ್ನ ಬರೆದ್ಬಿಡುತ್ತೆ. ಕೆಲವೊಮ್ಮೆ ಪ್ರೀತಿಯನ್ನ ವ್ಯಕ್ತಪಡಿಸೋದಕ್ಕೆ ಐ ಲವ್ ಯು ಅನ್ನೋ ಪದಗಳೇ ಬೇಡ. ಈ ಮಳೆಯ ವಾತಾವರಣ ಮತ್ತು ಎದುರುಗಿರುವ ನಿಮ್ಮ ನೋಟವೇ ಸಾಕು. ಹೇಳದ ಮಾತುಗಳೇ ಚಂದ. ಈ ಮಳೆಯ ಸಂಜೆಯಲ್ಲಿ ಕರಗುವ ಮುನ್ನವೇ ಕಳೆದು ಹೋಗು ನೀ ನನ್ನೀ ಕಣ್ಣಲ್ಲಿ. ಸ್ನೇಹಿತರೆ, ಮಳೆಗೆ ಮ್ಯೂಸಿಕ್ ಕನೆಕ್ಟ್ ಮಾಡೋ ಮತ್ತೊಂದು ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗಾಗಿ ಕಾಯ್ತಾ ಇದೆ.

ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಮೊದಲ ಮಳೆ ಹೇಗೆ ನಿಸರ್ಗಕ್ಕೆ ಹೊಸ ಜೀವ ಕೊಡುತ್ತೋ ಹಾಗೆ ಪ್ರೀತಿ ಅನ್ನೋದು ನಮ್ಮ ಬದುಕನ್ನ ಸುಂದರಗೊಳಿಸುತ್ತೆ. ಮೊದಲ ಪ್ರೀತಿ ಯಶಸ್ವಿಯಾಗ್ಲಿ ಅಥವಾ ಬಿಡ್ಲಿ, ಅದು ನಮಗೆ ಪ್ರೀತಿಸೋದನ್ನ ಕಲ್ಸ್ಕೊಡುತ್ತೆ, ನಮ್ಮನ್ನು ಒಳ್ಳೆಯ ಮನುಷ್ಯರನ್ನಾಗಿ ಮಾಡುತ್ತೆ. ನಿಮ್ಮ ಇವತ್ತಿನ ಸಂಗಾತಿ ನಿಮ್ಮ ಮೊದಲ ಪ್ರೀತಿಯಾಗಿದ್ರೆ ನೀವು ನಿಜಕ್ಕೂ ಅದೃಷ್ಟವಂತರು. ಒಂದು ವೇಳೆ ಆಗಿರದೇ ಇದ್ರೆ ಇವತ್ತಿನ ಈ ಮಳೆಯಂತಹ ಸುಂದರ ವಾತಾವರಣದಲ್ಲಿ ನಿಮ್ಮ ಇವತ್ತಿನ ಪ್ರೀತಿಯನ್ನ ಮತ್ತಷ್ಟು ಗಟ್ಟಿ ಮಾಡಿಕೊಳ್ಳಿ. ಒಲವಿನ ಆಲಾಪದ ಇವತ್ತಿನ ಈ ಮಳೆಹನಿಗಳ ಪಯಣ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಒಲವಿನ ವಿಷಯದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ 101.3. ನಾನು ನಿಮ್ಮ ರೇನ್ಬೋ ಗೆಳೆಯ ಸಚಿನ್ ಬನವಾಸಿ.

0: Ecosystem. This is Akashvani giving you the news. For quick news updates round the clock, follow us on our X handle at AIR News Alerts. And for details of stories and more, log on to our website www.newsonair.gov.in and download News on AIR app. Indian Railways has approved a series of infrastructure projects worth over 1,200 crore rupees aimed at enhancing rail capacity, improving freight movement, strengthening safety systems and upgrading urban transport infrastructure across Gujarat, Maharashtra, West Bengal and Madhya Pradesh. The projects include the doubling of a key railway section in Gujarat, construction of a new freight cord line in Maharashtra, modernization of signalling systems on Eastern Railway, and rebuilding of a major road overbridge in Indore. Together, the initiatives are expected to improve operational efficiency, decongest critical rail corridors, enhance passenger convenience, and support economic growth. In a boost to rail connectivity in the Kutch region, the doubling of the 49-kilometer Adipur-Bhuj section on Western Railway has been approved at an estimated cost of 493 crore rupees. Indian Railways has also approved the construction of the 3.7-kilometer Somtane-Chikhli cord line on Central Railway at a cost of 172 crore rupees in Maharashtra. The new line will establish a direct rail connection between the Karjat and Roha routes, allowing freight trains to bypass the heavily congested Panvel junction. In a major modernization initiative, the Indian Railways has sanctioned a 405 crore rupees signalling upgradation project on Eastern Railway. To improve urban mobility and railroad connectivity in Madhya Pradesh, Railways has approved the reconstruction of the Shastriya Road overbridge in Indore Yard at a cost of 139 crore rupees. Union Minister Ashwini Vaishnaw today announced a major expansion of Pune Railway Station with an investment of around 600 crore rupees. The minister was speaking after flagging off the Pune Sai Nagar Shirdi Express at Pune Railway Station and inaugurating and laying the foundation stones for various railway development projects. In another function, inaugurating the new manufacturing facility of US-based company Jabil at Ranjangaon MIDC in Pune, Union Electronics and Information Technology Minister Vaishnaw said, India has emerged as a major electronics manufacturing hub and is now the world's sixth largest exporter of electronics.
1: Today we have electronics manufacturing industry worth 13 lakh crore rupees in our country. Electronics export was considered unthinkable. Last year, 2025, electronics as an export category became third largest export category in the country. But now we must take the target. Second largest exported category banna hai.
0: India has undergone a remarkable transformation, driven by the principles of Sabka Saath, Sabka Vikas, Sabka Vishwas and Sabka Prayas, under the visionary leadership of Prime Minister Narendra Modi in the last 12 years. During this period, the Modi government has carried out many flagship initiatives for the welfare and empowerment of the poor, the farmers, the women and the youth. Akashvani News brings you a special feature, 12 Saal Vishwas Ke, Vikas Ke, Jan Kalyan Ke. Today, we focus on the steps taken by the government towards preservation and promotion of the country's heritage.
2: Over the past 12 years, India has undertaken several landmark initiatives to preserve, promote and celebrate its civilizational legacy. One of the most significant moments came in January 2024 when Prime Minister Narendra Modi performed the Pran Pratishtha of Ram Lala at the Grand Shri Ram Janmabhoomi Mandir in Ayodhya, marking the fulfillment of a centuries-old aspiration. Talking to Akashvani News, Pankaj Jaria, a devotee, shared his experience.
3: A few days ago, I went to Ayodhya where we had the darshan of Prabhu Shri Ram. The arrangements are very good. The government has made excellent arrangements to manage the crowd. Everyone stands in line to have the darshan. There are locker facilities for people to keep their belongings. There is also a facility for drinking water. Very good arrangements have been made and there are also beautiful table locks and displays which look very divine.
2: In Ujjain, Madhya Pradesh, the first phase of the Mahakal Lok project project was dedicated to the nation in October 2022. The Grand Corridor showcases magnificent sculptures, murals, and architectural elements depicting the life and legends of Lord Shiva. Equipped with modern technology and AI-enabled monitoring systems, Mahakal Lok beautifully blends heritage with innovation. In Varanasi, the Kashi Vishwanath Corridor, inaugurated in December 2021, has transformed the pilgrimage experience by directly connecting the temple with River Ganga. Spread across 5.5 acres, the project has enhanced accessibility and revitalized one of India's most revered spiritual centers. Talking to Akashvani News, a resident of Varanasi, Priyanshu Singh, said that the corridor is providing ease of access to pilgrims.
4: Kashi mein Modi ji ne bahut kaam kiya hai.
5: Prime Minister Narendra Modi has done a lot of work in Kashi. Earlier, the road leading to the temple used to be quite narrow, which caused a lot of inconvenience. But now, since the corridor has been built, the crowd management is more efficient and people can visit and have a darshan more easily.
4: Darshan karne mein kafi aasani hoti hai.
2: Saklan Akhtar, Akashvani News, Delhi.
0: The India Meteorological Department, IMD, has issued an orange color warning for heavy to very heavy rainfall over parts of northeast India and sub-Himalayan West Bengal for tomorrow. Heavy rainfall is also expected over Bihar, Kerala, Mahe, Tamil Nadu, Puducherry and Karaikal tomorrow. The IMD said that conditions are favorable for further advance of southwest monsoon into some more parts of Telangana, Odisha, Jharkhand, Bihar and some parts of Chhattisgarh during the next 4 to 5 days. In cricket, chasing a target of 403 runs set by India, Afghanistan were 225 for 8 in 42 overs in the second ODI of the three-match series in Lucknow when reports last came in. India were bowled out 402 in 49.5 overs. And now, before we end the bulletin, the headlines once again. Prime Minister Narendra Modi meets US President Donald Trump on sidelines of G7 summit in Evian. Issues of seafarer safety and opening of Strait of Hormuz figure prominently. Prime Minister also holds bilateral meetings with German Chancellor Friedrich Merz, European Council President Antonio Costa and European Commission President Ursula von der Leyen. India and France reaffirm commitment to innovation, artificial intelligence and technology cooperation at inauguration of India Pavilion at Viva Tech 2026 in Paris. Railways approves multiple projects worth over 1,200 crore rupees to improve connectivity and safety. IMD forecasts heavy to very heavy rainfall over parts of northeast India and sub-Himalayan West Bengal tomorrow. And in men's cricket, Afghanistan chased target of 403 runs set by India in second ODI of three-match series in Lucknow. That is all in the news at 9. Good night.
6: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
7: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ ಸಾರ್ವಜನಿಕ ಆರೋಗ್ಯ ಮತ್ತು ಆಹಾರ ಭದ್ರತಾ ವ್ಯವಸ್ಥೆಗಳ ಬಲವರ್ಧನೆ. ಕಳೆದ ದಶಕದಲ್ಲಿ ಭಾರತವು ಆರೋಗ್ಯ ಸೇವೆಗಳ ಲಭ್ಯತೆ, ಕೈಗೆಟುಕುವ ದರ ಮತ್ತು ಸೇವಾ ವಿತರಣೆಯನ್ನು ಬಲಪಡಿಸಲು ಗಮನಾರ್ಹ ಸುಧಾರಣೆಗಳನ್ನು ಕೈಗೊಂಡಿದೆ. ವಿಸ್ತರಿಸಲಾದ ಪ್ರಮುಖ ಯೋಜನೆಗಳು ಲಕ್ಷಾಂತರ ಜನರಿಗೆ ದೃಢವಾದ ಪೋಷಣೆ ಮತ್ತು ಸಮಗ್ರ ಸಾಮಾಜಿಕ ಭದ್ರತೆಯನ್ನು ಖಚಿತಪಡಿಸುತ್ತವೆ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯನ್ನು ಭಾರತದಲ್ಲಿ ಸಾರ್ವತ್ರಿಕ ಆರೋಗ್ಯ ರಕ್ಷಣೆಯನ್ನು ಸಾಧಿಸಲು ಸೆಪ್ಟೆಂಬರ್ 2018 ಪ್ರಾರಂಭಿಸಲಾಯಿತು. ವಿಶ್ವದ ಅತಿದೊಡ್ಡ ಸಾರ್ವಜನಿಕ ಧನ ಸಹಾಯದ ಆರೋಗ್ಯ ಯೋಜನೆಗಾಗಿ ಗುರುತಿಸಲ್ಪಟ್ಟರುವಂತಹ ಇದು ಪ್ರತಿ ಕುಟುಂಬಕ್ಕೆ ವಾರ್ಷಿಕ 5 ಲಕ್ಷ ರೂಪಾಯಿ ಆರೋಗ್ಯ ವಿಮಾ ರಕ್ಷಣೆಯನ್ನು ಒದಗಿಸುತ್ತದೆ. ಇದು ಜನಸಂಖ್ಯೆಯ ಕೆಳಸ್ತರದ 40% ಅಂದರೆ ಸುಮಾರು 12.37 ಕೋಟಿ ಆರ್ಥಿಕವಾಗಿ ದುರ್ಬಲ ಕುಟುಂಬಗಳನ್ನು ಒಳಗೊಂಡಿದೆ. ಮಾರ್ಚ್ 2004 ಈ ಯೋಜನೆಯ ವ್ಯಾಪ್ತಿಯನ್ನು ಸುಮಾರು 37 ಲಕ್ಷ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಸಹಾಯಕರು ಮತ್ತು ಅವರ ಕುಟುಂಬಗಳಿಗೆ ವಿಸ್ತರಿಸಲಾಯಿತು. ಮೇ 2026 ಹೊತ್ತಿಗೆ ಈ ಯೋಜನೆಯಡಿ 43.93 ಕೋಟಿ ಹೆಚ್ಚು ಆಯುಷ್ಮಾನ್ ಕಾರ್ಡ್ಗಳನ್ನು ವಿತರಿಸಲಾಗಿದೆ. ಆಸ್ಪತ್ರೆಗೆ ದಾಖಲಾತಿಯು ಜೂನ್ 2019 29,96,000 ಮೇ 2026 ವೇಳೆಗೆ 12.03 ಕೋಟಿಗೆ ಗಣನೀಯವಾಗಿ ಹೆಚ್ಚಳವಾಗಿದೆ. ಇದು ಒಟ್ಟು ಚಿಕಿತ್ಸಾ ವೆಚ್ಚ 1.80 ಕೋಟಿ ರೂಪಾಯಿ ಆಗಿದೆ. ಅದೇ ಸಮಯದಲ್ಲಿ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಡಿಜಿಟಲ್ ಆರೋಗ್ಯ ಆಡಳಿತವನ್ನು ಸಾಂಸ್ಥಿಕಗೊಳಿಸಿದೆ. ಇದು ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆಗಳನ್ನು ಪರಿಚಯಿಸಿದೆ. ಇದು 14 ಅಂಕಿಯ ವೈಶಿಷ್ಟ ಡಿಜಿಟಲ್ ಆರೋಗ್ಯ ಗುರುತಿನ ಸಂಖ್ಯೆಯಾಗಿದ್ದು ಇದು ಆರೋಗ್ಯ ದಾಖಲೆಗಳ ಸುಗಮ ನಿರ್ವಹಣೆಗೆ ಅವಕಾಶವನ್ನು ನೀಡುತ್ತದೆ. ಮೇ 2026 ಹೊತ್ತಿಗೆ 88.33 ಕೋಟಿ ಆಭಾ ಖಾತೆಗಳನ್ನು ರಚಿಸಲಾಗಿದೆ. ಕಾಗದರಹಿತ ಆರೋಗ್ಯ ಪರಿಸರ ವ್ಯವಸ್ಥೆಯನ್ನು ಸಕ್ರಿಯಗೊಳಿಸುವ ಮೂಲಕ ಸುಮಾರು 97.81 ಕೋಟಿ ಆರೋಗ್ಯ ದಾಖಲೆಗಳನ್ನು ಇವುಗಳೊಂದಿಗೆ ಜೋಡಿಸಲಾಗಿದೆ. ತಳಮಟ್ಟದ ಮೂಲ ಸೌಕರ್ಯವು ಇದೇ ರೀತಿ ವಿಸ್ತರಣೆಯಾಗಿದ್ದು 1.85 ಕೋಟಿಗೂ ಹೆಚ್ಚು ಆಯುಷ್ಮಾನ್ ಆರೋಗ್ಯ ಮಂದಿರಗಳು 540 ಕೋಟಿ ವೈದ್ಯಕೀಯ ಭೇಟಿಗಳನ್ನು ಸುಗಮಗೊಳಿಸಿವೆ. ಕೈಗೆಟುಕುವ ಬೆಲೆಯ ಔಷಧಿಗಳ ಲಭ್ಯತೆಯು ಗಣನೀಯವಾಗಿ ವಿಸ್ತರಿಸಿದೆ. 7.41 ಕೋಟಿ ನಾಗರಿಕರು ಕೈಗೆಟುಕುವ ಬೆಲೆಯ ಅಮೃತ್ ಮಳಿಗೆಗಳಿಂದ ಪ್ರಯೋಜನ ಪಡೆದಿದ್ದಾರೆ. ಇದಲ್ಲದೆ ಆಯುಷ್ಮಾನ್ ಭಾರತ್ ವಯೋವಂದನಾ ಯೋಜನೆಯಡಿ 1.20 ಲಕ್ಷಕ್ಕೂ ಹೆಚ್ಚು ಹಿರಿಯ ನಾಗರಿಕರನ್ನು ನೋಂದಾಯಿಸಲಾಗಿದೆ. 3,000 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದಲ್ಲಿ ಸುಮಾರು 13,84,000 ಜನರಿಗೆ ಚಿಕಿತ್ಸೆಗಳನ್ನು ಒದಗಿಸಲಾಗಿದೆ. ಸುರಕ್ಷಿತ ಮತ್ತು ಕೈಗೆಟುಕುವ ದರದ ಮುಟ್ಟಿನ ನೈರ್ಮಲ್ಯ ಉತ್ಪನ್ನಗಳ ಲಭ್ಯತೆಯು ಕೇವಲ ಆರೋಗ್ಯದ ವಿಷಯವಲ್ಲ, ಅದು ಘನತೆಯ ವಿಷಯವೂ ಹೌದು. ಭಾರತ ಸರ್ಕಾರದ ಪ್ರಮುಖ ಯೋಜನೆಯಾದ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನಾ ಅಡಿಯಲ್ಲಿ ದೇಶದಾದ್ಯಂತ ಇರುವ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳ ಮೂಲಕ ಸ್ಯಾನಿಟರಿ ಪ್ಯಾಡ್ಗಳು ಕೇವಲ 1 ರೂಪಾಯಿಗೆ 1 ರೂಪಾಯಿಗೆ ಲಭ್ಯವಿದೆ. ಅನೇಕ ಮಹಿಳೆಯರು ಮತ್ತು ಹದಿಹರೆಯದ ಹುಡುಗಿಯರಿಗೆ ಈ ಚಿಕ್ಕ ಗುಲಾಬಿ ಪ್ಯಾಕೆಟ್ ಹಿಂಜರಿಕೆ, ಆರ್ಥಿಕ ಹೊರೆ ಮತ್ತು ಅಸುರಕ್ಷಿತ ಮತ್ತು ಕಿರಿಕಿರಿ ಉಂಟು ಮಾಡುವ ಪರ್ಯಾಯ ಮಾರ್ಗಗಳಿಂದ ಮುಕ್ತಿಯನ್ನು ನೀಡಿದೆ. ಒಂದು ಕಾಲದಲ್ಲಿ ಪ್ರತಿ ತಿಂಗಳ ಅನಿವಾರ್ಯ ಹೊಂದಾಣಿಕೆಯಾಗಿದ್ದ ಈ ವಿಷಯವು ಇಂದು ಕೈಗೆಟುಕುವ ಮತ್ತು ಸುಲಭವಾಗಿ ಲಭ್ಯವಿರುವ ಆಯ್ಕೆಯಾಗಿ ಬದಲಾಗಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು 2017 ಆರಂಭಿಸಿದ ಮಹತ್ವಾಕಾಂಕ್ಷೆಯ ಮಾತೃತ್ವ ಪ್ರಯೋಜನಾ ಯೋಜನೆಯಾದ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಮೂಲಕ ತಾಯಿಯ ಆರೋಗ್ಯ ಮತ್ತು ಬಾಲ್ಯದ ಆರೈಕೆಗೆ ತನ್ನ ಬದ್ಧತೆಯನ್ನು ಮುಂದುವರಿಸುತ್ತಿದೆ. ಈ ಯೋಜನೆಯು ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರಿಗೆ ಆರ್ಥಿಕ ನೆರವು ನೀಡುವ ಗುರಿಯನ್ನು ಹೊಂದಿದೆ. ಇದು ಸಕಾರಾತ್ಮಕ ಆರೋಗ್ಯ ಬಯಸುವ ನಡವಳಿಕೆ ಮತ್ತು ಸುಧಾರಿತ ಪೋಷಣೆಯನ್ನು ಉತ್ತೇಜಿಸುತ್ತದೆ. 2022 ಏಪ್ರಿಲ್ 1 ಮಿಷನ್ ಶಕ್ತಿ ಅಡಿಯಲ್ಲಿ ಇದರ ಸಂಯೋಜನೆಯ ನಂತರ PMMVY ಅನ್ನು 3 ಕಂತುಗಳಿಂದ 2ಕ್ಕೆ ಸುವ್ಯವಸ್ಥಿತಗೊಳಿಸಲಾಗಿದೆ. ಹೆಚ್ಚುವರಿಯಾಗಿ ಹೆಣ್ಣು ಮಗುವಿಗೆ 2 ಕಂತುಗಳಲ್ಲಿ 5,000 ರೂಪಾಯಿ ಮತ್ತು ಎರಡನೇ ಮಗುವಿಗೆ ಮಗು ಹೆಣ್ಣಾಗಿದ್ದರೆ 6,000 ರೂಪಾಯಿ ಪ್ರಯೋಜನ ದೊರೆಯುತ್ತದೆ. ಈ ಪ್ರಯೋಜನಗಳು ಆರಂಭಿಕ ಗರ್ಭಧಾರಣೆಯ ನೋಂದಣಿ, ಪ್ರಸವಪೂರ್ವ ಆರೈಕೆ ಮತ್ತು ರೋಗ ನಿರೋಧಕ ಚುಚ್ಚುಮದ್ದು ನೀಡುವುದು ಮುಂತಾದ ನಿರ್ಣಾಯಕ ತಾಯಿ ಮತ್ತು ಮಗುವಿನ ಆರೋಗ್ಯ ಮೈಲುಗಲ್ಲುಗಳಿಗೆ ಸಂಬಂಧಿಸಿವೆ. ಈ ಅವಧಿಯಲ್ಲಿ ಆರೋಗ್ಯ ಮೂಲ ಸೌಕರ್ಯವು ಗಮನಾರ್ಹವಾಗಿ ವಿಸ್ತರಣೆಗೊಂಡಿತು. ಅನುಮೋದನೆಗೊಂಡ ಮತ್ತು ಕಾರ್ಯನಿರ್ವಹಿಸುತ್ತಿರುವಂತಹ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳ ಸಂಖ್ಯೆಯು 1947 2014 ಇದ್ದ 8 ಕಳೆದ 12 15 ಏರಿಕೆಯಾಗಿದೆ. ಹೀಗೆ 2014 ಏಮ್ಸ್ ಸಂಸ್ಥೆಗಳ ಕಾರ್ಯಾಚರಣೆಯ ವ್ಯಾಪ್ತಿಯು ದ್ವಿಗುಣಗೊಂಡಿದೆ. ಇದು ಆರೋಗ್ಯ ಮೂಲ ಸೌಕರ್ಯಕ್ಕೆ ಮತ್ತು ಆರ್ಥಿಕವಾಗಿ ದುರ್ಬಲ ಕುಟುಂಬಗಳಿಗೆ ಕೈಗೆಟುಕುವ ಆರೋಗ್ಯ ಸೇವೆಗಳನ್ನು ಒದಗಿಸುವ ಬಲವಾದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಸರ್ಕಾರವು ಕಾರ್ಯತಂತ್ರದ ಮಧ್ಯಸ್ಥಿಕೆಗಳ ಮೂಲಕ ತಾಯಿಯ ಆರೋಗ್ಯ ರಕ್ಷಣೆಯನ್ನು ಬಲಪಡಿಸಿದೆ. ಜನನಿ ಸುರಕ್ಷಾ ಯೋಜನೆ, ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮ ಮತ್ತು ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಈ ಉಪಕ್ರಮಗಳಲ್ಲಿ ಸೇರಿವೆ. PMSMA ಅಡಿಯಲ್ಲಿ 7 ಕೋಟಿಗೂ ಹೆಚ್ಚು ಗರ್ಭಪೂರ್ವ ತಪಾಸಣೆಗಳನ್ನು ನಡೆಸಲಾಗಿದ್ದು ಇದು ಹೆಚ್ಚಿನ ಅಪಾಯದ ಗರ್ಭಧಾರಣೆಯ ಆರಂಭಿಕ ಗುರುತಿಸುವಿಕೆ ಮತ್ತು ನಿರ್ವಹಣೆಗೆ ಸಹಕಾರಿಯಾಗಿದೆ. ಇದಲ್ಲದೆ ಮಿಷನ್ ಇಂದ್ರಧನುಷ್ ಅಡಿಯಲ್ಲಿ 5.46 ಕೋಟಿ ಮಕ್ಕಳು ಮತ್ತು 1.32 ಕೋಟಿ ಗರ್ಭಿಣಿಯರಿಗೆ ಲಸಿಕೆ ಹಾಕುವ ಮೂಲಕ ಆರೋಗ್ಯ ಪರಿಸ್ಥಿತಿಗಳನ್ನು ಗಮನಾರ್ಹವಾಗಿ ಸುಧಾರಿಸಿದೆ. ಈ ಉಪಕ್ರಮಗಳು ಅಳೆಯಬಹುದಾದಂತಹ ಸುದೀರ್ಘ ಪ್ರಗತಿಯನ್ನು ನೀಡಿವೆ. ತಾಯಿಯ ಮರಣ ಪ್ರಮಾಣವು ಪ್ರತಿ 1 ಲಕ್ಷ ಜೀವಂತ ಜನನಗಳಿಗೆ 130 ಇದ್ದುದು 2021-23 88ಕ್ಕೆ ಇಳಿಕೆಯಾಗಿದೆ. NFHS 6 ದತ್ತಾಂಶವು 2015-16 ಮತ್ತು 2023-24 ನಡುವೆ ಮೊದಲ ತ್ರೈಮಾಸಿಕದ ಗರ್ಭಪೂರ್ವ ಆರೈಕೆ ಭೇಟಿಗಳು ಶೇಕಡಾ 76.2 ಏರಿಕೆಯಾಗಿದೆ ಎಂದು ತೋರಿಸುತ್ತದೆ. ಅದೇ ರೀತಿ ಕನಿಷ್ಠ 4 ASC ಭೇಟಿಗಳ ಲಭ್ಯತೆಯು ಶೇಕಡಾ 51.2 ವಿಸ್ತರಿಸಿದ್ದು ಇದು ಸಾಂಸ್ಥಿಕ ತಾಯಿಯ ಆರೋಗ್ಯ ಸೇವೆಗಳ ಹೆಚ್ಚಿದ ಬಳಕೆಯನ್ನು ಸೂಚಿಸುತ್ತದೆ. ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿಯು ಬಿಡುಗಡೆ ಮಾಡಿದ ಕುಟುಂಬ ಸಾಮಾಜಿಕ ಬಳಕೆಯ 80ನೇ ಸುತ್ತಿನ ಸಮೀಕ್ಷೆಯ ಪ್ರಕಾರ ಗ್ರಾಮೀಣ ಪ್ರದೇಶದ ಸಾಂಸ್ಥಿಕ ಹೆರಿಗೆಗಳಲ್ಲಿ ಸುಮಾರು 1/2 ಸರ್ಕಾರಿ ಆರೋಗ್ಯ ಸೌಲಭ್ಯಗಳಲ್ಲಿ ನಡೆಯುತ್ತವೆ. ನಗರ ಪ್ರದೇಶಗಳಲ್ಲಿ ಈ ಪ್ರಮಾಣವು 47% ಇದೆ. ಸುದೀರ್ಘ ವಿಶ್ಲೇಷಣೆಯು ಹೊರರೋಗಿ ಸೇವೆಗಳಿಗಾಗಿ ಸಾರ್ವಜನಿಕ ಸೌಲಭ್ಯಗಳ ಬಳಕೆಯಲ್ಲಿ ಹೆಚ್ಚಳವನ್ನು ತೋರಿಸುತ್ತದೆ. ಗ್ರಾಮೀಣ ಭಾಗವಹಿಸುವಿಕೆಯು 2014 28% ಇದ್ದದ್ದು 2025 ಒಳಗೆ 35% ಏರಿಕೆಯಾಗಿದೆ. ಈ ಮಾನದಂಡಗಳು ಆರೋಗ್ಯ ಸೇವಾ ವಿತರಣಾ ಮಾದರಿಯು ಕ್ರಿಯಾತ್ಮಕವಲ್ಲದ ಬಿಕ್ಕಟ್ಟಿನ ನಿರ್ವಹಣೆಯಿಂದ ಸಕ್ರಿಯ ಸಮಾನ ಮತ್ತು ತಡೆಗಟ್ಟುವ ಮಾದರಿಯತ್ತ ಯಶಸ್ವಿಯಾಗಿ ಬದಲಾಗಿರುವುದನ್ನು ಪ್ರತಿಬಿಂಬಿಸುತ್ತವೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ PMGKAY 2020 ಪ್ರಾರಂಭ

ಸಲ್ಪಟ್ಟಿದ್ದು ಇದು ಒಂದು ಪ್ರಮುಖ ಸಾಮಾಜಿಕ ಸುರಕ್ಷತಾ ಜಾಲವಾಗಿ ಕಾರ್ಯನಿರ್ವಹಿಸುತ್ತಿದೆ. ಸಾಂಕ್ರಾಮಿಕ ರೋಗದಿಂದ ಉಂಟಾದ ಆರ್ಥಿಕ ಅಡಚಣೆಗಳನ್ನು ತಗ್ಗಿಸಲು ಈ ಯೋಜನೆಯನ್ನು ಪರಿಚಯಿಸಲಾಯಿತು. ಇದು 81 ಕೋಟಿಗೂ ಹೆಚ್ಚು ಫಲಾನುಭವಿಗಳಿಗೆ ಉಚಿತ ಆಹಾರ ಧಾನ್ಯಗಳನ್ನು ಒದಗಿಸುತ್ತದೆ. ಇದಲ್ಲದೆ ಈ ಯೋಜನೆಯನ್ನು ಜನವರಿ 2024 5 ವರ್ಷಗಳ ಅವಧಿಗೆ ವಿಸ್ತರಿಸಲಾಯಿತು. ಪಿಎಂ ಜಿಕೆಎವೈ ಅಸ್ತಿತ್ವದಲ್ಲಿರುವಂತಹ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಮೂಲ ಸೌಕರ್ಯವನ್ನು ಬಳಸಿಕೊಳ್ಳುತ್ತದೆ. ಪಿಡಿಎಸ್ನ ಸಾಂಸ್ಥಿಕ ಚೌಕಟ್ಟು ಸ್ವತಃ ಗಮನಾರ್ಹ ಆಧುನೀಕರಣಕ್ಕೆ ಒಳಗಾಗಿದೆ. ಪಿಡಿಎಸ್ ಅಡಿಯಲ್ಲಿನ 551,000 ನ್ಯಾಯಬೆಲೆ ಅಂಗಡಿಗಳಲ್ಲಿ 550,000 ಹೆಚ್ಚು ಅಂಗಡಿಗಳನ್ನು ಸಂಬಂಧಿತ ಗುರುತಿನ ಚೀಟಿ ಆಧಾರಿತ ವಿತರಣೆಗಾಗಿ ಸ್ವಯಂ ಚಾಲಿತಗೊಳಿಸಲಾಗಿದೆ. ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪಡಿತರ ಚೀಟಿಗಳು 100%ರಷ್ಟು ಡಿಜಿಟಲೀಕರಣಗೊಂಡಿವೆ. ಆಹಾರ ಧಾನ್ಯ ವಿತರಣಾ ಮೂಲಸೌಕರ್ಯವನ್ನು ಮತ್ತಷ್ಟು ಬಲಪಡಿಸಲು ಸರ್ಕಾರವು ಮೇ 2026 25,530 ಕೋಟಿ ರೂಪಾಯಿ ಬಜೆಟ್ ಹಂಚಿಕೆಯೊಂದಿಗೆ ಸಾರ್ಥಕ್ ಪಿಡಿಎಸ್ ಯೋಜನೆಯನ್ನು ಅನುಮೋದಿಸಿತು. ರಾಷ್ಟೀಯ ಆಹಾರ ಭದ್ರತಾ ಕಾಯ್ದೆಯ ಅಡಿ ಸುಧಾರಿತ ತಾಂತ್ರಿಕ ಏಕೀಕರಣದ ಮೂಲಕ ಈ ಯೋಜನೆಯು ಲಾಜಿಸ್ಟಿಕ್ಸ್ ಮತ್ತು ಕೊನೆಯ ಹಂತದ ವಿತರಣೆಯನ್ನು ಮತ್ತಷ್ಟು ಉತ್ತಮಗೊಳಿಸುತ್ತದೆ. ಇದಲ್ಲದೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ರಾಷ್ಟ್ರವ್ಯಾಪಿ ಪೋರ್ಟೆಬಿಲಿಟಿಯನ್ನು ಸಾಂಸ್ಥಿಕಗೊಳಿಸಿದೆ. ಇದು 207 ಕೋಟಿಗೂ ಹೆಚ್ಚು ವಹಿವಾಟುಗಳಿಗೆ ಅನುಕೂಲ ಮಾಡಿಕೊಟ್ಟಿದೆ. ಇದು ಪಿಎಂ ಜಿಕೆಎವೈನ ಎಲ್ಲಾ ಫಲಾನುಭವಿಗಳನ್ನು ಒಳಗೊಳ್ಳುತ್ತದೆ ಮತ್ತು ವಲಸೆ ಹಾಗೂ ಚಲನಶೀಲ ಜನಸಂಖ್ಯೆಗೆ ಸಬ್ಸಿಡಿ ದರದ ಆಹಾರ ಧಾನ್ಯಗಳ ಲಭ್ಯತೆಯನ್ನು ಗಣನೀಯವಾಗಿ ಹೆಚ್ಚಿಸಿದೆ. ಈ ಮಧ್ಯಸ್ಥಿಕೆಗಳ ಜೊತೆಗೆ ಪೌಷ್ಟಿಕಾಂಶದ ಫಲಿತಾಂಶಗಳಲ್ಲಿ ಅಳೆಯಬಹುದಾದಂತಹ ಸುಧಾರಣೆಗಳು ಕಂಡುಬಂದಿವೆ. ಎನ್ಎಫ್ಎಚ್ಎಸ್ 2023-24 ಪ್ರಕಾರ ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆಯ ಪ್ರಮಾಣವು 2015-16 ಎನ್ಎಫ್ಎಚ್ಎಸ್ 4ರಲ್ಲಿನ ಶೇಕಡ 38.4 ರಿಂದ ಶೇಕಡ 29.3 ಇಳಿದಿದೆ. ಕೃಷ ದೇಹಸ್ಥಿತಿ ಶೇಕಡ 21ರಿಂದ ಶೇಕಡ 19ಕ್ಕೆ ಕಡಿಮೆಯಾಗಿದೆ ಮತ್ತು ಕಡಿಮೆ ತೂಕವಿರುವಂತಹ ಮಕ್ಕಳ ಪ್ರಮಾಣವು ಶೇಕಡ 35.8ರಿಂದ ಶೇಕಡ 31.8ಕ್ಕೆ ಇಳಿದಿದೆ. ಇದು ಮಕ್ಕಳ ಪೌಷ್ಟಿಕಾಂಶದ ಫಲಿತಾಂಶಗಳಲ್ಲಿನ ಕ್ರಮೇಣ ಸುಧಾರಣೆಯನ್ನು ಸೂಚಿಸುತ್ತದೆ. ಹೆಚ್ಚುವರಿಯಾಗಿ ರಾಷ್ಟೀಯ ಸಾಂಖ್ಯಿಕ ಕಚೇರಿಯು ಬಿಡುಗಡೆ ಮಾಡಿದ ಕುಟುಂಬ ಸಾಮಾಜಿಕ ಬಳಕೆಯ 80ನೇ ಸುತ್ತಿನ ಸಮೀಕ್ಷೆಯ ಪ್ರಕಾರ ಗ್ರಾಮೀಣ ಪ್ರದೇಶದ ಸಾಂಸ್ಥಿಕ ಹೆರಿಗೆಗಳಲ್ಲಿ ಸುಮಾರು 1/2ರಷ್ಟು ಸರ್ಕಾರಿ ಆರೋಗ್ಯ ಸೌಲಭ್ಯಗಳಲ್ಲಿ ನಡೆಯುತ್ತವೆ. ನಗರ ಪ್ರದೇಶಗಳಲ್ಲಿ ಈ ಪ್ರಮಾಣವು 47%ದಷ್ಟಿದೆ. ಹೊರರೋಗಿ ಸೇವೆಗಳಿಗಾಗಿ ಸಾರ್ವಜನಿಕ ಸೌಲಭ್ಯಗಳ ಬಳಕೆಯಲ್ಲಿ ಹೆಚ್ಚಳವನ್ನು ತೋರಿಸುತ್ತದೆ. ಗ್ರಾಮೀಣ ಭಾಗವಹಿಸುವಿಕೆಯು 2014ರಲ್ಲಿ ಶೇಕಡ 28 ಇದ್ದದ್ದು 2025ರ ವೇಳೆಗೆ ಶೇಕಡ 35ಕ್ಕೆ ಏರಿಕೆಯಾಗಿದೆ. ಈ ಮಾನದಂಡಗಳು ಆರೋಗ್ಯ ಸೇವಾ ವಿತರಣಾ ಮಾದರಿಯು ಕ್ರಿಯಾತ್ಮಕವಲ್ಲದ ಬಿಕ್ಕಟ್ಟಿನ ನಿರ್ವಹಣೆಯಿಂದ ಸಕ್ರಿಯ ಸಮಾನ ಮತ್ತು ತಡೆಗಟ್ಟುವ ಮಾದರಿಯತ್ತ ಯಶಸ್ವಿಯಾಗಿ ಬದಲಾಗಿರುವುದನ್ನು ಪ್ರತಿಬಿಂಬಿಸುತ್ತವೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ 2020ರಲ್ಲಿ ಪ್ರಾರಂಭಿಸಲ್ಪಟ್ಟಿದ್ದು ಇದು ಒಂದು ಪ್ರಮುಖ ಸಾಮಾಜಿಕ ಸುರಕ್ಷತಾ ಜಾಲವಾಗಿ ಕಾರ್ಯನಿರ್ವಹಿಸುತ್ತಿದೆ. ಸಾಂಕ್ರಾಮಿಕ ರೋಗದಿಂದ ಉಂಟಾದ ಆರ್ಥಿಕ ಅಡಚಣೆಗಳನ್ನು ತಗ್ಗಿಸಲು ಈ ಯೋಜನೆಯನ್ನು ಪರಿಚಯಿಸಲಾಯಿತು. ಇದು 81 ಕೋಟಿಗೂ ಹೆಚ್ಚು ಫಲಾನುಭವಿಗಳಿಗೆ ಉಚಿತ ಆಹಾರ ಧಾನ್ಯಗಳನ್ನು ಒದಗಿಸುತ್ತದೆ. ಇದಲ್ಲದೆ ಈ ಯೋಜನೆಯನ್ನು ಜನವರಿ 2024ರಲ್ಲಿ 5 ವರ್ಷಗಳ ಅವಧಿಗೆ ವಿಸ್ತರಿಸಲಾಯಿತು. 2015ರಲ್ಲಿ ಪ್ರಾರಂಭವಾದಂತಹ ಬೇಟಿ ಬಚಾವೋ ಬೇಟಿ ಪಡಾವೋ ಉಪಕ್ರಮವು ಸಮಗ್ರ ಮತ್ತು ಬಹುವಲಯದ ಮಧ್ಯಸ್ಥಿಕೆಯನ್ನು ಪ್ರತಿನಿಧಿಸುತ್ತದೆ. ಇದು ಮಕ್ಕಳ ಲಿಂಗಾನುಪಾತದ ಇಳಿಕೆಯನ್ನು ನಿವಾರಿಸಲು ಮತ್ತು ಲಿಂಗ ಪಕ್ಷಪಾತಿ ಲಿಂಗ ಆಯ್ಕೆಯ ಪದ್ಧತಿಗಳ ವಿರುದ್ಧ ಹೋರಾಡಲು ವಿನ್ಯಾಸಗೊಳಿಸಲಾಗಿದೆ. ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ಅಭಿವೃದ್ಧಿ ಚೌಕಟ್ಟುಗಳನ್ನು ಸಂಯೋಜಿಸುವ ಮೂಲಕ ಈ ಕಾರ್ಯಕ್ರಮವು ಬಾಲಕಿಯರ ಬದುಕುಳಿಯುವಿಕೆ ರಕ್ಷಣೆ ಮತ್ತು ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡುತ್ತದೆ. ಈ ಯೋಜನೆಯ ನಿರಂತರ ಅನುಷ್ಠಾನವು ಲಿಂಗ ಸಂಬಂಧಿತ ಸೂಚಕಗಳಲ್ಲಿ ಗಮನಾರ್ಹ ಸುಧಾರಣೆಗಳಿಗೆ ಕೊಡುಗೆ ನೀಡಿದೆ. ಲಿಂಗಾನುಪಾತವು 2011ರ ಜನಗಣತಿಯ ಪ್ರಕಾರ 1,000 ಪುರುಷರಿಗೆ 943 ಮಹಿಳೆಯರಿದ್ದು 2021ರ ವೇಳೆಗೆ 1,020ಕ್ಕೆ ಸುಧಾರಿಸಿದೆ. ಇದಲ್ಲದೆ ಬಾಲಕಿಯರ ಪ್ರೌಢಶಾಲಾ ದಾಖಲಾತಿಯು 2014-15ರಲ್ಲಿ ಇದ್ದಂತಹ ಶೇಕಡ 75.51ರಿಂದ 2024-25ರ ವೇಳೆಗೆ ಶೇಕಡ 80.2ಕ್ಕೆ ಹೆಚ್ಚಿದೆ. ಇದು ಶಿಕ್ಷಣದಲ್ಲಿ ಲಿಂಗ ಸಮಾನತೆಯತ್ತ ಬದಲಾವಣೆಯನ್ನು ಪ್ರತಿಬಿಂಬಿಸುತ್ತದೆ. ಭಾರತದ ಕಲ್ಯಾಣ ಸ್ವರೂಪವು ಹಕ್ಕು ಆಧಾರಿತ ವಿತರಣೆಯಿಂದ ಸ್ಯಾಚುರೇಷನ್ ಚಾಲಿತ ವ್ಯಾಪ್ತಿಯತ್ತ ವಿಕಸನಗೊಂಡಿದೆ. ಸುಸ್ಥಿರ ಸಾರ್ವಜನಿಕ ಹೂಡಿಕೆ, ಉದ್ದೇಶಿತ ಕಲ್ಯಾಣ ಮಧ್ಯಸ್ಥಿಕೆಗಳು ಮತ್ತು ತಂತ್ರಜ್ಞಾನ ಸಕ್ರಿಯ ಆಡಳಿತವು ಮೂಲಭೂತ ಸೌಕರ್ಯಗಳು ಮತ್ತು ಉತ್ತಮ ಜೀವನೋಪಾಯದ ಅವಕಾಶಗಳಿಗೆ ಪ್ರವೇಶವನ್ನು ವಿಸ್ತರಿಸಿವೆ. ಮಹಿಳಾ ನೇತೃತ್ವದ ಅಭಿವೃದ್ಧಿ, ತಳಮಟ್ಟದ ಉದ್ಯಮಶೀಲತೆ ಮತ್ತು ಸ್ವಸಹಾಯ ಸಂಘ ಚಾಲಿತ ಆರ್ಥಿಕ ಭಾಗವಹಿಸುವಿಕೆಯು ಈ ಪರಿವರ್ತನೆಯ ಪ್ರಮುಖ ಸ್ತಂಭಗಳಾಗಿ ಹೊರಹೊಮ್ಮಿವೆ.
ಡಿಜಿಟಲ್ ಮೂಲಸೌಕರ್ಯ ಮತ್ತು ನೇರ ಲಾಭ ವರ್ಗಾವಣೆ ಕಾರ್ಯವಿಧಾನಗಳ ವಿಸ್ತರಣೆಯು ಸಾರ್ವಜನಿಕ ಸೇವಾ ವಿತರಣೆಯಲ್ಲಿ ಪಾರದರ್ಶಕತೆ, ದಕ್ಷತೆ ಮತ್ತು ಜವಾಬ್ದಾರಿಯನ್ನು ಹೆಚ್ಚಿಸಿದೆ. ಭಾರತವು ತನ್ನ ದೀರ್ಘಾವಧಿಯ ಅಭಿವೃದ್ಧಿಯ ಆಕಾಂಕ್ಷೆ

ಲತ್ತ ಮುನ್ನಡೆಯುತ್ತಿರುವಾಗ ಈ ಉಪಕ್ರಮವು ಹೆಚ್ಚು ಸ್ಥಿತಿಸ್ಥಾಪಕ, ಸಮಾನ ಮತ್ತು ಸಮೃದ್ಧ ಸಮಾಜವನ್ನು ನಿರ್ಮಿಸುತ್ತಿವೆ. ಒಟ್ಟಾರೆಯಾಗಿ ಈ ಮಧ್ಯಸ್ಥಿಕೆಗಳು ಅಂತ್ಯೋದಯದಿಂದ ಸರ್ವೋದಯದವರೆಗೆ ಎಂಬ ವಿಶಾಲ ಚಳುವಳಿಯನ್ನು ಪ್ರತಿಬಿಂಬಿಸುತ್ತವೆ. ಇದು ರಾಷ್ಟ್ರೀಯ ಬೆಳವಣಿಗೆಯನ್ನು ಉತ್ತೇಜಿಸುವಾಗ ಅತ್ಯಂತ ದುರ್ಬಲ ವರ್ಗಗಳನ್ನು ಸಬಲೀಕರಣಗೊಳಿಸುತ್ತದೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಇಂದಿನ ವಿಷಯ ಸಾರ್ವಜನಿಕ ಆರೋಗ್ಯ ಮತ್ತು ಆಹಾರ ಭದ್ರತಾ ವ್ಯವಸ್ಥೆಗಳ ಬಲವರ್ಧನೆ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

ಆಕಾಶವಾಣಿ ಎಫ್ಎಂ ರೇನ್ಬೋ, ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಸ್ಟುಡಿಯೋದಲ್ಲಿ ಸಮಯ 9:28. ನಮಸ್ಕಾರ ಸ್ನೇಹಿತರೆ, ದಿನವಿಡೀ ಓಡಾಟದ ನಂತರ ಈ ರಾತ್ರಿ ಹೊತ್ತಿನಲ್ಲಿ ಮನಸ್ಸಿಗೆ ಸ್ವಲ್ಪ ವಿಶ್ರಾಂತಿ ನೀಡುವ ಕಾರ್ಯಕ್ರಮ ಸುಕೂನ್ ಕೆ ಪಲ್. ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕೆಲವೊಮ್ಮೆ ನಾವು ಗಮನಿಸ್ತೇವೆ, ತಂತ್ರಜ್ಞಾನ ತುಂಬಾ ಬೆಳೆದಿದೆ, ಸೌಲಭ್ಯಗಳಂತೂ ಹೆಚ್ಚಾಗಿದೆ, ಸಂಪರ್ಕದ ಸಾಧನಗಳು ಸಾವಿರಾರಿದೆ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಜೀವನವನ್ನು ಸುಂದರವಾಗಿಸಿದ್ದ ಕೆಲವು ಸಣ್ಣ ಸಣ್ಣ ಅಭ್ಯಾಸಗಳು ನಿಧಾನವಾಗಿ ಕಣ್ಮರೆಯಾಗ್ತಿದೆ. ಒಂದು ಕಾಲದಲ್ಲಿ ಊಟದ ನಂತರ ಮನೆಯವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡೋದು, ಪೋಸ್ಟ್ಮ್ಯಾನಿಗೆ ಪತ್ರಕ್ಕಾಗಿ ಕಾಯೋದು, ನೆರ ಮನೆಯವರ ಮನೆ ಬಾಗಿಲು ತಟ್ಟದೆ ಹೋಗ್ತಿದ್ದಿದ್ದು, ಸಂಜೆಯ ಹೊತ್ತಿನಲ್ಲಿ ಮನೆ ಮುಂದೆ ಕೂತ್ಕೊಂಡು ಗಾಳಿ ಜೊತೆ ಮಾತಾಡೋದು, ಮನೆಯ ಮಹಡಿ ಮೇಲೆ ರಾತ್ರಿಯ ಚಂದಿರನ ಜೊತೆ ಮಾತನಾಡ್ತಾ ಕೂತ್ಕೊಳ್ಳೋದು, ಇದು ಅಂದಿನ ಅಭ್ಯಾಸವಾಗಿತ್ತು. ಇಂದು ಎಲ್ಲವೂ ಇದೆ, ಆದರೆ ಈ ಅಭ್ಯಾಸಗಳ ಸಿಹಿ ಮಾತ್ರ ಎಲ್ಲೋ ಮರೆಯಾದಂತಿದೆ ಅಲ್ವಾ? ಹಾಗಾದರೆ ಇಂದಿನ ಸುಕೂನ್ ಕೇಪಲ್ನಲ್ಲಿ ನಿಮ್ಮೊಂದಿಗೆ ನಾನು ಮಾತನಾಡಬೇಕೆಂದಿರುವ ವಿಷಯ ಇದೆ, ಈಗ ಕಾಣೆಯಾಗಿರುವ ಒಂದು ಹಳೆಯ ಅಭ್ಯಾಸದ ಬಗ್ಗೆ. ಹಾಗಾದರೆ ಹೇಳಿ ಫ್ರೆಂಡ್ಸ್, ನಿಮ್ಮ ಜೀವನದಲ್ಲಿ ನೀವು ಮಿಸ್ ಮಾಡಿಕೊಳ್ಳುವ ಆ ಹಳೆಯ ಅಭ್ಯಾಸ ಯಾವುದು ಅಂತ ನಮಗೆ ವಾಟ್ಸಪ್ ಮೂಲಕ ಸಂದೇಶ ಕಳಿಸ್ಬೋದು. ಸಂದೇಶ ಕಳಿಸೋ ನಂಬರ್ ಗೊತ್ತೇ ಇದೆಯಲ್ಲ. ಅಕಸ್ಮಾತ್ ನೀವೇನಾದ್ರು ಇವಾಗ ಎಫ್ ಎಂ ರೈನ್ಬೋ ಟ್ಯೂನ್ ಮಾಡಿ ಇವತ್ತೇನಾದ್ರು ಫಸ್ಟ್ ಟೈಮ್ ಕೇಳ್ತಿದ್ರೆ, ಇನ್ನು ವಾಟ್ಸಪ್ ನಂಬರ್ ಗೊತ್ತಿಲ್ಲ ಅಂದರೆ ನೋಟ್ ಮಾಡ್ಕೊಳ್ಳಿ, 9480901013, 9480901013. ಹಾಗಾದರೆ ಹೇಳಿ ಫ್ರೆಂಡ್ಸ್, ಹಳೆಯ ದಿನಗಳ ಒಂದು ವಿಶೇಷತೆ ಏನಿತ್ತು ನಿಮ್ಮ ಜೀವನದಲ್ಲಿ? ಸ್ನೇಹಿತರ ಮನೆಗೆ ನೇರವಾಗಿ ಹೋಗೋದ, ಅಥವಾ ಫೋಟೋ ತೆಗೆದ ನಂತರ ಆಗಿನ ಕಾಲದಲ್ಲಿ ಅದು ಡೆವಲಪ್ ಆಗಕ್ಕ ಕಾಯ್ತಾ ಕೂತಿರೋದ, ನಂಗಂತೂ ಗೊತ್ತಿಲ್ಲ. ಸಂದೇಶವನ್ನಂತೂ ಖಂಡಿತವಾಗ್ಲೂ ಕಳಿಸಿ. ಅದಕ್ಕೂ ಮುನ್ನ ಮನಸ್ಸಿಗೆ ಮೃದುವಾಗಿ ತಾಗುವ ಒಂದು ಸುಂದರ ಗೀತೆ ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ. ಇದು ಹಿಂದಿ ಹಾಡುಗಳ ಕನ್ನಡ ನಿರೂಪಣೆಯ ಸುಕೂನ್ ಕೆ ಪಲ್, ನಿಮ್ಮ ನೆಮ್ಮದಿಯ ಕ್ಷಣಗಳು.

ಸಿಲ್ಸಿಲಾ ಚಿತ್ರದ ಗೀತೆಯನ್ನ ಕೇಳಿದ್ವಿ. ನಾವು ಮಾತಾಡ್ತಾ ಇದ್ವಿ ಹಳೆಯ ದಿನಗಳ ಬಗ್ಗೆ. ಒಂದು ವಿಶೇಷತೆ ಇತ್ತು ಅಂದ್ರೆ ಒಂದು ಸಿಹಿಯ ಅಭ್ಯಾಸಗಳು ಇಂದು ಏನು ಮರೆಯಾಗಿದೆ ಅಂತ. ಹಳೆಯ ದಿನಗಳಲ್ಲಿ ಖಂಡಿತವಾಗ್ಲೂ ವಿಶೇಷತೆ ಇತ್ತು. ಜನರು ಸಮಯವನ್ನಂತೂ ನೋಡ್ತಿರ್ಲಿಲ್ಲ, ಸಮಯದಲ್ಲಿ ಬದುಕುತ್ತಿದ್ರು. ಸ್ನೇಹಿತರ ಮನೆಗೆ ನೇರವಾಗಿ ಹೋಗುವುದು, ವಿತೌಟ್ ಇನ್ಫಾರ್ಮಿಂಗ್, ಫೋನು ವಾಟ್ಸಪ್ಪು ಏನು ಇಲ್ಲ. ಜನ್ಮದಿನಕ್ಕೆ ಪತ್ರ ಕಳಿಸೋದು, ಫೋಟೋ ತೆಗೆದ ನಂತರ ಡೆವಲಪ್ ಆಗಲು ಕಾಯೋದು, ರೇಡಿಯೋ ಕಾರ್ಯಕ್ರಮಕ್ಕಾಗಿ ಪತ್ರ ಬರೆಯುವುದು ಬಹಳ ಮುಖ್ಯ. ಇವತ್ತು ಒಂದು ಸಂದೇಶ ಕಳಿಸಿದರೆ ಸಾಕು, ಕ್ಷಣಾರ್ಥದಲ್ಲಿ ತಲುಪುತ್ತದೆ. ಆದರೆ ಒಂದು ಕಾಲದಲ್ಲಿ ಪತ್ರ ಬರೆಯುವುದು ಒಂದು ಕಲೆ ಆಗಿತ್ತಲ್ಲ. ಪತ್ರ ಬರೆದು ಅದನ್ನು ಪೋಸ್ಟ್ ಮಾಡಿ ಉತ್ತರಕ್ಕಾಗಿ ದಿನಗಟ್ಟಲೆ ಕಾಯುವುದು, ಆ ಕಾಯುವಿಕೆಯಲ್ಲೂ ಒಂದು ಸಿಹಿ ಇತ್ತು. ಇಂದು ನಾವು ಕೇಳುತ್ತಿರುವ ಪ್ರಶ್ನೆ, ಈಗ ಕಾಣೆಯಾಗಿರುವ ಒಂದು ಹಳೆಯ ಅಭ್ಯಾಸ ಯಾವುದು? ಬಹುಶಃ ಪತ್ರ ಬರೆಯಬಹುದಿರುವುದು, ಮನೆ ಮುಂದೆ ಕುಳಿತು ನೆರೆಹೊರೆಯವರ ಜೊತೆ ಹರಟೆ ಹೊಡೆಯೋದಿರ್ಬೋದು, ರಜಾ ದಿನಗಳಲ್ಲಿ ಬಂಧುಗಳ ಮನೆಗೆ ಮುಂಚಿತವಾಗಿ ಮಾಹಿತಿ ಇಲ್ಲದೆ ಹೋಗೋದು ಇರ್ಬೋದು, ಕುಟುಂಬದ ಎಲ್ಲರೂ ಒಟ್ಟಿಗೆ ಊಟ ಮಾಡೋದಿರ್ಬೋದು. ಸೊ ನಿಮ್ಮ ಉತ್ತರಕ್ಕಾಗಿ ಕಾಯ್ತಾ ಇರ್ತೀನಿ. ಗೊತ್ತಲ್ಲ, ವಾಟ್ಸಪ್ ಸಂಖ್ಯೆ 9480901013. ಸೊ ಈಗ ಕೇಳೋಣ ಮತ್ತೊಂದು ಮಧುರವಾದ ಹಿಂದಿ ಗೀತೆ.

ಮಾಡಿದಿರಾ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ಮತ್ತು ಇದು ಸುಕೂನ್ ಕೆಪಲ್. ನಾವು ಮಾತಾಡ್ತಾ ಇದೀವಿ ಇವತ್ತು ಕಾಣೆಯಾಗಿರುವಂತಹ ಆ ಸಣ್ಣ ಸಣ್ಣ ಸಿಹಿ ಅಭ್ಯಾಸಗಳೇನು ಅಂತ. ಹಾಗೆ ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರದಿಂದ ಸಂದೇಶ ಕಳಿಸಿದ್ದಾರೆ. 80-90 ದಶಕದ ದಿನಗಳು ತುಂಬನೇ ವಿಶೇಷವಾಗಿದ್ವು. ಆಗಿನ ಗೆಳೆತನ, ಆತ್ಮೀಯತೆ ಮತ್ತು ಒಡನಾಟ ಇಂದಿಗೂ ಮನಸ್ಸಿನಲ್ಲಿ ಹಸಿರಾಗಿದೆ. ನಮ್ಮ ಮನೆಗೆ ಸ್ನೇಹಿತರು ಬರುವುದು, ಅವರ ಮನೆಗೆ ನಾವು ಹೋಗುವುದು, ಒಟ್ಟಿಗೆ ಆಟ ಆಡುವುದು, ಹಾಡುವುದು, ಶಾಲೆಗೆ ಹೋಗುವುದು, ಎಲ್ಲವೂ ಸಂತಸದ ಕ್ಷಣಗಳಾಗಿದ್ದವು. ತಿನ್ನುವುದರಲ್ಲಂತೂ ಹಂಚಿಕೊಂಡು ತಿಂತಿದ್ವು. ನನ್ನದು ನಿನ್ನದು ಎಂಬ ಭಾವನೆಗಿಂತ ಸ್ನೇಹವೇ ದೊಡ್ಡದು ಎನ್ನುವ ಮನಸ್ಸಿತ್ತು. ಶಾಲೆಯ ರಜಾ ದಿನಗಳಲ್ಲಿ ಎಲ್ಲರೂ ಸೇರಿ ಸುತ್ತಾಟಕ್ಕೆ ಹೋಗೋದು, ನಮ್ಮ ಊರಿನ ಪಕ್ಕದಲ್ಲಿದ್ದ ಕೆರೆಗೆ ತಪ್ಪದೇ ಭೇಟಿ ನೀಡುವುದು ಇಂದಿಗೂ ಮಧುರ ನೆನಪುಗಳಾಗಿ ಉಳಿದಿದೆ. ಇಂದಿನ ಜನರೇಷನ್ ಜೀವನ ಶೈಲಿ ಸ್ವಲ್ಪ ಬೇರೆಯಾಗಿದೆ, ಆದರೆ ಆ ದಿನಗಳಲ್ಲಿದ್ದಂತಹ ಸರಳತೆ, ಪ್ರೀತಿ ಮತ್ತು ಸ್ನೇಹದ ಮೌಲ್ಯಗಳು ಮರೆಯಲಾಗದು ಅಲ್ಲ. ಇಂದಿನ ಸುಕೂನ್ ಕೆಪಲ್ ಕಾರ್ಯಕ್ರಮದಲ್ಲಿ ಕೇಳಿ ಬಂದಂತಹ ಮಧುರ ಹಿಂದಿ ಹಾಡುಗಳು ಆ ಹಳೆಯ ದಿನಗಳ ನೆನಪುಗಳನ್ನು ಮತ್ತೆ ಮನದಾಳದಲ್ಲಿ ಮೂಡಿಸಿದೆ. ಧನ್ಯವಾದಗಳು ಅಂತ ನಮಗೆ ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರದಿಂದ ಸಂದೇಶ ಕಳಿಸಿದೆ ನಾಗೇಂದ್ರ ಅವರು. ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಕಳಿಸಿದಲ್ಲೇ ಆ ಕಾಲದಲ್ಲಿ ಪತ್ರ ಬರೆಯೋದೇ ತುಂಬ ವಿಶೇಷವಾಗಿತ್ತು. ಸೊ ಅದೇ ಈಗ ಇಲ್ದಿರೋಂತಹ ಒಂದು ಸಿಹಿ ಅಭ್ಯಾಸ. ಯಾರು ಯಾರಿಗೂ ಪತ್ರ ಬರೆಯಲ್ಲ, ಕಾಯಲ್ಲ. ಈಗೆಲ್ಲರೂ ವಾಟ್ಸಪ್ ಇದೆ ಕಾಲ. ವಾಟ್ಸಪ್ ಕಾಲದಲ್ಲಿ ಎಲ್ಲರೂ ಮೆಸೇಜ್ ಕಳಿಸ್ತಾರೆ, ಬ್ಲೂ ಟಿಕ್ ಆದ ತಕ್ಷಣ ಓದ್ಬಿಡ್ತಾರೆ. ಆಗ ರೇಡಿಯೋ ಕೂಡ ಪತ್ರ ಬರಿತಾ ಇದ್ವಿ, ಸಂಬಂಧಿಕರಿಗೂ ಪತ್ರ ಬರಿತಿದ್ದೀವಿ. ಈಗಿನ ಕಾಲದಲ್ಲಿ ಅದು ಮಿಸ್ ಆಗಿದೆ ಅಂತ ಸಂದೇಶ ಕಳಿಸಿದ್ರೆ ಚಂದ್ರಶೇಖರ್ ನಾಯ್ಕ್ ಜೀವನ್ ಭೀಮಾನಗರ ದಾವಣಗೆರೆಯಿಂದ. ಒಳ್ಳೆ ಸಬ್ಜೆಕ್ಟ್ ಇದು, ಇಂಪಾದ ಹಾಡುಗಳು ಕಿವಿಗೆ ಕೇಳಲು. ಥ್ಯಾಂಕ್ ಯು ಎಫ್ ಎಂ ರೈನ್ಬೋ ಅಂತ ಸಂದೇಶ ಕಳಿಸಿದ್ದಾರೆ.

ಕೆಲವು ಅಭ್ಯಾಸಗಳು ದೊಡ್ಡದಾಗಂತೂ ಖಂಡಿತವಾಗ್ಲೂ ಇರಲಿಲ್ಲ, ಆದರೆ ಅದು ನಮ್ಮ ಜೀವನವನ್ನು ತುಂಬ ದೊಡ್ಡದಾಗಿಸ್ತಿತ್ತು ಅಲ್ವಾ. ಸಂಜೆ ಆಗ್ತಿದ್ದಂತೆ ಮಕ್ಕಳು ಮೈದಾನಕ್ಕೆ ಹೋಗಿ ಆಟ ಆಡೋದಿರ್ಬೋದು, ಅಜ್ಜ ಅಜ್ಜಿ ಕತೆ ಹೇಳೋದು, ರಾತ್ರಿ ಮಲಗುವ ಮೊದಲು ಮನೆಯ ಎಲ್ಲರ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮೆಟ್ಲು ಮೇಲೆ, ಅದು ಹೊರಗಡೆ ಮೆಟ್ಲು ಮೇಲೆ ಗಾಳಿ ಕುಡಿತಾ ಮಾತಾಡೋದಾಗಿರ್ಬೋದು. ಇಂದು ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ, ಆದರೆ ಎಲ್ಲರ ಮನಸ್ಸು ಒಟ್ಟಿಗೆ ಸೇರುವ ಸಮಯ ತುಂಬಾ ಕಡಿಮೆ ಆಗ್ತಿದೆ ಎಂಬ ಭಾವನೆ ಎಷ್ಟೊಂದು ಸಲ ಮೂಡುತ್ತೆ ಅಲ್ಲ. ಹಾಗಾಗಿ ಇಂದಿನ ಪ್ರಶ್ನೆ, ನೀವು ಇಂದಿನ ಪೀಳಿಗೆಯಲ್ಲಿ ಕಾಣೆಯಾಗುತ್ತಿದೆ ಎಂದು ಭಾವಿಸಿರುವ ಒಂದು ಒಳ್ಳೆಯ ಅಭ್ಯಾಸ ಯಾವುದು? ನಿಮ್ಮ ನೆನಪುಗಳು, ನಿಮ್ಮ ಅನುಭವಗಳು, ನಿಮ್ಮ ಮಾತುಗಳು ಇಂದಿನ ಕಾರ್ಯಕ್ರಮಕ್ಕೆ ಇನ್ನಷ್ಟು ಸುಕೂನ್ ನೀಡ್ತಾ ಇದೆ. ಹಾಗೆ ನಮಗೆ ಆನಂದ್ ಕುಲಕರ್ಣಿ ಸೂಲೆಪೇಟೆಯಿಂದ ಕಳಿಸಿದ್ದಾರೆ. ಮೊದಲೆಲ್ಲ ಮನೆಯಲ್ಲಿ ಹಸುವಿನ ಸಗಣಿಯಿಂದ ಮನೆ ಸಾರಿಸ್ತಾ ಇದ್ರು, ತದನಂತರದಲ್ಲಿ ಮನೆಯ ಅಂಗಳಕ್ಕೆ ಸಗಣಿ ನೀರು ಕಲಸಿ ಸಿಂಪಡಿಸ್ತಾ ಇದ್ರು. ಅದು ಈಗೆಲ್ಲ ಮಾಯವಾಗಿದೆ. ಅಯ್ಯೋ, ಅದಂತೂ ತುಂಬಾ ದೂರ ಬಿಡಿ. ಈ ರೀತಿ ಮಾಡುವುದರಿಂದ ಕ್ರಿಮಿಕೀಟಗಳು ಬರ್ತಿರಲ್ಲ ಅಲ್ವಾ? ಆ ರೀತಿ ಮಾಡುವುದರಿಂದ ಮನೆಯ ವಾತಾವರಣ ಚೆನ್ನಾಗಿರ್ತಿತ್ತು. ಸದ್ಯ ಈಗಿನ ಮಕ್ಕಳಿಗೆ ನೀವೇನಾದ್ರು ಸಗಣಿ ನೀರು ಅಂದ್ಬಿಟ್ರೆ ಆಯ್ತು, ಮನೆಯೆಲ್ಲ ಪರ್ಫ್ಯೂಮ್ ಹಾಕಿ, ಏರ್ ಪರ್ಫ್ಯೂಮು ಆ ಪರ್ಫ್ಯೂಮ್ ಹಾಕಿದ್ರೇ ವಾಸನೆ ಅನ್ನ ಮಕ್ಕಳು ಅಷ್ಟು ಹೈಜೀನಿಕ್ ಅಂತನೋ, ಇದೆ ಅದು ಇದೇನು ಅನ್ಹೈಜೀನಿಕ್ ಅಂತಲ್ಲ, ಬಟ್ ಅಷ್ಟೊಂದು ಮಕ್ಕಳು ಅಡಾಪ್ಟ್ ಆಗಿಬಿಟ್ಟಿದ್ದಾರೇನೋ. ಒಳ್ಳೆ ವಿಷಯ ಆನಂದ್ ಕುಲಕರ್ಣಿ ಅವರೇ. ಹಾಗೆ ಶಾಂತ ಅವರು ಬ್ಯಾಂಕ್ ಕಾಲೋನಿಯಿಂದ ಸಂದೇಶ ಕಳಿಸಿದ್ದಾರೆ. ನಾವು ಅವಾಗೆಲ್ಲ ಫ್ರೆಂಡ್ಸ್ಗೆ ಪತ್ರ ಬರೀತಿದ್ವಿ, ಬಟ್ ಈಗ ಅದೆಲ್ಲ ಕಾಲ ಬದಲಾಗಿದೆ, ನಾವು ಕೂಡ ಬದಲಾಗಬೇಕು ಅಂತ. ಖಂಡಿತವಾಗ್ಲೂ ಈಗ ವಾಟ್ಸಪ್ ಇರೋದ್ರಿಂದ ಪತ್ರ ಬರೆಯುವಂತಹ ಪ್ರಮೇಯ ಬರದೇ ಇಲ್ಲ ಅಂತ. ಬಿಕಾಸ್ ಸ್ಕೂಲಿಂದ ಕಾಲೇಜಿಂದ ಬಂದ ತಕ್ಷಣ ಮಕ್ಕಳು ಮತ್ತೆ ಅದೇ ಫ್ರೆಂಡ್ಸ್ ಜೊತೆ ಚಾಟ್ ಮಾಡ್ತಿರ್ತಾರೆ. ನಾವು ಪತ್ರ ಬರೀತಿದ್ರೆ ಅವರು ಸ್ಕೂಲಿನ ವಿಷಯ, ಕ್ಲಾಸಿನ ವಿಷಯ, ಹೋಮ್ವರ್ಕ್ ವಿಷಯನ ಪದೇ ಪದೇ ಚಾಟ್ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಪತ್ರ ಬರೆಯೋದಂತೂ ಇಲ್ವೇ ಇಲ್ಲ ಅಂತ ಹೇಳ್ತೀನಿ. ಹಾಗೆ ಜಯ ಪುಟ್ಟಸ್ವಾಮಿ ಕೆನಡಾಯಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಸುಕೂನ್ ಕಿಪ್ಪಲ್ ಕಾರ್ಯಕ್ರಮ ತುಂಬಾನೇ ಚೆನ್ನಾಗಿ ಬರ್ತಿದೆ, ನೀವು ಪ್ರಸಾರ ಮಾಡುವ ಎಲ್ಲ ಹಾಡುಗಳು ಇಷ್ಟ ಆಯಿತು. ಪತ್ರ ಬರೆಯುವ ಬಗ್ಗೆ ಒಳ್ಳೆಯ ವಿಷಯ ಆರಿಸಿಕೊಂಡಿದ್ದೀರಾ ಮೇಡಮ್. ನಾನು ಕೂಡ ಪತ್ರ ಬರೀತಿದ್ದೆ ನನ್ನ ಗೆಳೆತರಿಗೆ, ನನ್ನ ದೊಡ್ಡಮನೆ ಮಗನಿಗೆ, ಅಣ್ಣ ಅವ್ರಿಗೆಲ್ಲರಿಗೂ, ದೊಡ್ಡಮ್ಮನ ಮಗನಿಗೆ ಅವ್ರಿಗೆಲ್ಲರಿಗೂ ಪತ್ರ ಬರೀತಿದ್ದೆ. ಒಂಥರ ಸಂತೋಷ ಸಿಗ್ತಿತ್ತು. ಇವಾಗ ಮಾಯವಾಗಿದೆ ಅಲ್ವಾ? ಈಗಿನವರಿಗೆ ಪತ್ರ ಬರೆಯೋದು ಬರೀ ಒಂದ್ರಲ್ಲಿ ಗೊತ್ತು ರೀ. ಕರೆಕ್ಟು, ನೀವು ಹೇಳ್ದಂಗೆ ಲೆಟರ್ ರೈಟಿಂಗ್, ತಂದೆಯವರಿಗೆ ಪತ್ರ ಬರೀರಿ ಅಂತ ಟೆಸ್ಟಲ್ಲಿ ಕೊಟ್ಟರೆ ತಂದೆಯವರಿಗೆ ಯಾಕೆ ಪತ್ರ ಬರೀಬೇಕು? ದಿನ ಅವರು ನಮ್ಮ ಮನೆಯಲ್ಲೇ ಸಿಗ್ತಾರಲ್ಲ, ಎಂಥ ಇವ್ರದ್ದು ಫೂಲಿಶ್ ವಿಚಾರ ಅಂತ ನಮ್ಮನ್ನೇ ಬಂದು ಪ್ರಶ್ನೆ ಕೇಳ್ತಾರೆ ಅಲ್ವೇನ್ರಿ. ಜಯ ಪುಟ್ಟಸ್ವಾಮಿ ಕೆನಡಾದವರೇ, ಈಗಿನವ್ರಿಗಂತೂ ಪತ್ರ ಬರೆಯೋಕೆ ಗೊತ್ತಿಲ್ಲ ಅಂತ ನೀವು ಸಂದೇಶ ಕಳಿಸಿದ್ದೀರಾ. ಹೌದು, ಹಾಗಾಗಿ ನೀವು ಹೇಳ್ತಿದ್ದೀರಾ. ನೀವು ರೇಡಿಯೋ ಸ್ಟೇಷನ್ಗೆ ಹಾಸನ್ FM ಭದ್ರಾವತಿ ಆಕಾಶವಾಣಿ ರಸಪ್ರಶ್ನೆ ಅಲ್ಲೆಲ್ಲರೂ ಅಲ್ಲೆಲ್ಲ ಕಡೆಗೂ ಉತ್ತರ ಬರೆಯಲು ನೀವು ಕಳಿಸ್ತಿದ್ರಿ ಅಂತ. ಖಂಡಿತವಾಗ್ಲೂ. ಸೊ ನಿಮ್ಮ ಉತ್ತರಕ್ಕೆ, ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿನಿಂದ ಧರ್ಮಣ್ಣ ಅವರು, ಸುಕುನ್ ಕೆಪ್ಪಲ್ ಕಾರ್ಯಕ್ರಮ ಕೇಳೋದೇ ಮನಸ್ಸಿಗೆ ತುಂಬ ಆನಂದ ಅಂತ ಕಳಿಸಿದ್ದಾರೆ. ಎಸ್, ನಿಮ್ಮೆಲ್ಲರ ಈ ಸಂದೇಶಕ್ಕೆ ಧನ್ಯವಾದಗಳು.

ಸುಕೂನ್ಗೆ ಪಲ್ ನೆಮ್ಮದಿಯ ಕ್ಷಣಗಳಲ್ಲಿ ನಾವು ಸಾಕ್ತಾ ಇದ್ದೀವಿ. ಹಾಗೆ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶ ಕಳಿಸಿದ್ದಾರೆ. ಬಾಲ್ಯದ ರಜಾ ದಿನಗಳಲ್ಲಿ ಸ್ನೇಹಿತರೊಂದಿಗೆ ವಾಚನಾಲಯಕ್ಕೆ ಹೋಗಿ ಪುಸ್ತಕ ಓದುವ ಮತ್ತು ಸಣ್ಣ ವಿಜ್ಞಾನ ಪ್ರಾಜೆಕ್ಟ್ಗಳನ್ನು ಮಾಡುವ ಹವ್ಯಾಸ ನನಗಿತ್ತು. ಈ ಹವ್ಯಾಸವು ನನ್ನ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿ ಮುಂದೆ ಉತ್ತಮ ಉದ್ಯೋಗಕ್ಕೆ ನಡೆದ ಸಂದರ್ಶನದಲ್ಲಿ ಯಶಸ್ವಿಯಾಗಲು ಸಹಕಾರಿಯಾಯಿತು ಅಂತ ಒಳ್ಳೆಯ ಸಂದೇಶ ಹರಿಹರನ್ ಅವರೇ. ಈಗಿನ ಮಕ್ಕಳು ಹೋಗ್ತಾರೆ, ಸುಮಾರು ಜನ ಲೈಬ್ರರಿಗೆ ಹೋಗಿ ಓದೋರು ಅಷ್ಟೇ ಮಕ್ಕಳೇ ಇದ್ದಾರೆ ಅಂತ ಅನ್ಕೋತೀನಿ. ಹಾಗೆ ಇಂದಿನ ಸಂಭಾಷಣೆಯಲ್ಲಿ ಒಂದು ವಿಷಯವಂತೂ ಖಂಡಿತವಾಗ್ಲೂ ಸ್ಪಷ್ಟವಾಯಿತು. ಕಾಲ ಬದಲಾಗತ್ತೆ, ತಂತ್ರಜ್ಞಾನ ಬದಲಾಗತ್ತೆ, ಜೀವನದ ವೇಗ ಕೂಡ ಖಂಡಿತವಾಗ್ಲೂ ಬದಲಾಗತ್ತೆ. ಆದರೆ ಮನುಷ್ಯನಿಗೆ ಬೇಕಾಗಿರುವ ಪ್ರೀತಿ, ಆತ್ಮೀಯತೆ ಮತ್ತು ಸಂಬಂಧಗಳ ಉಷ್ಣತೆ ಅಂದರೆ ವಾರ್ಮ್ತ್ನೆಸ್ ಎಂದಿಗೂ ಬದಲಾಗುವುದಿಲ್ಲ. ಬಹುಶಃ ಅದಕ್ಕೆ ನಾವು ಹಳೆಯ ಅಭ್ಯಾಸಗಳನ್ನು ನೆನಪಿಸ್ಕೋತೀವಿ. ಅದು ಕೇವಲ ಅಭ್ಯಾಸಗಳಲ್ಲ, ಅದು ನಮ್ಮ ಜೀವನದ ಸುಂದರ ಕ್ಷಣಗಳು. ಇಂದು ನಿಮ್ಮ ನೆನಪುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ ಎಲ್ಲರಿಗೂ ಧನ್ಯವಾದಗಳು. ಈ ಹಳೆಯ ದಿನಗಳು ಸಿಹಿಯನ್ನು ಮನದಲ್ಲಿಟ್ಟುಕೊಂಡು ಇಂದಿನ ರಾತ್ರಿ ಸುಂದರವಾಗಿರಲಿ, ಮನಸ್ಸು ಹಗುರವಾಗಿರಲಿ, ಮಧುರ ನೆನಪುಗಳು ನಿಮ್ಮ ಜೊತೆಗಿರಲಿ. ನಾನು ಶಾಂತಲಾ, ಇದು ಸುಕೂನ್ ಕೆ ಪಲ್. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಗ್ತಾ ಇರಿ, ನೆನಪುಗಳನ್ನು ಕಾಪಾಡಿಕೊಳ್ತೀರಿ ಮತ್ತು ಜೀವನದ ಸಣ್ಣ ಸಣ್ಣ ಸುಖಗಳನ್ನು ಆಸ್ವಾದಿಸುತ್ತೀರಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ 101.3 ಮೆಗಾಹರ್ಟ್ಸ್ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 10 ಗಂಟೆ. ನಮಸ್ಕಾರ ಸ್ನೇಹಿತರೆ, ಇಂದು ರಾತ್ರಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೇನೆ ಆರ್ಜೆ ಶಾಂತಲಾ ಜೆ. ಸಾಮಾನ್ಯವಾಗಿ ರಾತ್ರಿ 10 ಗಂಟೆಯಿಂದ 11 ಗಂಟೆವರೆಗೆ ಪ್ರಸಾರವಾಗುವ ಕನಸಿನ ಲೋಕ ಕಾರ್ಯಕ್ರಮ ಇಂದು ವಿಶೇಷ ಕಾರಣದಿಂದಾಗಿ ರಾತ್ರಿ 10:30 ಮುಕ್ತಾಯವಾಗಲಿದೆ ಎಂಬ ಮಾಹಿತಿಯನ್ನು ನಾನು ಮೊದಲೇ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಏಕೆಂದರೆ ಇಂದು ರಾತ್ರಿ 10:30 ಆಕಾಶವಾಣಿಯ ವಿಶೇಷ ಸರಣಿಯೊಂದು ಪ್ರಸಾರವಾಗಲಿದೆ. ಕೇಂದ್ರ ಸರ್ಕಾರದ 12 ವರ್ಷಗಳ ಸಾಧನೆ ಮತ್ತು ಅಭಿವೃದ್ಧಿಯ ಪಯಣವನ್ನು ಕುರಿತಂತೆ ಆಕಾಶವಾಣಿ ಹಾಗೂ ರಾಷ್ಟ್ರೀಯ ನಾಟಕ ಶಾಲೆ NST ಸಹಯೋಗದಲ್ಲಿ ಸಿದ್ಧಪಡಿಸಿರುವ ವಿಶೇಷ ಧ್ವನಿ ಮುದ್ರಿತ ಕಾರ್ಯಕ್ರಮಗಳ ಸರಣಿಯನ್ನು ನಾವು ನಿಮ್ಮ ಮುಂದೆ ತರುತ್ತಿದ್ದೇವೆ. ಈ ವಿಶೇಷ ಸರಣಿಯಲ್ಲಿ ದೇಶದ ವಿವಿಧ ಸಾಮಾಜಿಕ ಆರ್ಥಿಕ ಹಾಗೂ ಸಮಕಾಲೀನ ವಿಷಯಗಳನ್ನು ನಾಟಕೀಯ ರೂಪದಲ್ಲಿ ಪರಿಚಯಿಸಲಾಗುತ್ತದೆ. ಇಂದಿನ ಸಂಚಿಕೆಯ ವಿಷಯ ನಕ್ಸಲ್ವಾದ. ಹೀಗಾಗಿ ಇಂದಿನ ಕನಸಿನ ಲೋಕ ನಿಮ್ಮ ನೆಚ್ಚಿನ ಹಾಡುಗಳೊಂದಿಗೆ ರಾತ್ರಿ 10:30 ಮುಕ್ತಾಯವಾಗಲಿದ್ದು, ಅದರ ನಂತರ ಈ ವಿಶೇಷ ಧ್ವನಿ ಮುದ್ರಿತ ಕಾರ್ಯಕ್ರಮವನ್ನು ತಪ್ಪದೇ ಆಲಿಸಿ. ಯಾಕೆ ಹೇಳಿ, ಸಂಗೀತದ ಜೊತೆಗೆ ಸಮಾಜದ ಹಲವು ಆಯಾಮಗಳನ್ನು ಅರಿಯುವ ಅವಕಾಶವನ್ನು ನೀಡುವ ಈ ವಿಶೇಷ ಕಾರ್ಯಕ್ರಮ ನಿಮ್ಮ ಚಿಂತನೆಗೂ ಹೊಸ ದಿಕ್ಕನ್ನು ನೀಡಲಿದೆ ಎಂಬ ನಂಬಿಕೆ ನಮ್ಮದು. ಹಾಗಾದರೆ ಇಂದಿನ ಕನಸಿನ ಲೋಕದ ಪಯಣವನ್ನು ಪ್ರಾರಂಭಿಸೋಣವೇ. ನಿಮ್ಮ ನೆಚ್ಚಿನ ಹಾಡುಗಳು, ನೆನಪುಗಳು ಮತ್ತು ಕನಸುಗಳೊಂದಿಗೆ ಮುಂದಿನ 1/2 ಗಂಟೆ ನಿಮ್ಮ ಜೊತೆಯಲ್ಲಿರುತ್ತೇನೆ. ಸ್ನೇಹಿತರೆ, ರಾತ್ರಿಯ ಈ ನಿಶ್ಶಬ್ದ ಹೊತ್ತಿನಲ್ಲಿ ಎಲ್ಲರೂ ನಿದ್ರೆಯತ್ತ ಹೆಜ್ಜೆ ಇಡುತ್ತಿರುವಾಗ ನಮ್ಮ ಮನಸ್ಸು ಮಾತ್ರ ಕೆಲವೊಮ್ಮೆ ಹಳೆಯ ಕನಸುಗಳ ಕಡೆಗೆ ಪ್ರಯಾಣ ಮಾಡುತ್ತೆ. ಒಮ್ಮೆ ಯೋಚಿಸಿ ನೋಡಿ, ನಾವು ಬಾಲ್ಯದಲ್ಲಿ ಯೌವನದಲ್ಲಿ ಎಷ್ಟೋ ಕನಸನ್ನು ಕಂಡಿರ್ತೀವಲ್ಲ. ಹಾಡು ಕಲಿಬೇಕು, ಈಜು ಕಲಿಬೇಕು, ಚಿತ್ರ ಬಿಡಿಸ್ಬೇಕು, ವಾದ್ಯ ನುಡಿಸ್ಬೇಕು, ಅಥವಾ ಯಾವುದಾದ್ರೂ ಒಂದು ಕಲೆ ನಮ್ಮದಾಗಿಸಿಕೊಳ್ಳಬೇಕು ಅಂತ. ಆದರೆ ಮೆನಿ ರೀಸನ್ಸ್, ಪ್ರಾಬಬಲಿ ಜೀವನದ ಜವಾಬ್ದಾರಿ, ಉದ್ಯೋಗ, ಕುಟುಂಬ, ಮಕ್ಕಳ ಶಿಕ್ಷಣ, ಹೀಗೆ ಒಂದರ ಒಂದು ಹಿಂದೆ ಆ ಕನಸುಗಳು ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಮಲಗಿಬಿಡುತ್ತಲ್ಲ. ಆದರೆ ಪ್ರಶ್ನೆ ಏನಂದ್ರೆ, ಈ ಕನಸುಗಳಿಗೆ ಅವಧಿ ಮುಗಿದ್ಬಿಡುತ್ತಾ ಅಂತ. ಇಂದಿನ ಕನಸಿನ ಲೋಕದಲ್ಲಿ ನಾವು ಮಾತನಾಡ್ತಿರೋದು ಹೊಸದನ್ನೇನಾದರೂ ಕಲಿಯಲು ಅಥವಾ ನಮ್ಮ ಮನಸ್ಸಿನ ಕಲಿಯುವ ಶಕ್ತಿಯನ್ನು ಈಡೇರಿಸಿಕೊಳ್ಳಲು ವಯಸ್ಸಿನ ಹಂಗಿದೆಯೇ, ಅಡ್ಡಿ ಇದೆಯೇ? ನಿಮ್ಮ ಜೀವನದಲ್ಲೂ ಇಂತಹ ಯಾವುದಾದರೂ ಕನಸು ಇತ್ತ?

ಉಳಿದಿದೆಯಾ, ಇನ್ನು ಕಲಿಯಬೇಕೆಂದು ಕೊಂಡಿರುವಂತಹ ವಿಷಯ ಮನಸ್ಸಿನಲ್ಲಿ ಇದೆಯಾ? ನೀವು ಈಗಲೂ ನಿಮ್ಮ 40, 50, 60 ವರ್ಷನಲ್ಲೂ ಕಲಿಯುವ ಉತ್ಸಾಹ ಇದೆಯಾ? ನಮಗೆ ಸಂದೇಶ ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013, 9480901013.

ಹೌದು, ನಮಗೆ ಇನ್ನೂ ಕಲಿಯೋದು ತುಂಬಾನೇ ಇದೆ. ಇವತ್ತಿನ ವಿಷಯ ನಾವು ಮಾತಾಡ್ತಾ ಇದ್ವಿ, ಕಲಿಕೆಗೆ ವಯಸ್ಸಿನ ಮಿತಿ ಇದೆಯಾ ಅಂತ. ಹಾಗೆ ನನಗೆ ಒಬ್ಬರು ಫ್ರೆಂಡ್ ಇದ್ದಾರೆ, ಶೀತಲ್ ಅಂತ. ಅವರ ಹಸ್ಬೆಂಡು ಸುನಿಲ್ ಅಂತ. ಅವ್ರಿಗೆ ಹಾಡು ಹೇಳೋದು ಅಂದರೆ ತುಂಬಾನೇ ಇಷ್ಟ. ಯಾವಾಗಲೂ ಹಾಡು ಹೇಳೋಕ್ಕೆ ಪ್ರಯತ್ನ ಪಡ್ತಾನೇ ಇರ್ತಾರೆ, ಹಾಡ್ತಾ ಇರ್ತಾರೆ. ಆದರೂ ಅವ್ರಿಗೆ ಅನಿಸ್ತು, ನಾನು ಪ್ರೊಫೆಷ್ನಲ್ಲಾಗಿ ಒಂದು ಸ್ವಲ್ಪ ಹಾಡು ಕಲಿಬೇಕು, ಯಾವತ್ತು ಶಾಸ್ತ್ರೀಯ ಸಂಗೀತನ ಕಲಿತೇ ಇಲ್ವಲ್ಲಾ ಅಂತ. ಮನೆಯ ಜವಾಬ್ದಾರಿ ಇರ್ಬೋದು, ಓದಿರ್ಬೋದು, ಕೆಲಸ ಇರ್ಬೋದು, ಮಕ್ಕಳಿರ್ಬೋದು, ಜೀವನ ಸಾಕ್ತಲೇ ಹೋಯಿತು. ಆದರೆ ಕನಸು ಮಾತ್ರ ಮನಸ್ಸಲ್ಲೇ ಉಳಿದಿತ್ತಲ್ಲ. ಮೋಸ್ಟ್ ಆಫ್ ದ ಪೀಪಲ್ ಈ ಹಂತದಲ್ಲಿ ಇನ್ನೂ ಈ ವಯಸ್ಸಿನಲ್ಲಿ ಏನು ಕಲಿಯೋದಿರುತ್ತೆ ಅಂತ ಅನ್ಕೋತಾರೆ, 48-49 ವರ್ಷ ಆಸುಪಾಸಿನಲ್ಲಿ. ಆದರೆ ಅವರು ತಮ್ಮ ಉತ್ಸಾಹವನ್ನು ಬಿಡಲಿಲ್ಲ, ಮತ್ತೆ ವಿದ್ಯಾರ್ಥಿಯಾದರು. ಅವರು ಮತ್ತೆ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಸೇರಿಕೊಂಡರು. ಅವರು ಶ್ರುತಿ ತಾಳ ರಾಗಗಳೊಂದಿಗೆ ತಮ್ಮ ಕನಸುಗಳಲ್ಲಿ ಬದುಕ್ತಿದ್ದಾರೆ. ಅವರಿಗೆ ಸಿಗ್ತಿರುವ ಈ ಸಂತೋಷವನ್ನು ನೋಡಿದರೆ ಕನಸುಗಳಿಗೆ ನಿಜವಾಗ್ಲೂ ವಯಸ್ಸಿಲ್ಲ ಅನಿಸುತ್ತೆ. ನಿಮ್ಮ ಜೀವನದಲ್ಲೂ ಹೀಗೆ ಇನ್ನೇನಾದ್ರೂ ಈಡೇರಿಸಿದ ಕನಸೊಂದಿದೆಯಾ? ಈ ಕನಸಿನ ಲೋಕದಲ್ಲಿ ನೀವು ನನಗೆ ಮೆಸೇಜ್ ಮಾಡಿ 9480901013.

ಕನಸಿನ ಲೋಕದಲ್ಲಿ ಸಾಕ್ತಾ ಇದ್ವಿ, ಹಾಗೆ ಮಾತಾಡ್ತಾ ಇದ್ವಿ. ನಿಮ್ಮ ಕನಸು ಯಾವುದೋ ಒಂದು ಈಡೇರಿಸ್ಕೊಳ್ಳಕ್ಕೆ ವಯಸ್ಸಿನ ಮಿತಿ ಏನಾದರೂ ಇದೆಯಾ? ಏಜ್ ಇಸ್ ಜಸ್ಟ್ ಅ ನಂಬರ್ ಅಂತ ಹೇಳ್ತೀವಿ. ಹಾಗೆ ಆನಂದ್ ಕುಲಕರ್ಣಿ ಅವರು ನಮಗೆ ಮೆಸೇಜ್ ಮಾಡಿದ್ದಾರೆ. ನಮಸ್ತೆ ಆರ್ ಜೆ ಶಾಂತಲಾ ಜೇ, ವಿಷಯ ಕುರಿತು ಹೇಳೋದಾದರೆ ನನಗೆ ಬಾಲ್ಯದಲ್ಲಿ ತಬಲ ಕಲಿಯುವ ಆಸಕ್ತಿ ಬಹಳ ಇತ್ತು, ಆದರೆ ನಮ್ಮ ತಂದೆಯವರು ಬೇಡ ಅಂದ್ಬಿಟ್ರು. ತಬಲ ಕಲಿತೀಯಾ, ಏನಾದರೂ ಮಾಡ್ತೀಯಾ, ಬೇರೆ ಏನಾದರೂ ಮಾಡು ಅಂತ ನಿರಾಕರಿಸ್ಬಿಟ್ರು. ಅದು ಆ್ಯಕ್ಚುಲಿ ನನ್ನ ತಂದೆಯವರ ಗೆಳೆಯನೇ ತಬಲಾ ಗುರುಗಳಾಗಿದ್ದರು. ಆ ಕಾಲದಲ್ಲಿ ಜಸ್ಟ್ ಒಂದು ಚೀಲ ಜೋಳ ಕೊಟ್ಟರೆ ಸಾಕಾಗಿತ್ತು, ಅವ್ರು ನಮಗೆ ಕಲಿಸ್ತಿದ್ರು. ಆದರೆ ನನ್ನ ಆಸಕ್ತಿ ಆ ಕಲೆ ಕನಸಾಗಿ ಉಳಿದಿದೆ. ಏಕೆಂದರೆ ಯಾವುದೇ ವಿದ್ಯೆ ತುಂಬ ಲೇಟಾಗಿ ಕಲಿತರೆ ಚೆನ್ನಾಗಿರಲ್ವೇನೋ ಅಂತ, ಶ್ರೇಷ್ಠ ಅಂತ ಪರಿಗಣಿಸಬಹುದಾ ಅಂತ ಕೇಳ್ತಾ ಇದ್ದಾರೆ. ಯಾಕ್ರಿ ಆನಂದ್ ಕುಲಕರ್ಣಿ ಅವರೇ, ಎಷ್ಟೊಂದು ಜನ ತಮ್ಮ 60ನೇ ವಯಸ್ಸು 65ರಲ್ಲಿ ಕಲ್ತಿದ್ದಾರೆ. ಹಾಗೆ ನಾನೊಂದು ನಿಮಗೆ ನಿಜವಾದ ವಿಷಯ ಹೇಳಬೇಕು ಅಂದರೆ, 68 ವರ್ಷದ ಒಬ್ಬರು ಅಜ್ಜಿ ಇದ್ದರು, ಅಂದರೆ ಒಬ್ಬ ವಯಸ್ಕರಿದ್ದರು. ಅವರು ಅವರ ಮೊಮ್ಮಗನ ಎವ್ರಿಡೇ ಸ್ವಿಮ್ಮಿಂಗ್ ಕೋಚಿಂಗಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಕರ್ಕೊಂಡು ಹೋಗಿ, ಯಾಕೆಂದರೆ ತಾಯಿ ಬ್ಯುಸಿ ಇದ್ದರು, ಕೆಲಸಕ್ಕೆ ಹೋಗ್ತಿದ್ರು ಅಂತ ಅವರು ಕರ್ಕೊಂಡು ಹೋಗಿ ಕೂತ್ಕೋತಾ ಇದ್ರು. ಆವಾಗ ಅವರಿಗೆ ಅನ್ನಿಸ್ತು, ನನಗೆ ಡಾಕ್ಟ್ರು ಎಕ್ಸಸೈಸ್ ಮಾಡೋಕ್ಕೆ ಹೇಳಿದ್ದಾರೆ, ಯೋಗ ಮಾಡೋಕ್ಕೆ ಹೇಳಿದ್ದಾರೆ, ಆರ್ಥರೈಟಿಸ್ ಇರೋದ್ರಿಂದ ಕಾಲ್ ಮೇಲೆ ಜಾಸ್ತಿ ಪ್ರೆಷರ್ ಹಾಕೋಕ್ಕಾಗಲ್ಲ. ಅದೇ ಸಂದರ್ಭದಲ್ಲಿ ಅಲ್ಲೊಂದು ಬೋರ್ಡ್ ನೋಡಿದ್ರು, ಈಜ್ ಮಾಡೋದ್ರಿಂದ ಈ ನೀ ಆರ್ಥರೈಟಿಸು ಜಾಯಿಂಟ್ಸಿಗೆಲ್ಲ ಬಹಳನೇ ಉಪಯೋಗ ಅಂತ. ಆಗ ಅದೇ ಸಮಯದಲ್ಲಿ ಅವ್ರೇನು ಮಾಡಿದರು, ನಾನು ಕೂಡ ಟ್ರೈ ಮಾಡ್ತೀನಿ ಅಂತ ತಮ್ಮ 68ನೇ ವಯಸ್ಸಿನಲ್ಲಿ ಮೊದಲನೇ ಬಾರಿ ಸ್ವಿಮ್ಮಿಂಗಿಗೆ ಸೇರ್ಕೋತಾರೆ, ಈಜುಕೊಳದಲ್ಲಿ ಧುಮುಕ್ತಾರೆ. ಅದೇ ಸ್ವಲ್ಪ ದಿನಕ್ಕೆ ಅವರು ಆರಂಭದಲ್ಲಿ ಭಯ ಆಗುತ್ತೆ, ತುಂಬಾ ಅಸೌಕರ್ಯ ಕೂಡ ಆಗುತ್ತೆ, ಜನ ಏನು ಹೇಳ್ತಾರೆ ಎಂಬ ಸಂಕೋಚ. ಯು ನೋ ವಾಟ್ ಹ್ಯಾಪನ್, ನಿಧಾನವಾಗಿ ಅಭ್ಯಾಸ ಮುಗಿಸಿ ಇನ್ನೇನು 3-4 ವರ್ಷದಲ್ಲಿ ಅವರು ಈಜು ಸ್ಪರ್ಧೆಗಳಲ್ಲಿ ಭಾಗವಹಿಸಿ, ಎಲ್ಡರ್ಸ್ ಹಿರಿಯ ನಾಗರಿಕರ ಈಜು ಸ್ಪರ್ಧೆಯಲ್ಲಿ ಭಾರತಕ್ಕೆ ಮೊದಲ ಚಿನ್ನವನ್ನು ತರ್ತಾರೆ. ಕೆಲವೊಮ್ಮೆ ನಮ್ಮನ್ನು ತಡೆಯುವುದು ವಯಸ್ಸಲ್ಲ, ಇದು ನನ್ನಿಂದ ಆಗಲ್ಲ, ಇನ್ನೇನು ಮಾಡಬೇಕು ಅನ್ನೋ ನಮ್ಮ ಆಲೋಚನೆಯೇ ಅನಿಸುತ್ತೆ. ಏನಂತ ಇದ್ದಾರೆ ಆನಂದ್ ಕುಲಕರ್ಣಿಯವರೇ, ನೀವು ಕೂಡ ಏನಾಗಲಿ ಮುಂದೆ ಸಾಗ್ತಾನೆ ಇರಬೇಕಲ್ವಾ? ಸೊ ಹಾಗಾಗಿ ನೋಡಿ, ಕಲಿಯಬಹುದು ಅಂತ ಅನಿಸುತ್ತೆ, ಕಲೀರಿ.

ಸ್ನೇಹಿತರೆ, ನಾವು ಚಿಕ್ಕವರಿದ್ದಾಗ ದೊಡ್ಡವರಾದ್ಮೇಲೆ ಮಾಡ್ತೀವಿ ಅಂತ ಕನ್ಸು ಕಾಣ್ತೀವಿ, ದೊಡ್ಡವರಾದ್ಮೇಲೆ ಸಮಯ ಸಿಕ್ಕದಾಗ ಮಾಡ್ತೀವಿ ಕಲಿತೀವಿ ಅಂತ, ಸಮಯ ಸಿಕ್ಕಾಗ ಈಗಿನೇನು ಬಿಡಿ ವಯಸ್ಸಾಗೋಯ್ತು ಅನ್ಕೋತೀವಿ. ಹೀಗೆ ಕನಸುಗಳು ನಮ್ಮ ಜೊತೆಯಲ್ಲಿ ವಯಸ್ಸಾಗೋಗುತ್ತೆ. ಆದರೆ ಸತ್ಯ ಏನು ಗೊತ್ತಾ, ನಾವು ಉಸಿರಾಡ್ತಿರುವವರೆಗೂ ಹೊಸದನ್ನು ಏನಾದರೂ ಒಂದು ಕಲಿಬೇಕು, ಹೊಸ ಕನಸನ್ನು ಕಾಣಬಹುದು, ಹಳೆಯ ಕನಸಿಗೆ ಮತ್ತೆ ಜೀವ ಕೊಡಬಹುದು. ಇಂದು ನಾನು ನಿಮ್ಮನ್ನ ಅದನ್ನೇ ಕೇಳಿದೆ, ನಿಮಗೆ ಇನ್ನೂ ಏನಾದರೂ ಜೀವನ ಕೊಡಬೇಕು ಅಂತ ಇರುವ ಅದೊಂದು ಕನಸು ಯಾವುದು? ಹಾಡ್ ಕಲಿಬೇಕಾ, ನೃತ್ಯನ, ಚಿತ್ರಕಲೆ, ವಾದ್ಯ, ಈಜು, ಇನ್ನೇನಾದರೂ ಕಲಿಯೋದಿದೆಯಾ ಅಂತ ಕೇಳಿದೆ. ಜಯ ಪುಟ್ಟಸ್ವಾಮಿ ಕೆನಡಾದಿಂದ ಸಂದೇಶ ಕಳಿಸಿದ್ದಾರೆ, ಕಾರ್ಯಕ್ರಮ ಚೆನ್ನಾಗಿದೆ, ಕನಸು ಕಟ್ಟುವುದು ಪ್ರತಿಯೊಬ್ಬರಿಗೂ ನನಸಾಗಬೇಕೆಂಬ ಆಸೆ ಇರುತ್ತೆ, ಕೆಲವರಿಗೆ ಆಗುತ್ತೆ ಕೆಲವರಿಗೆ ಆಗಲ್ಲ. ನನಗೆ KAS ಆಗಬೇಕು ಅಂದ್ಕೊಂಡಿದ್ದೆ, ಆಗಲಿಲ್ಲ. ಮತ್ತೆ ಯಾರಾದ್ರು ಒಳ್ಳೆ ಗೌರ್ಮೆಂಟ್ ಆಫೀಸರ್ನೇ ಮದುವೆ ಆಗಬೇಕು, ಒಳ್ಳೆ ಡಿಪಾರ್ಟ್ಮೆಂಟಲ್ಲಿ ಇರಬೇಕು ಅಂದ್ಕೊಂಡಿದ್ದೆ, ಅದಂತೂ ನೆರವೇರಿತು, ತುಂಬಾ ಖುಷಿಯಾಯಿತು ಅಂತ ಕಳಿಸಿದ್ದಾರೆ. ಹಾಗೆ ಕಲಿಕೆಗೆ ಆಸಕ್ತಿ ಇದ್ದರೆ ಸಾಕು ಮೇಡಮ್, ಯಾವ ವಯಸ್ಸಿನ ಅಂತರವೂ ಇರುವುದಿಲ್ಲ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಜಯ ಪುಟ್ಟಸ್ವಾಮಿ ಅವರೇ. ಹಾಗೆ ಹರೀಶ್ ಮಲ್ಲೇಶ್ವರದಿಂದ ಕಳಿಸಿದ್ದಾರೆ, ಆಹಾ ನೀವು ಹೇಳಿದ್ರಲ್ಲ ಸ್ಟೋರಿ, ಆ ಈಜು ಕಲಿತು 68ನೇ ವಯಸ್ಸಿನಲ್ಲಿ, ತುಂಬಾ ಅವರ ನಿರ್ಧಾರ ಗಟ್ಟಿಯಾಗಿದೆ, ಸೂಪರ್ ಸ್ಟೋರಿ ಅಂತ ಸಂದೇಶ ಕಳಿಸಿದ್ರೆ. ಚಿದಾನಂದ ಟಿವಿ ಸರ್ಕಲ್ ಹೊಸದುರ್ಗದಿಂದ ನಮಗೆ ಸಂದೇಶ ಕಳಿಸಿದ್ದಾರೆ, ಹಾಡುಗಳು ನಮಗೆ ತುಂಬ ಸಂತೋಷ ಆಗ್ತಿದೆ, ತಂಪಾದ ಹೊತ್ತಿನಲ್ಲಿ ಒಳ್ಳೊಳ್ಳೆ ಹಾಡುಗಳು ಬೆಳಗಿನಿಂದ ದುಡಿದು ಮನೆಗೆ ಬಂದಾಗ ಬಹಳ ಖುಷಿ ಅಂತ ನೀಡ್ತಾ ಇದೆ. ಈ ಕನಸು ಕಂಡ ಕನಸುಗಳು ಹಾಗೆ ಉಳಿದಿದೆ ಮೇಡಮ್ ಸ್ವಲ್ಪ ಸ್ವಲ್ಪ, ಯಾಕೆ ಚಿದಾನಂದ್ ಅವರೇ?

ಇನ್ನೂ ಇದೆ ಟೈಮು, ಮಾಡಿ. ಸೊ ಇಟ್ಸ್ ನೆವರ್ ಟೂ ಲೇಟ್ ಅಂತಾರಲ್ಲ ಹಾಗೆ, ಯಾಕೆಂದರೆ ಈಗ ಹೇಳ್ತಾರಲ್ಲ 40 is the new 20 ಅಂತ. ಹಾಗಾಗಿ ಓಲ್ಡ್ ಅಂತ ಅನ್ಕೋಬಾರ್ದು, ಇವಾಗೆಲ್ಲ 40-50 ವರ್ಷಕ್ಕೆ ಇನ್ನು 20ನೇ ವಯಸ್ಸಿನ ಥರ ಉತ್ಸಾಹ ಇರಬೇಕು. ಎನಿವೆ, ಮಂಜುಶ್ರೀ ಧಾರವಾಡ ನನಗೆ ತುಂಬ ಓದಬೇಕು ಅಂತ ಕನಿಸಿತ್ತು, ಆದರೆ ಕೆಲಸಕ್ಕೆ ಹೋಗೋದು ಅನಿವಾರ್ಯವಾಗೋಯಿತು, ಆದರೂ ಕಾದಂಬರಿಗಳನ್ನ ಓದ್ತೀನಿ ಅಂತ. ಇನ್ನೇನು ಸಾಕು ಬಿಡ್ರಿ ಮಂಜುಶ್ರೀ ಅವರೇ, ಓದೋ ಕೆಲಸವಂತೂ ನಿರಂತರವಾಗಿ ನಡೀತಾನೆ ಇರುತ್ತೆ. ನಮ್ಮ ಪುಸ್ತಕ ಪ್ರಪಂಚವಂತೂ ಅಪಾರವಾಗಿದೆ, ಸಾಹಿತ್ಯ ಲೋಕ ಶ್ರೀಮಂತವಾಗಿದೆ. ಓದು, ಅಕಾಡೆಮಿಕ್ಕೇ ಓದಬೇಕು ಅಂತ ಏನಿಲ್ವಲ್ಲ, ನೀವು ಓದ್ತಿರುವಂತಹ ಈ ಇದೆಯಲ್ಲ ಕಾದಂಬರಿ ಮತ್ತು ಪುಸ್ತಕಗಳು ನಿಮ್ಮನ್ನು ಸದಾ ಯಂಗಾಗಿಟ್ಟಿರುತ್ತೆ, ಏನಂತೀರಾ ಅಲ್ವಾ? ಸೊ ಹಾಗಾಗಿ ಬಹಳನೇ ನಿಮ್ಮ ವಿಷಯ ಮತ್ತು ನಿಮ್ಮ ಸಂದೇಶ ತುಂಬ ಚೆನ್ನಾಗಿದೆ ಮಂಜುಶ್ರೀ ಅವರೇ, ಥ್ಯಾಂಕ್ ಯು ಸೋ ಮಚ್.

ಕನಸಿನ ಲೋಕ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಇನ್ನೇನು ತಲುಪಿಬಿಟ್ಟಿದ್ದೀವಿ. ಯಾಕೆಂದರೆ ನಾನು ಆಗಲೇ ಹೇಳ್ದಂಗೆ ಇವತ್ತು 10:30 ಒಂದು ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಹಾಗಾಗಿ ಕನಸುಗಳಿಗೆ ಜನ್ಮದಿನಗಳಂತೂ ಖಂಡಿತ ಇಲ್ಲ, ಅವುಗಳಿಗೆ ನಿವೃತ್ತಿಯಂತೂ ಇಲ್ಲವೇ ಇಲ್ಲ. ಅವು ನಮ್ಮ ಮನಸ್ಸಿನಲ್ಲಿ ಜೀವಂತವಾಗಿ ಇರುತ್ತೆ. ಅವುಗಳನ್ನು ನನಸು ಮಾಡುವುದು 18ನೇ ವಯಸ್ಸಲ್ಲಿರ್ಬೋದು, 48ನೇ ವಯಸ್ಸಲ್ಲಿರ್ಬೋದು ಅಥವಾ 78ನೇ ವಯಸ್ಸಲ್ಲಿರಬಹುದು. ಮುಖ್ಯವಾದದ್ದು ವಯಸ್ಸಂತೂ ಅಲ್ವೇ ಅಲ್ಲ, ಮನಸ್ಸು. ಇಂದಿನ ಕಾರ್ಯಕ್ರಮ ಮುಗಿಸುವ ಮುನ್ನ ಒಂದಂತೂ ಮಾತು ಹೇಳಕ್ಕೆ ತುಂಬಾ ಇಷ್ಟಪಡ್ತೀನಿ. ಕನಸುಗಳನ್ನು ಮುಂದೂಡಬಹುದು, ಆದರೆ ಅವುಗಳನ್ನು ಯಾವತ್ತೂ ಕೈ ಬಿಡಬೇಡಿ. ಏಕೆಂದರೆ ಕೆಲವು ಕನಸುಗಳು ತಡವಾಗಿ ಅರಳಿದರೂ ಅವುಗಳ ಸುವಾಸ

ಮಾತ್ರ ಜೀವನವಿಡೀ ಉಳಿಯುತ್ತದೆ. ಇದೇ ಆಶಯದೊಂದಿಗೆ ಇಂದಿನ ಕನಸಿನ ಲೋಕಕ್ಕೆ ವಿದಾಯ ಹೇಳ್ತಾ ಇದ್ದೀನಿ. ಸಿಹಿ ಕನಸು ಮತ್ತೊಂದು ಕನಸಿನ ಲೋಕದಲ್ಲಿ ಮತ್ತೆ ಭೇಟಿಯಾಗ್ತೀನಿ ನಿಮ್ಮೆಲ್ಲರ ಜೊತೆ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದಿದ್ದು ಆರ್ ಜೆ ಶಾಂತಲಾಜೆ. ಇವತ್ತು ಅರ್ಧ ಗಂಟೆ ಮುಂಚೆನೆ ಏನು ಮೇಡಮ್ ಕನಸಿನ ಲೋಕ ಕಾರ್ಯಕ್ರಮ ಮುಗಿಸ್ತಾ ಇದ್ದೀರಾ ಅಂತ ಸುಮಾರು ಜನ ಸಂದೇಶ ಕಳಿಸಿದ್ದಾರೆ. ಹೌದು, ನಾನು ಆಗಲೇ ಹೇಳಿದಾಗೆ ಇವತ್ತು ನಮ್ಮದೊಂದು ವಿಶೇಷ ಕಾರ್ಯಕ್ರಮ ಇದೆ. ಕೇಂದ್ರ ಸರ್ಕಾರದ 12 ವರ್ಷಗಳ ಸಾಧನೆ ಮತ್ತು ಅಭಿವೃದ್ಧಿಯ ಪಯಣವನ್ನು ಕುರಿತಂತೆ ಆಕಾಶವಾಣಿ ಹಾಗೂ ರಾಷ್ಟ್ರೀಯ ನಾಟಕ ಶಾಲೆ ಸಹಯೋಗದಲ್ಲಿ ಸಿದ್ಧಪಡಿಸಿರುವ ವಿಶೇಷ ಧ್ವನಿಮುದ್ರಿತ ಕಾರ್ಯಕ್ರಮಗಳ ಸರಣಿಯನ್ನು ನಾವು ನಿಮ್ಮ ಮುಂದೆ ತರುತ್ತಿದ್ದೇವೆ. ಈ ವಿಶೇಷ ಸರಣಿಯಲ್ಲಿ ದೇಶದ ವಿವಿಧ ಸಾಮಾಜಿಕ ಆರ್ಥಿಕ ಹಾಗೂ ಸಮಕಾಲೀನ ವಿಷಯಗಳನ್ನು ನಾಟಕೀಯ ರೂಪದಲ್ಲಿ ಇಂದು ಪರಿಚಯಿಸಲಾಗ್ತಾ ಇದೆ. ಇಂದಿನ ವಿಶೇಷ ನಕ್ಸಲ್ವಾದ, ಆಗಲೇ ಹೇಳಿದಾಗೆ, ಯಾಕೆಂದ್ರೆ ನಾವು ಸಂಗೀತದ ಜೊತೆಗೆ ಸಮಾಜದ ಕೆಲವು ಆಯಾಮಗಳನ್ನು ಅರಿಯುವ ಅವಕಾಶವನ್ನು ನೀಡುವ ಈ ವಿಶೇಷ ಕಾರ್ಯಕ್ರಮ ಪ್ರಾಬಬಲಿ ನಿಮ್ಮ ಚಿಂತನೆಗೂ ಹೊಸ ದಿಕ್ಕನ್ನು ನೀಡುತ್ತೆ ಎನ್ನುವ ನಂಬಿಕೆ ನಮ್ದು. ಹಾಗಾಗಿ ಕನಸಿನ ಲೋಕವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಟಾಟಾ, ಸಿ ಯು, ಬೈ ಬೈ. ದಿಸ್ ಇಸ್ ಶಾಂತಲಾ ಜೆ.